ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 August 8 ಶನಿವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ರೋಹಿಣಿ ನಕ್ಷತ್ರ, ವ್ಯಾಘಾತ ಯೋಗ, ಭದ್ರಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಇಂಟರ್ನ್ಯಾಷನಲ್ ಮೂನ್ ಬೇರ್ ಬಗ್ಗೆ ಮಾಹಿತಿ ಇದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಅಂಬಿಕಾ ಸಂತೋಷ್ ಅವರು ಸ್ವರಚಿತ ಕವನ ವಾಚನ ಮಾಡಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಲಕ್ಷ್ಮಿ ಅವರು ಸಿಹಿ ಖಾದ್ಯದ ಬಗ್ಗೆ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಅವಳಿ ಮಕ್ಕಳ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಹಾರಾಜ ಗೃಹ ವೈಭವ ಮಾಲೀಕರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:00 ಸುಬ್ರಹ್ಮಣ್ಯ ಐತಾಳವರು ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ರಾತ್ರಿ 8:30 ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇನ್ನೂ ಮಲ್ಕೊಂಡಿದ್ದೀರಾ? ಹೇಳಿ ಹೇಳಿ, ನಾನೀಗ ನಿಮಗೊಂದು ಚಿಕ್ಕ ಒಗಟು ಕೇಳ್ತೀನಿ. ಏನ್ ಗೊತ್ತಾ? ನಮ್ಮ ಜೊತೆಯಲ್ಲೇ ಇರುತ್ತೆ, ನಮಗೆ ಗೊತ್ತಿಲ್ಲದೆ ನಮಗೆ ಶಕ್ತಿ ನೀಡುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ನಿತ್ಯ ಸಂಗಾತಿಯಾಗಿರುತ್ತೆ. ಅದು ಯಾವುದು? ಗೆಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಯಾರೋ ಒಬ್ರು ಮೊಬೈಲಾ ಅಂತ ಹೇಳ್ತಾ ಇದ್ದೀರಾ? ಅಲ್ಲ. ಇನ್ನೊಬ್ರು ಹೇಳ್ತಾ ಇದಾರೆ, ನಮ್ಮ ಫ್ರೆಂಡ್ಸಾ? ಅವರು ಅಲ್ಲ. ನಾ ಹೇಳ, ಆ ನಿತ್ಯ ಸಂಗಾತಿ ಬೇರೆ ಯಾವುದೂ ಅಲ್ಲ, ನಮ್ಮ ಉಸಿರು ಹಾಗೂ ನಮ್ಮ ಪಾಸಿಟಿವ್ ಆಲೋಚನೆಗಳು. ಹೌದು ಸ್ನೇಹಿತರೆ, ನಾವು ಹುಟ್ಟಿದ ಕ್ಷಣದಿಂದ ಹಿಡಿದು ಈ ಕ್ಷಣದವರೆಗೂ ನಮಗೆ ಯಾವುದೇ ಷರತ್ತು ಇಲ್ಲದೆ ಪ್ರತಿ ಕ್ಷಣವೂ ನಮ್ಮ ಜೊತೆಗಿರೋದು ನಮ್ಮ ಉಸಿರಾಟ. ಆದರೆ ನಾವು ದಿನಪೂರ್ತಿ ಓಡಾಟದಲ್ಲಿ ಅದನ್ನ ಗಮನಿಸೋದೇ ಇಲ್ಲ. ಇವತ್ತಿನ ಮುಂಜಾನೆ ಜಸ್ಟ್ 1 ನಿಮಿಷ ಕಣ್ಮುಚ್ಚಿ ಆ ದೀರ್ಘ ಉಸಿರನ್ನ ಒಳಗ್ ತೆಗೆದುಕೊಂಡು ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಡೇ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ಳಿ. ಆ ಒಂದು ಧನಾತ್ಮಕ ಆಲೋಚನೆ ನಿಮ್ಮ ಇಡೀ ದಿನವನ್ನು ಪ್ರಸನ್ನವಾಗಿಡುತ್ತೆ. ನೆನ್ಪಿಡಿ, ಹೊರಗಿನ ಪ್ರಪಂಚದಲ್ಲಿ ಏನೇ ಬದಲಾಗಲಿ, ನಿಮ್ಮೊಳಗಿನ ಉಸಿರು ಮತ್ತು ನಿಮ್ಮ ಮುಗುಳ್ನಗೆ ಸದಾ ನಿಮ್ಮ ಜೊತೆಗೆ ಇರುತ್ತೆ. ಅದಕ್ಕಿಂತ ದೊಡ್ಡ ನಿತ್ಯ ಸಂಗಾತಿ ಬೇಕಾ? ಇಲ್ಲ ಅಲ್ವಾ? ಹಾಗಾದ್ರೆ ಇನ್ಯಾಕೆ ತಡ? ಮುಖದಲ್ಲೊಂದು ಮುದ್ದಾದ ನಗುವಿರ್ಲಿ, ಮನಸ್ಸಿನಲ್ಲಿ ಪಾಸಿಟಿವ್ ಥಾಟ್ಸ್ ಇರ್ಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಸೈಕಾಲಜಿ ಪ್ರೊಫೆಸರ್ ಒಬ್ರು ಕ್ಲಾಸ್ನಲ್ಲಿ ಒತ್ತಡ ನಿರ್ವಹಣೆ ಬಗ್ಗೆ ಪಾಠ ಮಾಡ್ತಾ ನೀರಿನ ಗ್ಲಾಸ್ ಒಂದನ್ನ ಎತ್ತಿ ತೋರಿಸ್ತಾರೆ. ಓಹೋ, ಇವ್ರೀಗ ಈ ಗ್ಲಾಸು ಅರ್ಧ ತುಂಬಿದೆಯೋ ಅಥವಾ ಅರ್ಧ ಖಾಲಿ ಆಗಿದೆಯೋ ಅನ್ನೋ ಟಿಪಿಕಲ್ ಪ್ರಶ್ನೆ ಕೇಳ್ತಾರೆ ಅಂತ ಎಲ್ಲಾ ವಿದ್ಯಾರ್ಥಿಗಳು ಭಾವಿಸಿದ್ರು. ಆದರೆ ಪ್ರೊಫೆಸರ್ ನಗ್ತಾ ಈ ಗ್ಲಾಸು ಎಷ್ಟು ಭಾರವಿದೆ ಅಂತ ಕೇಳ್ತಾರೆ. 100 ಗ್ರಾಮು, 200 ಗ್ರಾಮು, 300 ಗ್ರಾಮು, ಹೀಗೆ ನಾನಾ ಉತ್ತರಗಳು ಬಂದವು. ಆದರೆ ಕೊನೆಯಲ್ಲಿ ಪ್ರೊಫೆಸರ್ ಹೇಳಿದ ಉತ್ತರ ವಿಚಿತ್ರವಾಗಿತ್ತು. ಈ ಗ್ಲಾಸ್ನ ನಿಜವಾದ ಭಾರ ಎಷ್ಟು ಅನ್ನೋದ್ರ ಬಗ್ಗೆ ಲೆಕ್ಕಕ್ಕೆ ಬರೋದಿಲ್ಲ. ನೀವಿದನ್ನ ಎಷ್ಟು ಹೊತ್ತು ಹಿಡ್ದಿರ್ತೀರಾ ಅನ್ನೋದ್ರ ಮೇಲೆ ಇದರ ಭಾರ ನಿರ್ಧಾರವಾಗುತ್ತೆ ಅಂತ ಹೇಳ್ತಾನೆ. ಅರ್ಧಂಬರ್ಧ ನೀರು ತುಂಬಿರುವ ಗ್ಲಾಸ್ ಅನ್ನ ಎಷ್ಟೊತ್ತು ಬೇಕಾದರೂ ಹಿಡ್ಕೊಳ್ಬಹುದು ಅಂತ ವಿದ್ಯಾರ್ಥಿಗಳು ಗುಸುಗುಸು ಅಂತ ಮಾತಾಡ್ತಾರೆ. ಆಗ ಪ್ರೊಫೆಸರ್ ಮುಂದುವರಿಸ್ತಾರೆ, ನೀವಿದನ್ನ 5-10 ನಿಮಿಷ ಹಿಡಿದುಕೊಂಡ್ರೆ ಏನೂ ಸಮಸ್ಯೆ ಇಲ್ಲ, ಆದ್ರೆ 1 ತಾಸು ಹಿಡಿದುಕೊಂಡಿದ್ರೆ ಕೈ ಸಣ್ಣಗೆ ನೋವು ಶುರುವಾಗುತ್ತೆ. ಒಂದಿಡೀ ದಿನ ಹಿಡಿದುಕೊಂಡ್ರೆ ಕೈ ಮರಗಟ್ಟಿ ಪಾರ್ಶ್ವವಾಯು ಬಡಿದಂತಾಗಬಹುದು. ಆಗ ಗ್ಲಾಸ್ ಅನ್ನ ಅನಿವಾರ್ಯವಾಗಿ ಕೆಳಕ್ಕೆ ಬೀಳಿಸ್ತೀರಿ. ಸೊ ಈಗ 5 ನಿಮಿಷ ಹಿಡ್ಕೊಂಡಿದ್ದಾಗ್ಲೂ, 1 ತಾಸು ಹಿಡ್ದಿದ್ದಾಗ್ಲೂ ಅಥವಾ 1 ದಿನ ಹಿಡ್ಕೊಂಡಾಗ್ಲೂ ಗ್ಲಾಸಿನ ತೂಕ ಬದಲಾಗಿರ್ಲಿಲ್ಲ. ಆದರೆ ನಿಮಗೆ ಆ ತೂಕದ ಭಾರ ಹೆಚ್ಚಾಗಿತ್ತು. ಸೊ ಒತ್ತಡ ನಿರ್ವಹಣೆಗೆ ಬಹಳ ಒಳ್ಳೆಯ ಪಾಠ ಇದು. ನಮ್ಮ ಮನಸ್ಸಿನಲ್ಲಿರುವ ಆತಂಕಗಳು, ಹೆದರಿಕೆಗಳು ಅಥವಾ ಒತ್ತಡಗಳು ಕೂಡ ಈ ನೀರಿನ ಗ್ಲಾಸ್ ಇದ್ದಂತೆ. ಅವುಗಳ ಬಗ್ಗೆ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ತಲೆಯಿಂದ ಹೊರಹಾಕ್ಬಿಟ್ರೆ ಏನೂ ಸಮಸ್ಯೆ ಬರೋದಿಲ್ಲ. ಆದರೆ ಅವುಗಳ ಬಗ್ಗೆ ಸ್ವಲ್ಪ ಹೆಚ್ಚು ಹೊತ್ತು ಯೋಚನೆ ಮಾಡಿದ್ರೆ ಮನಸ್ಸು ಸ್ವಲ್ಪ ಸ್ವಲ್ಪವೇ ಕೆಡ್ತಾ ಹೋಗುತ್ತೆ. ಒಂದಿಡೀ ದಿನ ಯೋಚನೆ ಮಾಡಿದ್ರೆ ಅಥವಾ 4-5 ದಿನ ಅವುಗಳ ಬಗ್ಗೆ ಯೋಚಿಸ್ತಾ ಇದ್ರೆ ಮನಸ್ಸಿಗೆ ಲಕ್ವ ಹೊಡೆದಂತಾಗುತ್ತೆ. ಸೊ ಆಗ ಬೇರೇನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಗ್ಲಾಸ್ ಅನ್ನ ಕೆಳಗೆ ಬೀಳಿಸಿದಂತೆ ಒತ್ತಡದಿಂದ ನಾವು ಕುಸಿಬೇಕಾಗುತ್ತೆ. ಸೊ ಸ್ನೇಹಿತರೆ, ಒತ್ತಡ ಅಥವಾ ಹೆದರಿಕೆಗಳನ್ನು ದಿನದ ಕೊನೆಗೆ ಮನಸ್ಸಿನಿಂದ ಹೊರಹಾಕ್ಬಿಡಿ. ಆಗ ನೀವು ನೆಮ್ಮದಿಯಿಂದಿರುತ್ತೀರಿ. ಸರಿ ಅಲ್ವಾ? ಸೊ ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಈ ಒಂದು ಕಥೆಯನ್ನ ಲೇಖಕಿ ರಾಜಮ್ಮ ಡಿ ಕೆ ಅವರು ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಸನ್ಯಾಸಿ ಕಲಿತ ಪಾಠ ಎಂಬ ಕಥೆಯನ್ನ ಉಲ್ಲೇಖಿಸಿದ್ದಾರೆ. ಕತೆ ಹೀಗಿದೆ. ಕವಿ ವಸ್ತ್ರಧಾರಿ ಸನ್ಯಾಸಿಯೊಬ್ಬ ಒಂದು ದಿನ ಭಿಕ್ಷೆಗಾಗಿ ಸಂಚರಿಸುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಬಹಳ ಮಂದಿ ನೆರೆದಿರುವುದನ್ನು ಕಂಡ. ಏಕಿರಬಹುದೆಂಬ ಕುತೂಹಲದಿಂದ ತಾನು ಕೂಡ ಅಲ್ಲಿಗೆ ಹೋದ. ಅಲ್ಲಿ ಟಗರುಗಳ ಕಾಳಗ ನಡೆಯುತ್ತಿತ್ತು. ಅದನ್ನು ನೋಡಲು ಜನ ಸೇರಿದ್ದರು. ಇವನು ಕೂಡ ಜನರ ಮಧ್ಯೆ ನಿಂತುಕೊಂಡ. ಸನ್ಯಾಸಿ ವೇಷ ಧರಿಸಿದ್ದ ಇವನನ್ನು ಕಂಡ ಕೂಡಲೇ ಒಂದು ಟಗರು ಹಿಂದಕ್ಕೆ ಹೋಗಲು ಪ್ರಾರಂಭಿಸಿತು. ಓಹೋ, ಇದು ತನಗೆ ಈ ರೀತಿಯಲ್ಲಿ ಗೌರವ ತೋರಿಸುತ್ತಿದೆ ಎಂದು ಭಾವಿಸಿದ ಸನ್ಯಾಸಿಗೆ ಬಹಳ ಸಂತಸವಾಯಿತು. ಇಷ್ಟು ಜನರ ಮಧ್ಯೆ ತನಗೆ ಮಾತ್ರ ದೊರೆತ ಗೌರವಕ್ಕೆ ಹೆಮ್ಮೆ ಉಂಟಾಯಿತು. ಜಂಬದಿಂದ ಇನ್ನೊಂದು ಕಡೆಗೆ ಹೆಜ್ಜೆ ಮುಂದೆ ಇಟ್ಟ. ಅದು ಇನ್ನೂ ಹಿಂದಕ್ಕೆ ಹೋಗತೊಡಗಿತು. ಸನ್ಯಾಸಿ ಬಿಡಲಿಲ್ಲ. ಇನ್ನೂ ಹತ್ತಿರಕ್ಕೆ ಹೋಗಿ ಅದಕ್ಕೆ ಕೈ ಮುಗಿದು, ಆಹಾ, ನಾಲ್ಕು ಕಾಲಿನ ಪ್ರಾಣಿಯೇ, ನೀನು ಅದೆಷ್ಟು ಸುಂದರವಾಗಿದ್ದೀ. ನಿನ್ನ ನಡತೆಯೂ ಕೂಡ ಇನ್ನೂ ಸುಂದರ. ಪ್ರಾಣಿಯಾದರೂ ನಿನಗೆ ನನ್ನ ಮೇಲೆ ಅದೆಷ್ಟು ಗೌರವ, ಎಂತಹ ಭಕ್ತಿ. ನಿನಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳಿದ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ, ಅಯ್ಯ ಸನ್ಯಾಸಿ, ಅದು ನಿನ್ನನ್ನು ಕಂಡು ಹಿಂದಕ್ಕೆ ಹೋಗ್ತಾ ಇರೋದು ನಿನಗೆ ಗೌರವ ತೋರಿಸಲು ಎಂದುಕೊಂಡ್ಯಾ? ಖಂಡಿತ ಅಲ್ಲ, ಅದು ಬಲವಾಗಿ ಹೊಡೆಯುತ್ತೆ, ನೋಡ್ತಾ ಇರು ಎನ್ನುತ್ತಿದ್ದಂತೆ ವೇಗದಿಂದ ಬಂದ ಟಗರು ಸನ್ಯಾಸಿಯ ತೊಡೆಗೆ ಹೊಡೆದೇ ಬಿಡ್ತು. ಅದರ ಹೊಡೆತಕ್ಕೆ ಅವನು ಕೆಳಗೆ ಬಿದ್ದೇ ಬಿಟ್ಟ. ಛೇ, ಪೂಜಿಸಬಾರದವರನ್ನು ಪೂಜಿಸಲು ಹೋದರೆ ಹೀಗೆಯೇ ಕೆಡಕಾಗುವುದು. ಮನುಷ್ಯನಿಗೆ ವೇಷಭೂಷಣದಿಂದ ಗೌರವ ಸಿಗುತ್ತೆ ಎಂದುಕೊಂಡೆ. ಆದರೆ ಗೌರವ ಮನ್ನಣೆ ಸಿಗುವುದು ವೇಷಭೂಷಣದಿಂದಲ್ಲ, ಅವನ ವ್ಯಕ್ತಿತ್ವದಿಂದ. ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಸತ್ವ ಮುಖ್ಯ ಎಂಬುದು ಇಂದಿನ ಘಟನೆಯಿಂದ ತಿಳಿಯಿತು. ಇನ್ನೆಂದೂ ಇಂತಹ ಸಾಹಸಕ್ಕೆ ಕೈ ಹಾಕಬಾರದು ಎಂದುಕೊಂಡು ಅಲ್ಲಿಂದ ತೆರಳಿದ. ವಾಹ್, ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಒಂದು ಕತೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಥೆಯಲ್ಲಿ ಸನ್ಯಾಸಿಯೊಬ್ರು ಟಗರು ಹಿಂದಕ್ಕೆ ಹೋಗ್ತಾ ಇರೋದನ್ನ ನೋಡಿ, ಅಬ್ಬಾ, ನನಗೆ ಎಷ್ಟು ಗೌರವ ಕೊಡ್ತಾ ಇದೆ ಅಂತ ಜಂಬ ಪಟ್ಟು ಹತ್ತಿರ ಹೋದ್ರು. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತು ಅಲ್ವಾ? ಆ ಟಗರು ಬಂದು ಒಂದೇ ಏಟು ಕೊಟ್ಟಾಗ ಸನ್ಯಾಸಿಯ ಅಹಂಕಾರವೆಲ್ಲ ಮಣ್ಪಾಲಾಯಿತು. ಸೊ ಲೈಫ್ನಲ್ಲಿ ಕೆಲವರು ನಮಗೆ ಬಾಗುತ್ತಾರೆ ಅಥವಾ ದೂರ ಹೋಗ್ತಾರೆ ಅಂದ ತಕ್ಷಣ ಅದು ನಮ್ಮ ಮೇಲಿನ ಗೌರವ ಅಂದುಕೊಂಡು ಅಹಂಕಾರ ಪಡೋದು ಬೇಡ. ಹೊರಗಿನ ಕಾವಿ ಬಟ್ಟೆ ಆಗಿರಬಹುದು, ಹಾಕೋ ಡ್ರೆಸ್ ಆಗಿರಬಹುದು, ಅಥವಾ ಮೇಲ್ನೋಟದ ಅಲಂಕಾರದಿಂದ ನಮಗೆ ನಿಜವಾದ ಗೌರವ ಸಿಗೋದಿಲ್ಲ. ನಮ್ಮ ಗೌರವ ಇರೋದು ನಮ್ಮ ಒಳಗಿನ ಗುಣ, ಸದ್ಭಾವನೆ ಮತ್ತು ವ್ಯಕ್ತಿತ್ವದಲ್ಲಿ ಸ್ನೇಹಿತರೆ. ಸೊ ಯಾರಾದರೂ ನಮ್ಮನ್ನು ಹೊಗಳಿದ ತಕ್ಷಣ ತಲೆ ತಿರುಗಿಸಿಕೊಳ್ಳೋದು ಬೇಡ. ಹೊರಗಿನ ಆಡಂಬರಕ್ಕಿಂತ ಒಳಗಿನ ಸತ್ಪುರುಷತನ ಅಥವಾ ಒಳ್ಳೆ ಗುಣ ನಮಗೆ ನಿಜವಾದ ಯಶಸ್ಸು ನೀಡುತ್ತೆ. ಆದ್ದರಿಂದ ಡ್ರೆಸ್ಸಿಂಗ್ನಿಂದ ಅಲ್ಲ, ನಿಮ್ಮ ಪ್ರೀತಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಎಲ್ಲರ ಹೃದಯ ಗೆಲ್ಲಿ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮಗೆ ವಯಸ್ಸಾಗ್ತಿದ್ದ ಹಾಗೆ ಅನುಭವಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ ಆದ್ರೆ ಒಂದು ಸಣ್ಣ ಮಾತು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಅನ್ವಯವಾಗುತ್ತೆ. ಅದೇನ್ ಗೊತ್ತಾ? ಅನುಭವದ ಮಾತು. ಎಸ್, ವಿದ್ಯೆ ನೀಡುವ ವಿನಯ, ಮಾತು ನೀಡುವ ಗೌರವ ಮತ್ತು ಮೌನ ನೀಡುವ ಶಾಂತಿ, ಇವು ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಏನಂತೀರಾ? ಸರಿತಾನೆ. ಅಂದ್ರೆ ಸಣ್ಣ ಮಕ್ಕಳು ಓದಿದ ವಿದ್ಯೆ ಅವರಿಗೆ ವಿನಯವನ್ನ ತಂದುಕೊಡುತ್ತೆ. ನಾವು ಆಡುವ ಮಾತು ಬೇರೆಯವರಿಂದ ನಮಗೆ ಗೌರವ ತಂದುಕೊಡಲಿ. ಇನ್ನು ಕೆಲವೊಂದ್ಸರಿ ಅನಗತ್ಯ ಚರ್ಚೆಗಳಿಗಿಂತ ಸುಮ್ಮನಿರುವ ಆ ಮೌನ ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ದೊಡ್ಡ ಶಾಂತಿಯನ್ನ ತಂದುಕೊಡುತ್ತೆ. ಸೊ ಜೀವನ ತುಂಬಾ ಸರಳ ಅಂದ್ಕೊಂಡ್ರೆ ಅಷ್ಟೇ ಸುಂದರವಾಗಿರುತ್ತೆ. ಎಂತಹ ಅದ್ಭುತವಾದ ಮಾತು ಅಲ್ವಾ? ಸ್ನೇಹಿತರೆ, ಲೈಫ್ ಅನ್ನೋದು ಕೇವಲ ಒಂದು ಓಟ ಅಲ್ಲ, ಅದರ ಮಧ್ಯೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನ ಎಂಜಾಯ್ ಮಾಡೋದು ಕೂಡ ಒಂದು ಕಲೆ. ಏನೇ ಇರಲಿ, ಮುಖದ ಮೇಲೆ ಆ ಒಂದು ನಗು ಮಾತ್ರ ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಮ ನಗು ಯಾರೋ ಒಬ್ಬರ ದಿನವನ್ನ ಖಂಡಿತ ಸ್ಪೆಷಲ್ ಮಾಡುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ 12. ಉಪವಾಸ ಮಾಡಬೇಕು, ಆಹಾರ ನಿಯಂತ್ರಣ ಮಾಡಬೇಕು, ಸರಳ ಜೀವನ, ಉಡುಪು ಕನಿಷ್ಠ ಆಗ್ತದೆ, ಕ್ಷೌರ ಮಾಡುವುದನ್ನು ಕೂಡ ಸ್ವಂತ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವರಿಗೆ ಕ್ಷೌರ ಮಾಡ್ತಿದ್ದ ಬಿಳಿಯ ಕ್ಷೌರಿಕ ಹೇಳ್ತಾನೆ, ನಿಮಗೆ ನಾನು ಕ್ಷೌರ ಮಾಡಿದರೆ ಉಳಿದವರು ನನ್ನ ಹತ್ರ ಬರುವುದಿಲ್ಲ ಅಂತ ಬಿಳಿಯರು. ಅಲ್ಲಿ ಇನ್ನೂ ಕೂಡ ವರ್ಣೀಯ ಮತಭೇದಗಳು, ವರ್ಣಭೇದ ತುಂಬ ಜೋರಾಗಿ ನಡೀತಾ ಇರ್ತದಲ್ಲ, ಹಾಗೆ ಅದನ್ನು ನಿಲ್ಲಿಸ್ತಾರೆ. ತಾನೇ ಕ್ಷೌರ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಣ್ಣು ನೆಲಗಡಲೆನೆ ಆಹಾರ ಆಗಿರ್ತದೆ. ಕಾಯ ವಾಚ ಮನಸ ಬ್ರಹ್ಮಚರ್ಯವನ್ನೇ ಪಾಲಿಸಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಸಣ್ಣ ಘಟನೆ ನಡೀತದೆ. ಈ ಏಷ್ಯಾಟಿಕ್ ಇಲಾಖೆಯ ಅಧಿಕಾರಿಗಳು ಟ್ರಾನ್ಸ್ವಾಲ್ಗೆ ಪ್ರವೇಶ ಮಾಡುವ ಭಾರತೀಯರಿಗೆ ತುಂಬ ಕಿರುಕುಳ ಕೊಡ್ತಾ ಇರ್ತಾರೆ. ಲಂಚ ತಗೊಳ್ಳೋದು, ಕಿರುಕುಳ ಕೊಡೋದು, ಈ ವಿಷಯ ಗೊತ್ತಾದಾಗ ಗಾಂಧೀಜಿ ಅದನ್ನು ಎತ್ತಿಕೊಂಡು ಪೊಲೀಸ್ ಇಲಾಖೆ ಜೊತೆಗೆ ಮಾತುಕತೆ ಮಾಡಿ ಇಂಗ್ಲಿಷ್ ಅಧಿಕಾರಿಗಳು ಸಿಕ್ಕಿಬೀಳ್ತಾರೆ, ಶಿಕ್ಷೆ ಆಗ್ತದೆ. ಅಷ್ಟೇ ಅಲ್ಲ, ಶಿಕ್ಷೆ ಆದ ಮೇಲೆ ಅವರ ಪುನರ್ವಸತಿಗೂ ಇವರು ಕೆಲಸ ಮಾಡ್ತಾರೆ. ಅದು ವಿಶೇಷತೆ. ಗಾಂಧೀಜಿಯ ಒಟ್ಟು ವ್ಯವಹಾರ ಇದೆ ಅಲ್ಲ, ಅದರಲ್ಲಿ ದ್ವೇಷ ಇಲ್ಲ. ಇನ್ನೊಬ್ಬರಿಗೆ ವೈರಿಗೆಯಾಗಿಯೂ ಆಗಲಿ ಒಳ್ಳೆಯದಾಗಬೇಕು ಅಂತ ಬಯಸೆ, ಒಂದು ಆಂತರಿಕವಾದಂಥ ಬಯಕೆ ಅವರಿಗೆ ಯಾವಾಗಲೂ ಇರ್ತಾ ಇತ್ತು. ಇಷ್ಟೊತ್ತಿಗೆ ತುಂಬ ಬಿಳಿಯ ಜನ ಅವರಿಗೆ ಗೆಳೆಯರಾಗಲಿಕ್ಕೆ ಶುರುವಾಗ್ತಾರೆ. ಅವರಲ್ಲಿ ಒಂದು ತುಂಬ ಆಳವಾದ ನಂಬಿಕೆ ಇತ್ತು ಗಾಂಧಿ ಹತ್ರ. ಮನುಷ್ಯ ಮೂಲತಃ ಕೆಟ್ಟವನಲ್ಲ, ಪರಿಸ್ಥಿತಿ ಅವನ ಕೈಯಲ್ಲಿ ಕೆಟ್ಟ ಕೆಲಸ ಮಾಡ್ತದೆ. ಅಂದರೆ ಇದನ್ನು ಹೇಳುವಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಶಿಕ್ಷೆ ಅಪರಾಧಕ್ಕೆ ಕೊಡಬೇಕಷ್ಟೇ ಹೊರತು ಅಪರಾಧಿಗಳಿಗೆ ಅಲ್ಲ ಅಂತ. ಇವರ ಒಂದು ಜೀವನ ಮೌಲ್ಯಗಳನ್ನು ನೋಡಿ ತುಂಬ ಬಿಳಿಯ ಜನರು ಕೂಡ ಇವರ ಕಡೆ ಆಕರ್ಷಿತರಾಗ್ತಾರೆ. ಅದರ ಜೊತೆಗೆ ಗಾಂಧಿಯ ಜೀವನದ ಉದ್ದಕ್ಕೂ ಅವರ ಜೊತೆಗೆ ನಿಲ್ಲುವ ಇಬ್ಬರು ಯಹೂದಿ ಸ್ನೇಹಿತರು ಸಿಗ್ತಾರೆ, ಹೆನ್ರಿ ಪೊಲಾಕ್ ಮತ್ತು ಕಲೆನ್ಬಾಕ್ ಅಂತ. ಇವರಿಬ್ಬರು ಜೊತೆಗೆ ಇರ್ತಾರೆ. ಆಮೇಲೆ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಡರ್ಬಾನ್ನಲ್ಲಿ ಒಬ್ಬ ಹೇಳ್ತಾರೆ, ಮದನ್ಜಿತ್ ಅನ್ನೋರು, ಒಂದು ವಾರಪತ್ರಿಕೆ ತರ್ತಾ ಇದ್ದೇನೆ, ಸಹಾಯ ಬೇಕು. ಈ 1904 ಮನ್ಸುಖ್ ಲಾಲ್ ಅಂತ ಹೇಳುವವರನ್ನು ಸಂಪಾದಕರು ಮಾಡಿ ಗುಜರಾತಿ, ಹಿಂದಿ, ತಮಿಳು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಈ ಪತ್ರಿಕೆಯನ್ನು ತರಲಿಕ್ಕೆ ಶುರು ಮಾಡ್ತಾರೆ. ಆದರೆ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಆರ್ಥಿಕ ಮುಗ್ಗಟ್ಟು ಬರ್ತದೆ, ಮತ್ತು ಆ ಸಂಪಾದಕರ ಸಾಮರ್ಥ್ಯ ಅಷ್ಟು ಚೆನ್ನಾಗಿರೋದಿಲ್ಲ, ತುಂಬ ಆಸಕ್ತಿಪೂರ್ಣವಾಗಿ ಅದು ಬಂದಿಲ್ಲದೆ ಇರೋದ್ರಿಂದ ತುಂಬ ವಿಫಲ ಆಗುತ್ತೆ, ಸ್ವಲ್ಪ ಕಾಲ ನಿಲ್ಲಿಸಬೇಕಾಗತ್ತೆ. ಆದರೆ ಆಮೇಲೆ ಗಾಂಧಿ ಹಣಕಾಸು ಕೂಡ ನಿಯಮಿತವಾಗಿ ಒದಗಿಸ್ತಾ, ತಾನೂ ಅದರಲ್ಲಿ ಬರೀತಾ, ಆರಂಭದ ತೊಂದರೆಗಳ ನಡುವೆ ಕೂಡ ಅದನ್ನೊಂದು ಗಟ್ಟಿಯಾಗಿ ನಿಲ್ಲಿಸ್ತಾರೆ. ಆದರೆ ಇದೊಂದು ವಿಶಿಷ್ಟವಾಗಿ ಇನ್ನೊಂದು ರೀತಿಯಲ್ಲಿ ಹೇಗೆ ಸಹಾಯ ಆಗ್ತದೆ ಅಂತಂದರೆ, ಗಾಂಧಿ ಮುಂದಿನ ಬದುಕಿನ ಹೆಜ್ಜೆ ಗುರುತುಗಳನ್ನು ದಾಖಲಿಸಲಿಕ್ಕೆ ಇದರಲ್ಲಿ ತುಂಬ ದಾಖಲೆಗಳಾಗ್ತದೆ. ಮತ್ತು ಗಾಂಧಿಗೆ ಒಬ್ಬ ಅನನ್ಯ ಪತ್ರಕರ್ತರಾಗಿ ಬೆಳೀಲಿಕ್ಕೆ ಈ ಬರವಣಿಗೆಗಳು, ಈ ಅನುಭವಗಳು ತುಂಬ ಸಹಾಯ ಆಗುತ್ತೆ. ಇಷ್ಟೊತ್ತಿನಲ್ಲಿ ಜೋಹಾನ್ಸ್ಬರ್ಗಲ್ಲಿ ಘೆಟ್ಟೋಗಳು ಇರ್ತವೆ. ಘೆಟ್ಟೋ ಅಂತಂದರೆ ಸಾಧಾರಣವಾಗಿ ನಾವು ಒಂದು ಸಮುದಾಯದ ಸಾಧಾರಣ ಬಡ ಜನರು ಒಂಥರ ಸಣ್ಣ ಜಾಗದಲ್ಲಿ ಅವರೇ ಸೇರಿಕೊಂಡು ಬದುಕ್ತಾರಲ್ಲ, ಅದಕ್ಕೆ ಘೆಟ್ಟೋಗಳು ಅಂತ ಕರೀತಾರೆ. ಈ ಘೆಟ್ಟೋದಲ್ಲಿ ಕೂಲಿ ಕಾರ್ಮಿಕರೇ ಜಾಸ್ತಿ ಇರ್ತಾರೆ. ಅಷ್ಟೊತ್ತಿನಲ್ಲಿ ನಗರ ಸ್ವಚ್ಛೀಕರಣ ಅಂತ ಹೇಳುವ ಹೆಸರಿನಲ್ಲಿ ಒಂದು ಆದೇಶ ಬಂದುಬಿಡ್ತದೆ, ಎಲ್ಲರೂ ಅಲ್ಲಿಂದ ತೆರವು ಮಾಡಬೇಕು ಅಂತ. ಆದರೆ ಪರ್ಯಾಯ ಜಾಗ ಕೊಟ್ಟಿರೋದಿಲ್ಲ, ಇವರೆಲ್ಲಿ ಹೋಗಬೇಕು, ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ ಅಲ್ಲ. ಈಗ ಗಾಂಧೀಜಿ ಇವರ ಪರವಾಗಿ ಕಾನೂನು ಹೋರಾಟ ಮಾಡ್ತಾರೆ, ಆ ಹೋರಾಟದಲ್ಲಿ ಗೆಲ್ತಾರೆ, ಅದರಿಂದಲೂ ಪರಿಹಾರ ಧನ ಕೊಡಿಸ್ತಾರೆ ಅವರಿಗೆ. ಈ ಜನ ಏನು ಮಾಡ್ತಾರೆ ಅಂದರೆ, ಅದು ಅಲ್ಲಿಯ ನಿವಾಸಿಗಳೇನು ಮಾಡ್ತಾರೆ, ಆ ಪರಿಹಾರ ಧನದಲ್ಲಿ ಒಂದು ಭಾಗವನ್ನು ವಕೀಲಿ ಶುಲ್ಕ ಅಂತ ಗಾಂಧೀಜಿಗೆ ವಾಪಸ್ ಕೊಡ್ತಾರೆ. ಗಾಂಧೀಜಿ ಅದನ್ನು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ನಡೆಸಲಿಕ್ಕೆ ಬಂಡವಾಳವಾಗಿ ಇಟ್ಕೊಳ್ತಾರೆ. ಕಾನೂನು ಹೋರಾಟ ಸಫಲ ಆಗುತ್ತೆ, ಆದರೆ ಅಷ್ಟೊತ್ತಿಗೆ ಪ್ಲೇಗ್ ಶುರು ಆಗ್ತದೆ. ಪ್ಲೇಗ್ ಬಂದಾಗ ಮಾತ್ರ ಗಾಂಧೀಜಿಯವರು ಮತ್ತು ಒಂದು ತಂಡ ತಮ್ಮ ಪ್ರಾಣಗಳನ್ನು ಪಣ ಒಡ್ಡಿ ಕೆಲಸ ಮಾಡ್ತಾರೆ. ಅಷ್ಟು
ಎಷ್ಟು ಶುಶ್ರೂಷೆ ಮಾಡ್ತಾರೆ, ಎಷ್ಟು ಜನರನ್ನ ರೋಗದಿಂದ ಪಾರು ಮಾಡ್ತಾರೆ. ಆದರೆ ನಡುವಿನಲ್ಲಿ ಒಬ್ಬ ಬಿಳಿಯ ಹೆಣ್ಮಗಳು ಶುಶ್ರೂಷಣೆ ಮಾಡಲೇ ಬಂದವರು ತೀರಿ ಕೂಡ ಹೋಗ್ತಾರೆ. ಸಾರ್ವಜನಿಕ ಸೇವೆಯನ್ನು ಈ ಮಟ್ಟದಲ್ಲಿ ಮಾಡಿದಾಗ ಅವರು ಅಲ್ಲಿಯ ಬಡ ಭಾರತೀಯರ ಕಣ್ಮಣಿಯಾಗಿ ಬಿಡುತ್ತಾರೆ. ಅಷ್ಟು ಪ್ರೀತಿಯಾಗಿ ಬಿಡುತ್ತದೆ ಗಾಂಧೀಜಿಯವರ ಹತ್ರ. ಯಾಕಂದರೆ ಯಾವುದೇ ಸ್ವಾರ್ಥ ಇಟ್ಟುಕೊಳ್ಳದೆ ನಿಷ್ಕಲ್ಮಶವಾಗಿ ಅಷ್ಟು ಪ್ರೀತಿಯಿಂದ ಆ ಕೆಲಸವನ್ನು ಮಾಡ್ತಾರೆ. ಪ್ಲೇಗ್ ನಿಯಂತ್ರಣ ಆಗ್ತಾ ಇದ್ದ ಹಾಗೇನೆ ತಾತ್ಕಾಲಿಕವಾಗಿ ಅವರನ್ನು ಆಚೆ ಇರಿಸಿ ಆ ಘೆಟ್ಟೋಗೆ ಬೆಂಕಿ ಹಾಕ್ತಾರೆ ಒಮ್ಮೆ ಸಂಪೂರ್ಣ ಶುದ್ಧಿ ಆಗ್ಲಿಕ್ಕೋಸ್ಕರ. ಈ ಗಾಂಧಿ ಸ್ಥಳೀಯ ಪತ್ರಿಕೆಯಲ್ಲಿ ಪ್ಲೇಗ್ ಬಗ್ಗೆ ಬರೀತಾರೆ. ಈ ಪ್ಲೇಗ್ ಬಗ್ಗೆ ಬರೆದದ್ದನ್ನ ಒಬ್ಬರು ಪೋಲಾಕ್ ಅಂತ ಹೇಳುವವರು ನೋಡಿ, ಅವರು ಆ ಶಾಖಾಹಾರಿ ಉಪಹಾರ ಗೃಹ ಅಲ್ಲಿ ಯಾವಾಗಲೂ ಸೇರುವುದಲ್ಲ ಇವರು, ಅಲ್ಲಿಗೆ ಬರ್ತಾರೆ. ಬಂದು ಗಾಂಧೀಜಿಯ ಜೊತೆಗೆ ಪರಿಚಯ ಆಗ್ತದೆ. ಈ ಪೋಲಾಕ್ ಅನ್ನುವರು ಟ್ರಾನ್ಸ್ವಾಲ್ ಕ್ರಿಟಿಕ್ ಅಂತ ಪತ್ರಿಕೆಯ ಉಪಸಂಪಾದಕರು ಕೂಡ ಆಗಿರ್ತಾರೆ. ಅವರು ಗಾಂಧಿ ಬಗ್ಗೆ ಬರೀತಾರೆ. ಅವ್ರು ಹೇಳ್ತಾರೆ, ತನ್ನ ಮನಸ್ಸಿಗೆ ಹಿಡಿಸಿದ್ದನ್ನ ಕೂಡಲೇ ಬದುಕಿಗೆ ಆಚರಣೆಗೆ ತರುವ ಅಪ್ಪಟ ಪ್ರಾಮಾಣಿಕತೆಯ ದಿಟ್ಟ ಮನುಷ್ಯ ಗಾಂಧಿ ಅಂತ ತುಂಬ ಹೆಮ್ಮೆಯಿಂದ ಅಭಿಮಾನದಿಂದ ಗಾಂಧಿ ಬಗ್ಗೆ ಬರೆದಿರ್ತಾರೆ. ಇಷ್ಟೊತ್ತಿಗೆ ಇಂಡಿಯನ್ ಒಪಿನಿಯನ್ ತರಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇರ್ತದೆ. ಅದನ್ನೊಂದು ವಿಚಾರಿಸ್ಲಿಕ್ಕೆ ಅದು ಡರ್ಬಾನ್ನಲ್ಲಿ ಬರ್ತಾ ಇರೋದು. ಗಾಂಧೀಜಿಯವರು ವೆಸ್ಟ್ ಅಂತ ಹೇಳುವವರನ್ನ ಈ ಡರ್ಬಾನಿಗೆ ಕಳಿಸಿರ್ತಾರೆ ನೋಡ್ಲಿಕ್ಕೆ. ಆದರೆ ಅಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ ಅಂತ ಗೊತ್ತಾದಾಗ ಗಾಂಧೀಜಿ ತಾನೇ ಹೋಗಿ ಒಮ್ಮೆ ಆ ವೆಸ್ಟ್ ಅವ್ರ ಹತ್ರ ಮಾತಾಡೋದು ಒಳ್ಳೇದು ಅಂಥೇಳಿ ಡರ್ಬಾನಿಗೆ ಹೊರಡ್ತಾರೆ ಜೋಹಾನ್ಸ್ಬರ್ಗಿಂದ. ಆವಾಗ ಜೋಹಾನ್ಸ್ಬರ್ಗ್ ರೈಲ್ವೆ ಸ್ಟೇಷನಿಗೆ ಈ ಪೋಲಾಕ್ ಅವರು ಬಂದು ಅವರಿಗೊಂದು ಪುಸ್ತಕ ಕೊಡ್ತಾರೆ. ಇದು ಇನ್ನೊಂದು ನಿರ್ಣಾಯಕ ಪುಸ್ತಕ ಗಾಂಧೀಜಿಯ ಬದುಕಿನಲ್ಲಿ. ಜಾನ್ ರಸ್ಕಿನ್ ಅವರು ಬರೆದಿರುವಂತಹ ಅನ್ ಟು ದಿ ಲಾಸ್ಟ್ ಈ ಪುಸ್ತಕವನ್ನು ಕೊಡ್ತಾರೆ. ಜಾನ್ ರಸ್ಕಿನ್ ಬಗ್ಗೆ ಒಂದೆರಡು ಮಾತು ಹೇಳೋದೊಳ್ಳೆದೀಗ. 1819 1890 ಅವರ ಬದುಕಿನ ಅವಧಿ. ಅವರು ಇಂಗ್ಲೆಂಡಿನ ಒಬ್ಬ ದೊಡ್ಡ ಚಿಂತಕ ಮತ್ತು ವಿಮರ್ಶಕ, ಆಧುನಿಕ ನಾಗರಿಕತೆಯ ಕಟು ವಿಮರ್ಶಕ. ಅವರು ಮಾನವ ಬದುಕಿನ ಬದಲಾವಣೆ ಪ್ರಕೃತಿಯೊಂದಿಗೆ ಸಮರಸವಾಗಿರಬೇಕು ಮತ್ತು ಶ್ರಮಾಧಾರಿತ ಸರಳ ಜೀವನ ಇದು ತುಂಬ ಮುಖ್ಯ ಅಂತ ಹೇಳಿದವರು. ಈ ಅನ್ ಟು ದಿ ಲಾಸ್ಟ್ ಪುಸ್ತಕದಲ್ಲಿ ಮೂರು ಅಂಶಗಳು ಗಾಂಧಿಯನ್ನು ತುಂಬ ಸೆಳೆಯುವಂಥದ್ದು. ಒಂದು, ಎಲ್ಲರ ಒಳಿತಿನಲ್ಲೇ ನಮ್ಮ ಒಳಿತು ಇರುವುದು. ಎಲ್ಲರಿಗೂ ತಮ್ಮ ದುಡಿಮೆಯ ಮೂಲಕ ಬದುಕುವ ಸಮಾನ ಹಕ್ಕು ಇರೋದ್ರಿಂದ ವಕೀಲನ ಕೆಲಸವೂ ಒಂದೇ, ಕ್ಷೌರಿಕನ ಕೆಲಸವೂ ಒಂದೇ. ಇಬ್ಬರೂ ಬದುಕುದು ಹೊಟ್ಟೆ ತುಂಬಿಸ್ಲಿಕ್ಕಲ್ಲ, ಸೊ ಕೆಲಸ ಸಮಾನ ಅಂತಲೇ ನೋಡಬೇಕು. ರೈತ ಮತ್ತು ಕೈ ಕಸುಬುದಾರನ ಶ್ರಮ ಜೀವನವೇ ಬದುಕಲು ಯೋಗ್ಯವಾದ ಜೀವನ ಅಂತ. ಈ ಮೂರು ತತ್ವಗಳು ಬಹಳ ಸರಳ ಕೇಳ್ತದೆ, ಆದರೆ ನಮಗೆ ಈಗ ಖಂಡಿತ ಅರ್ಥ ಆಗ್ತದೆ ಇದರ ಆಳ ಏನು ಅಂತ. ಇದನ್ನು ಗಾಂಧಿ ಹೇಗೆ ಓದ್ತಾರೆ ಈ ಪುಸ್ತಕವನ್ನು ಅಂತಂದರೆ, ರಾತ್ರಿ ಇಡೀ ಓದಿರ್ತಾರೆ. ಮರುದಿನ ಸೂರ್ಯೋದಯ ಆಗುವಾಗ ಅದು ಬರೇ ಇನ್ನೊಂದು ಬೆಳಗಲ್ಲ, ಅವರ ಬದುಕಿನ ಇನ್ನೊಂದು ಸೂರ್ಯೋದಯ ಆಗಿಬಿಡುತ್ತದೆ. ಅಷ್ಟು ನಿರ್ಣಾಯಕವಾದಂಥ ಒಂದು ಸಂದರ್ಭ ಗಾಂಧೀಜಿಯ ಬದುಕಿನಲ್ಲಿ. ಅವರು ಸೀದಾ ಡರ್ಬನ್ನ ಕಚೇರಿಗೆ ಹೋಗುವುದು ಮೊದಲು ಮಾಡುದೇ, ಅಲ್ಲಿ ಸ್ನೇಹಿತರ ಹತ್ರ ಈ ಪುಸ್ತಕದ ಪ್ರಭಾವದ ಬಗ್ಗೆ ಮಾತಾಡ್ತಾರೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಫೀನಿಕ್ಸ್ ಅಂತ ಇರುವ ಜಾಗದಲ್ಲಿ 20 ಎಕರೆ ಭೂಮಿ ತಗೊಳ್ತಾರೆ. ಅಲ್ಲಿಗೆ ಮಗನ್ಲಾಲ್ ಛಗನ್ಲಾಲ್ ಅನ್ನೆಲ್ಲರನ್ನು ಕರೆಸ್ಕೊತಾರೆ. ರುಸ್ತುಂಜಿ ಎಲ್ಲ ಅವರಿಗೆ ಸಹಾಯ ಮಾಡ್ತಾರೆ ಅಲ್ಲಿ ಕುಟೀರ ಎಲ್ಲ ಕಟ್ಟಲಿಕ್ಕೆ. ಆಶ್ರಮ ಶುರುವೇ ಮಾಡಿಬಿಡ್ತಾರೆ, ಹೊತ್ತೇ ಇಲ್ಲ. ಮತ್ತೆ ಆಶ್ರಮದ ಬದುಕು ಕೂಡ ಒಂದು ಮಾದರಿ ಪ್ರಯೋಗ. ಎಲ್ಲರೂ ತಮ್ಮ ತಮ್ಮ ಪಾಲಿನ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ತಿಂಗಳಿಗೆ 3 ಪೌಂಡ್ ಸಂಬಳ. ಆಮೇಲೆ ಅದಕ್ಕೆ ಮುಂದೆ ಫೀನಿಕ್ಸ್ ಆಶ್ರಮ ಅಂತ ಅದು ಪ್ರಸಿದ್ಧಿ ಆಗ್ತದೆ. ಹಣ್ಣಿನ ಗಿಡ, ಬಾವಿ, ಒಂದು ಪಾಳು ಬಿದ್ದ ಮನೆಯೆಲ್ಲ ಅಲ್ಲಿ ಇರ್ತದೆ. ಇಂಡಿಯನ್ ಒಪಿನಿಯನ್ ಕಚೇರಿಯನ್ನು ಕೂಡ ಅಲ್ಲಿಗೆ ತರ್ತಾರೆ. 3 ಎಕರೆ ಜಮೀನನ್ನು ಜನರಿಗೆ ಹಂಚುತ್ತಾರೆ. ಅವರವರ ಭಾಗದ ಜಮೀನನ್ನು ಅವರೇ ಕೆಲಸ ಮಾಡಬೇಕು. ಕೊನೆಗೆ ಇಷ್ಟೆಲ್ಲ ಆಗುವಾಗ ಅವರಿಗೆ ವಕೀಲ ವೃತ್ತಿಯ ಕೆಲಸ ಅಲ್ಲಿ ಇಳಿತದೆ. ಅವರು ವಾಪಸ್ ಹೋಗಬೇಕಾಗ್ತದೆ, ಆದರೆ ಫಿನಿಕ್ಸ್ ಆಶ್ರಮ ಬಿಟ್ಟು ಹೋಗಲಿಕ್ಕೆ ಮನಸ್ಸಿರುವುದಿಲ್ಲ, ಹೋಗಬೇಕಾಗತ್ತೆ. ಈ ಜೀವನ ಪ್ರವಾಹದಲ್ಲಿ ಎಲ್ಲಿ ಬಂಧಿಯಾಗಿ ಬಿಡ್ತೀನೋ ಅಂತ ಅನ್ನೋ ಭಯನೂ ಆಗ್ತದೆ. ಅಲ್ಲಿ ಅವರು ಪತ್ರಿಕೆಯನ್ನು ನಡೆಸಬೇಕಲ್ಲ. ಇದನ್ನೆಲ್ಲ ಕೇಳಿ, ವಿಷಯವನ್ನೆಲ್ಲ ಕೇಳಿ ಪೋಲಾಕಿಗೆ ಕೂಡ ತುಂಬ ಪ್ರಭಾವ ಬೀರ್ತದೆ. ಅವರು ಕೂಡ ಎಲ್ಲ ಬಿಟ್ಟು ಫಿನಿಕ್ಸ್ ಆಶ್ರಮಕ್ಕೆ ಬರಲಿಕ್ಕೆ ರೆಡಿ ಆಗ್ತಾರೆ.
ಈಗ ಈ ವಕೀಲ ವೃತ್ತಿಯ ಒಂದು ಕೆಲಸವನ್ನು ಒಂದು ಮುಗಿಸಿ ಮುಂದಿನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಗಾಂಧೀಜಿ ತೀರ್ಮಾನ ಮಾಡ್ತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
0: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ,
6: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ

0: 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಮುಂಬಯಿಯವರೇ ಆದಂತಹ ಗಾಯತ್ರಿ ಮೇಡಮ್ ಅವರು ನಮ್ ಜೊತೆಗಿದ್ದಾರೆ. ಇವರು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಗಳ ಬಗ್ಗೆ ನಮ್ಗೆ ಪರಿಚಯಿಸ್ತಾ ಇದ್ದಾರೆ, ಕೇಳೋಣ ಬನ್ನಿ.
1: 12ನೇ ಶತಮಾನದ ಶಿವಶರಣರದು ಅನುಭವ ಮಾರ್ಗ. ಅನುಭವವೆಂಬುದು ಆತ್ಮವಿದ್ಯೆ. ತಿಳಿಯಲಾರದ ಘನವನ್ನು ತಿಳಿಯುವ, ಕಾಣದ ಪರವಸ್ತುವನ್ನು ಕಾಣುವ ಯತ್ನ ಅನುಭವ. ಅರಿವೇ ಗುರು ಎಂಬ ಧೋರಣೆ ಶರಣರದು. ಶರಣರ ವಚನವು ಗದ್ಯಪದ್ಯಗಳ ಮಧ್ಯದ ಒಂದು ಪ್ರಭೇದವೂ ಆಗಿದೆ. ನೇರವಾಗಿ ಸಂಕ್ಷಿಪ್ತವಾಗಿ ಜನಸಾಮಾನ್ಯರಿಗೆ ತಿಳಿಯುವಂತೆ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಚನದೊಳಗೆ ತಂದರು. ಶರಣರ ಬಹುಮುಖವಾದ ವಿಚಾರಕ್ರಾಂತಿ ಅಂದಿನ ಜನಜೀವನದ ಎಲ್ಲ ರಂಗಗಳನ್ನು ವ್ಯಾಪಿಸಿ ನವಚೇತನವನ್ನು ತುಂಬಿದಂತೆ ಕನ್ನಡ ಸಾಹಿತ್ಯದ ತಂತಿಯಲ್ಲಿ ಹೊಸ ನಾದವನ್ನು ಮಿಡಿಯಿತು. ಕನ್ನಡ ಭಾಷೆ ಶರಣರ ವಿಚಾರ ವೈಭವವನ್ನು ಹೊತ್ತು ತರುವ ವಾಹನವಾಯಿತು. ಇದರಿಂದ ಕನ್ನಡದ ಭಾಗ್ಯದ ಬಾಗಿಲು ತಾನರಿಯದಂತೆ ತೆರೆಯಿತು. ಕನ್ನಡ ಸಾಹಿತ್ಯ ವಾಹಿನಿಯ ದಿಕ್ಕೇ ಬದಲಾಯಿತು ಎಂಬ ಮಾತನ್ನು ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಶರಣರ ಅನುಭವ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ವಚನ ಎಂದರೆ ಮಾತೇ ಮಂತ್ರ, ಮಾತೇ ಜ್ಯೋತಿರ್ಲಿಂಗ. ಹೀಗಾಗಿ ಶರಣರು ಆಡಿದ ಅನುಭವದ ಮಾತುಗಳನ್ನು ವಚನಗಳೆಂದು ಕರೆಯಲಾಗುತ್ತದೆ. ವಚನ ಸಾಹಿತ್ಯ ಸರಳವೂ ಸುಂದರವೂ ಆಗಿದೆ. ವಚನಕಾರರು ತಮ್ಮ ಚಳುವಳಿಗಳಿಗೆ ವಚನವನ್ನು ಮಾಧ್ಯಮವಾಗಿ ಮಾಡಿಕೊಂಡು ಅದನ್ನು ಸಾಹಿತ್ಯವಾಗಿ ಬೆಳೆಸಿದರು. ವಚನ ಸಾಹಿತ್ಯ ಸಾಕಷ್ಟು ವೈವಿಧ್ಯಮಯವಾದದ್ದು. ಅಲ್ಲಿ ಮನುಷ್ಯನ ಬದುಕಿಗೆ ಬೇಕಾದ ಸಮಗ್ರ ವಿಚಾರಧಾರೆ ಇದೆ. ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಮಡಿವಾಳಯ್ಯನ ನಿಷ್ಠೆ, ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರೂಢ ಸ್ಥಳ, ಸಿದ್ದರಾಮಯ್ಯನ ಸಮಾಧಿ ಸ್ಥಳ, ಇಂಥವರ ಕರುಣ ಪ್ರಸಾದ ಎನಗಾಯಿತು ಮಲ್ಲಿಕಾರ್ಜುನ ಎಂದು ಅಕ್ಕಮ್ಮ ದೇವಿ ಹೇಳಿಕೊಂಡಿದ್ದಾಳೆ. ವಚನ ಸಾಹಿತ್ಯದ ಮುಖ್ಯವಾದ ಸಾಧನೆ ಎಂದರೆ ಚಿಂತನೆಯ ದಿಕ್ಕನ್ನು ಸಮಾಜಮುಖಿಯಾಗಿ ಮಾಡಿತ್ತು. ಶಿವಶರಣರು ಹಳೆಯ ಸಮಾಜ ವ್ಯವಸ್ಥೆಗೆ ಉಗ್ರವಾದ ಪ್ರತಿಕ್ರಿಯೆ ತೋರಿ ಪರಿವರ್ತನೆಯ ಹರಿಕಾರರಾದದ್ದು.
0: ವಚನ ಅಂದ್ರೆ ಏನು, ಹಾಗೆ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗಾಯತ್ರಿ ಮೇಡಮ್ ಅವರು ತಿಳಿಸಿದ್ರು. ನಂತರದಲ್ಲಿ ಈ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಇಂಥ ಒಂದು ವಚನವನ್ನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಮುಂಬೈಯವರೇ ಆದಂತಹ ಗಾಯತ್ರಿ ಅವರು ಈ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಅಕ್ಕಮಹಾದೇವಿ ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು, ಕನ್ನಡದ ಪ್ರಥಮ ಕವಯತ್ರಿ, ಶ್ರೇಷ್ಠ ವಚನಕಾರ್ತಿ, 12ನೇ ಶತಮಾನದ ಅಕ್ಕ ಮಹಾದೇವಿ ಶರಣರ ಸಮುದಾಯದಲ್ಲಿ ಬೆಳಗಿದ ಉಜ್ವಲ ತಾರೆ. ಮಲ್ಲಿಕಾರ್ಜುನ ಎಂಬುದು ಈಕೆಯ ವಚನಗಳ ಅಂಕಿತ ನಾಮ. ಯೋಗಾಂಗ ತ್ರಿವಿಧಿ ಅಕ್ಕಮ್ಮ ದೇವಿಯ ಪ್ರಮುಖ ಕೃತಿ. ಅಕ್ಕ ರಚಿಸಿದ ಸಾಹಿತ್ಯ ಆಕೆಯ ವೈಯಕ್ತಿಕ ಬದುಕನ್ನು ಮತ್ತು ಆಕೆಯ ನಿರಂತರ ಹೋರಾಟವನ್ನು ನಿಚ್ಚಳವಾಗಿ ಬಿಚ್ಚಿಡುತ್ತದೆ. ಈಕೆಯ 434 ವಚನಗಳು ಲಭ್ಯವಾಗಿದೆ. ಅಕ್ಕನ ಬಗ್ಗೆ ಸಮಕಾಲೀನ ಶರಣರು ಅತ್ಯಂತ ಗೌರವಾದರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ಕಮಹಾದೇವಿ ಚರಿತ್ರೆಯನ್ನು ಬರೆದ ಕವಿಗಳು ಹರಿಹರನು ಮಹಾದೇವಿ ಅಕ್ಕನ ರಗಳೆ, ಚೆನ್ನ ಬಸವಾಂಕನ ಮಹಾದೇವಿ ಅಕ್ಕನ ಪುರಾಣ, ಚಿಕ್ಕ ರಾಜಕವಿಯ ಮಹಾದೇವಿ ಅಕ್ಕನ ಸಾಂಗತ್ಯ, ಚಾಮರಸನ ಪ್ರಭುಲಿಂಗ ಲೀಲೆ ಮತ್ತು 4 ಶೂನ್ಯ ಸಂಪಾದನೆಗಳು. 20ನೇ ಶತಮಾನದ ನವೋದಯ ಕಾಲದ ಸಾಹಿತಿ ಎಚ್ ತಿಪ್ಪೇರುದ್ರಸ್ವಾಮಿಯವರ ಕದಳೀಯ ಕರ್ಪೂರ ಅಕ್ಕನವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಸಮರ್ಥ ಬರಹಗಳು. ಅಕ್ಕಮಹಾದೇವಿಯವರು ಚೈತ್ರ ಶುದ್ಧ ಹುಣ್ಣಿಮೆಯಂದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಿ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಸುಮತಿ ಮತ್ತು ನಿರ್ಮಲಾ ಶೆಟ್ಟಿ ಎಂಬ ದಂಪತಿಯ ಮಗಳು. ಇವರ ಮೂಲ ಹೆಸರು ಮಹಾದೇವಿ. ಅಕ್ಕನ ತಂದೆ ತಾಯಿಗಳು ಶಿವಭಕ್ತರು. ಮನೆಯಲ್ಲಿ ಭಕ್ತಿಯ ವಾತಾವರಣ, ಲಿಂಗ ಜಂಗಮ ಪೂಜೆ ನಡೆಯುತ್ತಿದ್ದವು. ಅಕ್ಕನ ಭಕ್ತಿ ನಿಷ್ಠೆ ಒಲವುಗಳನ್ನು ಗಮನಿಸಿದ ಪೋಷಕರು ಆಕೆಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿರುವರು. ದೀಕ್ಷೆಯ ನಂತರ ಅಕ್ಕನಿಗೆ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ಎಂಬ ಭಾವ ಬಲಿತು ವಚನ ರಚನೆ ಪ್ರಾರಂಭವಾಗಿದೆ. ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ. ಎನಗೆ ತನಗೆ ತೆರ ಇಲ್ಲದಂತೆ ಮಾಡಿ ತೋರಿದನು ನೋಡ. ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎಂದು ವಚನದಲ್ಲಿ ಅಕ್ಕಮ್ಮದೇವಿ ಹಾಡಿದ್ದಾಳೆ. ಒಮ್ಮೆ ಆ ಊರಿನ ಜೈನ ಅರಸ ಕೌಶಿಕ ಮಹಾರಾಜ ಮೆರವಣಿಗೆ ನೋಡಲು ಮಹಾದೇವಿ ಬಂದಾಗ ಕೌಶಿಕ ರಾಜನು ಮಹಾದೇವಿಯ ರೂಪಕ್ಕೆ ಮನಸೋತನು. ಅಕ್ಕನನ್ನು ಮೆಚ್ಚಿಕೊಂಡ ಕೌಶಿಕ ವಿವಾಹದ ಪ್ರಸ್ತಾಪ ಕಳಿಸುತ್ತಾನೆ. ಅಕ್ಕ ಆತನ ಪ್ರಸ್ತಾಪವನ್ನು ನಿರಾಕರಿಸುತ್ತಾಳೆ. ಆದರೆ ರಾಜನ ಒತ್ತಾಯ ಮತ್ತು ಬೆದರಿಕೆಯಿಂದಾಗಿ ಗುರು ಜಂಗಮ ಪೂಜೆಗೆ ತೊಂದರೆ ಆಗದಂತೆ ಸಹಕರಿಸಬೇಕು ಎಂಬ ಕರಾರುಗಳನ್ನು ಹಾಕಿ ಅಕ್ಕಮ್ಮದೇವಿ ಕೌಶಿಕ ರಾಜನನ್ನು ಮದುವೆಯಾಗುತ್ತಾಳೆ. ಕೌಶಿಕನು ಅಕ್ಕಮ್ಮದೇವಿಯ ನಿಯಮಗಳನ್ನು ಮುರಿದ. ಅಕ್ಕ ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡುಗೆಯ ಮುರಿದು ಬಿಡು ಮುಡಿಯವಳಾಗಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯ ಕದಳಿ ವನದ ಲಿಂಗದಲ್ಲಿ ಐಕ್ಯಳಾಗುತ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು. ಸಾಕ್ಷಾತ್ ಶಿವನನ್ನು ಚೆನ್ನ ಮಲ್ಲಿಕಾರ್ಜುನ ತನ್ನ ಗಂಡನೆಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ ನಡೆದ ಅಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗುತ್ತಾಳೆ.
2: ಅಕ್ಕ ಮಹಾದೇವಿ ನಡೆದು ಬಂದ ಹಾದಿಯ ಬಗ್ಗೆ, ಹಾಗೆ ಅಕ್ಕ ಮಹಾದೇವಿಯವರ ಜೀವನ ಕುರಿತು ಮುಂಬೈಯವರೇ ಆದಂತಹ ಗಾಯತ್ರಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ನಂತರದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಗಾಯತ್ರಿ ಅವರು ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಮುಂಬೈಯವರೇ ಆದಂಥ ಗಾಯತ್ರಿ ಅವರು ಈ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಅಕ್ಕ ದಿಗಂಬರದ ದಿವ್ಯಾಂಬರಿಯಾಗಿ ಲೌಕಿಕದ ಗಂಡನನ್ನು ನಿರಾಕರಿಸಿ ಹೊರಬರುತ್ತಾಳೆ. ಆಕೆಯ ಧೈರ್ಯ, ಸಾಹಸ, ದೃಢ ನಿಶ್ಚಯ ವರ್ತಮಾನದ ಚಿಂತಕಿಯರನ್ನು ಬೆರಗುಗೊಳಿಸುತ್ತದೆ. ಅಸಂಪ್ರದಾಯಕ ಸಾಹಸ ಮಾಡಿದ ಏಕೈಕ ಮಹಿಳೆ ಅಕ್ಕ ಎಂದು ವಿದ್ವಾಂಸರು ಗುರುತಿಸುತ್ತಾರೆ. ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಸಂಗತಿಗಳನ್ನು ಒಟ್ಟಾಗಿ ನಡೆಸಲು ಬಾರದೆಂದು ಹೇಳುವ ಮೂಲಕ ಸಂಸಾರದಲ್ಲಿ ಅಕ್ಕ ಬೀಳಲ್ಲ ಎಂಬ ಸಂಗತಿ ಇಲ್ಲಿ ಸೂಚಿತವಾಗಿದೆ. ಮದುವೆ ಸಂಸಾರದ ರೂಢಿ. ಮದುವೆಯಾಗಿಯೂ ಚೆನ್ನಮಲ್ಲಿಕಾರ್ಜುನನು ಆರಾಧಿಸಬಹುದು ಎಂಬ ಉಪದೇಶದ ನುಡಿಗಳು ಅಕ್ಕನ ಕಿವಿಗೆ ಬಿದ್ದಿರಬೇಕು. ಕೌಶಿಕನ್ ಎಂದು ಹರಿಹರ ಕರೆದ ಆ ವ್ಯಕ್ತಿ ಲೌಕಿಕರ ದೃಷ್ಟಿಯಲ್ಲಿ, ತಂದೆ ತಾಯಿಗಳ ದೃಷ್ಟಿಯಲ್ಲಿ ಅಕ್ಕನಿಗೆ ಸರಿಯಾದ ವರನಾಗಿರಬಹುದು. ತಾಯಿಯು ಆತನನ್ನು ಮದುವೆಯಾಗುವಂತೆ ಒತ್ತಾಯಿಸಿರಬಹುದು. ಆತ ಚೆಲುವನೂ ಆಗಿರಬಹುದು. ಮದುವೆಗೆ ಯಾವ ತೊಂದರೆ ಅಡ್ಡಿ ಇರಲಿಲ್ಲ. ಅಕ್ಕ ತನ್ನ ಚೆಲುವ ಗಂಡನನ್ನು ಕುರಿತು ಹೀಗೆ ವಿವರಿಸುತ್ತಾಳೆ. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೊಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗಾನೊಲಿದೆ ನವ್ವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ, ಕುಲಕ್ಷೀಮೆ ಇಲ್ಲದ ನಿಸ್ಸೀಮ ಚೆಲುವಗಾನೊಲಿದೆ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನೆನಗೆ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕುತ್ತಾಯೆ. ಅಕ್ಕ ಆಯ್ದುಕೊಂಡಿದ್ದು ಕುಲಸೀಮೆ ಇಲ್ಲದ ಭಯದ ಭವದ ಭಯವಿಲ್ಲದ ಚೆಲುವನನ್ನು. ಈ ಲೋಕದ ಜನರು ಸಾಯುವವರು, ಭವದಲ್ಲಿ ಮತ್ತೆ ಮತ್ತೆ ಬರುವವರು. ಅಂಥವನ್ನಾಕೆ ಮೆಚ್ಚಿಕೊಳ್ಳಲಿ? ಆಕೆಯ ವಿಚಾರವನ್ನು ಆಗ ಯಾರು ಒಪ್ಪಿಕೊಂಡು ಸರಿ ಎನ್ನಲಿಲ್ಲ. ಉರಕೆ ಜೌವನಗಳು ಬಾರದ ಮುನ್ನ, ಮನಕ್ಕೆ ನಾಚಿಕೆಗಳು ತೋರದ ಮುನ್ನ, ನಮ್ಮವರೆಂದೇ ಮದುವೆಯ ಮಾಡಿದರು ಸಿರಿಶೈಲ ಮಲ್ಲಿಕಾರ್ಜುನ್ಗೆ ನಂಗೆ ಹೆಂಗೂಸೆಂಬ ಭಾವ ತೊರೆಯುವ ಮುನ್ನ. ಚಿಕ್ಕ ವಯದಲ್ಲಿ ದೀಕ್ಷೆಯ ತತ್ವವಾದ ಶರಣಸತಿ ಲಿಂಗಪತಿ ಎಂಬುದನ್ನು ಅಕ್ಕ ಈ ರೀತಿ ಅರ್ಥೈಸಿಕೊಂಡಿದ್ದಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಸಮತ್ವವನ್ನು ಸಾಧಿಸಿದ್ದರಿಂದಲೇ ಅಕ್ಕ ಅಲ್ಲಿಂದ ಪಾರಾದಳು, ಉದಾಹರಣೆಯಾದಳು. ಇಂಥ ಉದಾಹರಣೆಗಳ ಮೂಲಕ ಅಕ್ಕ ಕಷ್ಟಕ್ಕೆ ನಲುಗಬಾರದು, ಅವಮಾನಕ್ಕೆ ನಾಚಬಾರದು, ನಿಂದೆಗೆ ನೋಯಬಾರದು ಎಂಬ ಸಂದೇಶವನ್ನಿತ್ತಿದ್ದಾಳೆ. ಇಂಥ ಆಚರಣೆ ಜನಸಾಮಾನ್ಯರಿಗೆ ಆಶಾಪಾಶದಿಂದ ಬಂಧಿಸಿ ಕೊಂಡವರಿಗೆ ಮತ್ತು ಅಹಂ ಇರುವವರಿಗೆ ಅಸಾಧ್ಯ. ಅಕ್ಕ ಮಲ್ಲಿಕಾರ್ಜುನನ್ನು ಹುಡುಕುತ್ತಾ ಚಿಲಿಮಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೇ ನೀವು ಕಾಣಿರೇ, ಸರೋವರದೊಳಗಾಡುವ ಹಂಸಗಳಿರ, ನೀವು ಕಾಣಿರೇ ನೀವು ಕಾಣಿರೇ ಎಂಬುದರಿಂದ ಶರಣರ ಸಂಘದಲ್ಲಿ ಚನ್ನಮಲ್ಲಿಕಾರ್ಜುನನ ಅಕ್ಕನಿಗೆ ದೊರಕಿದ್ದಾನೆ. ಅಕ್ಕನ ವಚನದ ಎನ್ನ ಮನಕ್ಕೆ ಮನವಾಗಿ ನಿಂದ ಎನ್ನ ದೇವ ಮಲ್ಲಿಕಾರ್ಜುನನ ಕಾಣದೊಳ ಆನೆಂತು ಬದುಕುವಿನವ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನು, ಭವಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿದಪ್ಪಿದಡೆ ಚೆನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು. ಅಕ್ಕ ತನ್ನ ಇಷ್ಟ ದೈವ ಮಲ್ಲಿಕಾರ್ಜುನನನ್ನು ಶ್ರೀಶೈಲದ ಕದಳೀವನದಲ್ಲಿ ಐಕ್ಯವಾದಳು. ಶ್ರದ್ಧೆ, ನಿಷ್ಠೆ ಹಾಗೂ ಸತತ ಚಿಂತನ, ಮನನ, ಧ್ಯಾನಗಳಿಂದ ತನ್ನನ್ನು ತಾನು ಅರಿತುಕೊಂಡವ ಅಲೌಕಿಕ ಜಗತ್ತಿನ ಒಳ ಹೋಗಬಲ್ಲ ಅಕ್ಕ ಅತ್ಯಂತ ಸ್ವಯಂ ಹಾಗೂ ಲಿಂಗಾಂಗ ಯೋಗದಿಂದ ಈ ಲೋಕದಲ್ಲಿದ್ದುಕೊಂಡೇ ಅದನ್ನು ಸಾಧಿಸಿದ್ದಾರೆ.
2: ಹಾಗೆ ಅಕ್ಕ ಮಹಾದೇವಿಯ ಚಿಂತನೆಗಳ ಬಗ್ಗೆ, ಅವರ ವಚನಗಳ ಸಾರಾಂಶದ ಬಗ್ಗೆ ಮುಂಬೈಯವರೇ ಆದಂತಹ ಶ್ರೀಮತಿ ಗಾಯತ್ರಿ ನಾಗೇಶ್ ಅವರು ತುಂಬಾ ಚೆನ್ನಾಗಿ ವಚನಗಳನ್ನ ವಿವರಿಸಿದ್ರು. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ಕುರಿತು, ಅಕ್ಕ ಮಹಾದೇವಿಯರ ವಚನಗಳ ಕುರಿತು ಗಾಯತ್ರಿ ನಾಗೇಶ್ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಹಾಗೆ ವಚನಗಳ ಬಗ್ಗೆ ಪರಿಚಯಿಸೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು.
4: ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತೇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪರಮೇಷ್ಠಿ. ಗಣನೆಗೆಟುಕದ ಗುಣಗಳಾತ್ಮದವರಣ್ಯಗಳು ಮನದ ದೇಹದ ಜೀವದೆಲ್ಲ ಕರಣಗಳ ಅನುಭವದ ಮುಕುರದೊಳ್ ಪ್ರತಿಫಲಿಸೆ ತನ್ನದೊಂದಣು ವಧುವೆ ಸುಂದರವು ಮಂಕುತಿಮ್ಮ. ಗಣನೆಗೆಟುಕದ, ಗಣನೆಗೆ ಲೆಕ್ಕಕ್ಕೆ, ಎಟುಕದ ಅಂದರೆ ನಿಲುಕದ. ಗುಣಗಳಾತ್ಮದ ವರ್ಣ್ಯಗಳು, ಗುಣಗಳು ಆತ್ಮದವು ಅವರ್ಣ್ಯಗಳು ಅಂದರೆ ಆ ಆತ್ಮ ಗುಣಗಳು ಅವರ್ಣ್ಯ ಅಂದರೆ ವರ್ಣನೆಗೆ ನಿಲುಕದೇ ಇರುವಂಥವು. ಮನದ ದೇಹದ ಜೀವದೆಲ್ಲ ಕರಣಗಳ, ಮನದ ದೇಹದ ಜೀವದ ಎಲ್ಲ ಕರಣಗಳ ಅನುಭವದ ಮುಕುರದೊಳ್ ಪ್ರತಿಫಲಿಸೆ. ಅನುಭವದ ಮುಕುರ ಅಂದರೆ ಕನ್ನಡಿ, ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದಾಗ, ಪ್ರತಿಫಲಿಸಿದಾಗ. ತನ್ನದೊಂದಣುವದನೆ, ತನ್ನದೊಂದು ಅಣು ಅದುವೇ ಸುಂದರವೋ, ಸುಂದರವಾಗಿದೆ ಈ ಕಗ್ಗನ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಗಣನೆಗೆಟುಕದ ಗುಣಗಳ ಆತ್ಮದವು ಅವರ್ಣ್ಯಗಳು ಮನದ ದೇಹದ ಜೀವದ ಎಲ್ಲ ಕರಣಗಳ ಅನುಭವದ ಮುಕುರದೊಳ್ ಪ್ರತಿಫಲಿಸೆ ತನ್ನದೊಂದಣುವದನೆ ಸುಂದರವೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಲೆಕ್ಕಕ್ಕೆ ಸಿಗದ, ವರ್ಣನೆಗೆ ಅಸಾಧ್ಯವಾದ ಗುಣಗಳು ಆತ್ಮದವು. ಮನಸ್ಸಿನ ದೇಹದ ಜೀವದ ಎಲ್ಲ ಸಾಧನಗಳ ಮೂಲಕ ಅನುಭವದ ಕನ್ನಡಿಯೊಳಗೆ ತನ್ನ ಆತ್ಮ ಅನ್ನೋ ಅಣು ಪ್ರತಿಫಲಿಸಿದಾಗ ಅದೇ ಸುಂದರ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದು ತಾನೇ, ಲೋಕದಲ್ಲಿ ಎರಡು ಪದಾರ್ಥಗಳಿದೆ. ಒಂದು ದೇಹ, ಇದು ಎಲ್ರಿಗೂ ಕಾಣುವಂತಹ ತಿಳಿದಿರುವಂತಹ ಒಂದು ವಸ್ತು. ಇದರಲ್ಲಿ ಭೌತಿಕವಾದ ಅಂಗಾಂಗಗಳಷ್ಟೇ ಅಲ್ಲ, ಮನಸ್ಸು, ಬುದ್ಧಿ, ಈ ಥರದ ಅಂತಃಕರಣಗಳು, ಕರ್ಮ, ಋಣಶೇಷಗಳು ಸಹ ಸೇರ್ಕೊಂಡಿದೆ ತಾನೆ. ಇವೆಲ್ಲ ಜೀವ ಲಕ್ಷಣಗಳು. ಇನ್ನು ಎರಡನೇದ್ಯಾವುದು, ದೇಹದೊಳಗಿರುವಂತಹ ಚೈತನ್ಯ. ಯಾವುದರಿಂದ ದೇಹಕ್ಕೆ ನಾನು ಅನ್ನೋ ಪ್ರಜ್ಞೆ ಮೂಡಿದೆಯೋ ಅದು ಶುದ್ಧಾತ್ಮ. ದೇಹ ಆತ್ಮದ ಸೊತ್ತು. ನಾವು ದೇಹನ ವರ್ಣಿಸ್ತೀವಿ, ಕಣ್ಣಿಗೆ ಕಾಣದೇ ಇರೋ ಆತ್ಮನ ವರ್ಣಿಸೋದು ಅಸಾಧ್ಯ ಆಗತ್ತೆ, ಅದಕ್ಕೆ ಅದು ಅವರ್ಣನೀಯ. ಎಷ್ಟು ಚಂದದ ಹೊಂದಾಣಿಕೆ ಅಲ್ವಾ? ಕಣ್ಣಿಗೆ ಕಾಣದ ಆತ್ಮವಸ್ತು, ಕಣ್ಣಿಗೆ ಕಾಣುವ ಆದರೆ ಜಡವಾದ ದೇಹದಲ್ಲೇ ಕೂತ್ಕೊಂಡು ಏನೇನೋ ಕಾರ್ಯಗಳನ್ನು ಅದರ ಮೂಲಕ ಮಾಡಿಸತ್ತೆ. ಆತ್ಮದ ನೆಲೆಯೇ ದೇಹ ಅಂತಾಯ್ತು. ಆದರೆ ಆತ್ಮವಿಲ್ಲದ ದೇಹ ಒಂದು ಮರ ತುಂಡಿದ್ದ ಹಾಗೆ, ಹೆಣ ಇದ್ದ ಹಾಗೆ. ಅಂದರೆ ಜಡವಾದ ಅನಿತ್ಯವಾದ ದೇಹದಲ್ಲಿ ಚೈತನ್ಯ ರೂಪಿಯಾದ ನಿತ್ಯವಾದ ಆತ್ಮ ಇದೆ. ಆದರೆ ಇಲ್ಲೊಂದು ತೊಂದರೆ ಇದೆ. ಈಗ ಶ್ರೀಗಂಧನ ತೇಯ್ದ ಕೈಗೆ ಸುಗಂಧದ ವಾಸನೆ ಬರುತ್ತೆ, ಅದೇ ರೀತಿ ಸೀಮೆ ಎಣ್ಣೆಯಲ್ಲಿ ನೆಂದಿರುವಂಥ ಕೈಗೆ ಅದರ ಘಾಟ್ ವಾಸನೆ ಅಂಟ್ಕೊಳ್ಳುತ್ತೆ. ಹಾಗೆ ಜೀವ ದೇಹ ಕರ್ಮದಲ್ಲಿ ಯಾವಾಗಲೂ ನಾವು ತೊಡಕೊಂಡಾಗ ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸುತ್ತೆ ನಮ್ಮ ಜೀವ. ಆಗ ಅದರ ಚೈತನ್ಯ ಮಸುಕಾದಂತಾಗಿ ತನ್ನ ನಿಜ ಸ್ವರೂಪನ ಮರೆತು ಬಿಡುತ್ತೆ. ಪ್ರತಿನಿತ್ಯ ಬಳಸುವಂಥ ವಜ್ರದ ಓಲೆ ಮೇಲೆ ಎಣ್ಣೆ ಬೆವರು ಧೂಳು ಕುತ್ಕೊಂಡು ಅದು ಮಸುಕಾಗತ್ತಲ್ವಾ?

0: ಹೇಳಿದ್ದಾರೆ, ಅವರ್ಣನೀಯವಾದ ಆತ್ಮ ದೇಹದ ಕರಣಗಳನ್ನೆಲ್ಲ ಬಳಸ್ಕೊಂಡು ಅಷ್ಟ ಗುಣಗಳನ್ನ ಪಡೆದು ಅವುಗಳನ್ನ ಅನುಭವದ ಕನ್ನಡಿಯಲ್ಲಿ ಕಂಡಾಗ ಅದರ ಮೂಲ ಪ್ರಕಾಶ ಹೊಳೆಯತ್ತೆ ಅಂತ. ಹೌದಲ್ವಾ, ಹುಟ್ಟಿದಾಗಿಂದ ಮನಸ್ಸು ಬುದ್ಧಿ ದೇಹಗಳ ಮೂಲಕ ಇಂದ್ರಿಯಗಳನ್ನ ಉಪಕರಣಗಳ ಹಾಗೆ ಉಪಯೋಗಿಸ್ಕೊಂಡು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನೋ ಅನುಭವಗಳನ್ನ ಈ ಚೇತನ ಅನುಭವಿಸ್ತಾ ಹೋಗತ್ತೆ. ಆಡೋ ಮಾತು ಮಾಡೋ ಕೆಲಸ ಅಂತರಂಗದ ಅನುಭವಗಳ ಮೂಲಕ ಗುಣಗ್ರಹಣ ಮಾಡ್ತಾ ಆ ಗುಣಗಳ ಅನುಭವದಲ್ಲಿ ಆನಂದವನ್ನು ಅನುಭವಿಸೋದೇ ಆತ್ಮದ ಗುಣ. ಅಂತಹ ಗುಣಗಳು ಅಸಂಖ್ಯವಾಗಿದ್ದಾವೆ. ಯಾವ ಅನುಭವದಿಂದ ಯಾವ ಗುಣ ಬಂತು ಅಂತ ಹೇಳೋದೇ ಅಸಾಧ್ಯ. ಒಂದೊಂದು ಗುಣಕ್ಕೂ ಒಂದೊಂದು ಅನುಭವದ ಮೂಲ ಇರುತ್ತೆ. ಅನುಭವ ಶುದ್ಧವಾಗಿದ್ದರೆ ತತ್ಸಂಬಂಧವಾಗಿ ಬರೋ ಗುಣ ಕೂಡ ಶುದ್ಧವಾಗಿರುತ್ತೆ. ನಮ್ಮ ಸಂಘಗಳು ಶುದ್ಧವಾಗಿದ್ದರೆ ನಾವು ಪಡೆಯೋ ಅನುಭವದ ಶುದ್ಧತೆಯನ್ನು ಕಾಯ್ಕೊಳ್ಬೋದು. ಖುಷಿ ದುಃಖ ನೋವು ನಲಿವು ಅನುಭವಗಳು ನಮ್ಮ ಆಂತರ್ಯದ ಗುಣಗಳನ್ನು ಪರಿಷ್ಕರಣೆ ಮಾಡ್ತಾ ಹೋಗುತ್ತೆ. ಗುಣ ಅವಗುಣಗಳ ವ್ಯತ್ಯಾಸನ ಕಂಡುಕೊಳ್ಳೋದೇ ವಿದ್ಯೆ. ಇದೇ ಸಂಸ್ಕಾರ. ಅವಗುಣಗಳನ್ನೆಲ್ಲ ತ್ಯಜಿಸಿ ಬರೀ ಒಳ್ಳೆ ಗುಣಗಳನ್ನು ಮಾತ್ರ ಒಳಗೆ ತಂದ್ಕೊಳ್ಳೋದೆ ನಮ್ಮ ಅಭ್ಯಾಸ ಆದಲ್ಲಿ, ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ, ನಮ್ಮ ಒಂದೊಂದು ಅಣು ಅಣುವು ಸುಂದರ ಗುಣಗಳನ್ನೇ ನಮ್ಮ ಮನಸ್ಸು ಬುದ್ಧಿಗಳನ್ನು ಮುಖುರಕ್ಕೆ ಪ್ರತಿಫಲಿಸುತ್ತೆ. ಅಂದರೆ ಕನ್ನಡಿ ಇದ್ದಾಗ ಆಗತ್ತೆ. ಕನ್ನಡಿಯಲ್ಲಿ ಪ್ರತಿಫಲ ಪ್ರತಿಬಿಂಬ ಚಂದ ಬರಬೇಕಾದ್ರೆ ಇಲ್ಲಿ ನಮ್ಮ ಮನಸ್ಸಲ್ಲಿರೋವಂತಹ ಗುಣಗಳು ಕೂಡ ಒಳ್ಳೆಯದೇ ಇರಬೇಕಲ್ವಾ. ಹೀಗೆ ಸತ್ಸಂಗದಿಂದ ಗುಣಗ್ರಹಣದ ಅಭ್ಯಾಸನ ನಾವು ಮಾಡಿಕೊಂಡ್ರೆ ನಮ್ಮ ಬದುಕು ಧನ್ಯ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ನಮಸ್ಕಾರ. ಒಗಟಿಗೆ ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಒಂದು ಅಗಾಧವಾದ ಶಕ್ತಿ ಇದೆ. ಹಾಗಾಗಿ ಅದು ಪಂಡಿತರು ಪಾಮರರು ಎಲ್ಲರನ್ನೂ ಸಹ ತನ್ನತ್ತ ಸೆಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಅನೇಕ ಮಹನೀಯರ ಒಗಟಿನ ಬಗ್ಗೆ ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಆ ಒಗಟಿನ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಜಾನಪದ ಸಾಹಿತ್ಯದ ಬೆನ್ನೆಲುಬು ಒಗಟು ಗಾದೆ ಕತೆ. ಜಾನಪದ ಸಾಹಿತ್ಯದ ಬೆನ್ನೆಲುಬು ಒಗಟು ಗಾದೆ ಕತೆ. ಒಗಟಿಲ್ಲದ ಮನೆ ಪ್ರಶ್ನೆ ಇಲ್ಲದ ಶಾಲೆ ಇದ್ದ ಹಾಗೆ. ಎಷ್ಟು ಒಳ್ಳೆ ಮಾತೆ, ಒಗಟಿಲ್ಲದ ಮನೆ ಪ್ರಶ್ನೆ ಇಲ್ಲದ ಶಾಲೆ ಇದ್ದ ಹಾಗೆ. ಅಂದರೆ ಒಗಟು ಎಂಥ ಸ್ಥಾನ ನೀಡಿದ್ರು, ಒಗಟಿನ ಬಗ್ಗೆ ಎಂಥ ಮಹತ್ವ ಇತ್ತು ಅನ್ನೋದು ನಮಗಿಲ್ಲಿ ಈ ರಾಷ್ಟ್ರಕವಿಯವರ ಮಾತಿನಲ್ಲಿ ಗೊತ್ತಾಗುತ್ತೆ. ಜಾನಪದ ಸಾಹಿತ್ಯ ಎಷ್ಟು ಅಗಾಧವಾದಂಥದ್ದು, ಅಂಥ ಅಗಾಧವಾದ ಸಾಹಿತ್ಯದ ಬೆನ್ನೆಲುಬೇ ಒಗಟು ಆಗಿತ್ತು ಅನ್ನುವಂಥ ಒಂದು ಮಾತಿದೆಯಲ್ಲ, ಭಾಳ ವಿಶೇಷವಾಗಿ. ಯಾಕಂದರೆ ಒಗಟಿಗೆ ಬಹಳ ಪುರಾತನ ಹಿನ್ನೆಲೆ ಇದೆ ಅನ್ನೋದನ್ನ, ಒಗಟಿನ ಮೂಲವನ್ನು ನಾವು ಗಮನಿಸಿದ್ರೆ ಮಾನವ ನಾಗರಿಕತೆ ಆರಂಭವಾದಾಗ ಅವನು ವಸ್ತುಗಳನ್ನು ಹೋಲಿಕೆ ಮಾಡೋದ್ರ ಮೂಲಕವೇ ಒಗಟು ಹುಟ್ಟುಕೊಳ್ತು. ಅದೇ ಒಗಟಿನ ಮೂಲ ಅಂತ ಹೇಳ್ತಾರೆ. ಹಂಗೆ ಅಷ್ಟು ಪುರಾತನವಾದಂತಹ ಒಂದು ಹಿನ್ನೆಲೆ ಇರೋದ್ರಿಂದ ಒಗಟಿಗೆ ಬಹಳ ವಿಶೇಷ ಸ್ಥಾನ ಇದೆ ಅಂತ ಹೇಳ್ಬೋದು. ಎಲ್ಲ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೂ ಸಹ ಒಗಟಿನ ಛಾಯೆಗಳನ್ನು ನಾವು ಕಾಣಬಹುದು. ಎಲ್ಲೋ ಒಂದು ಕಡೆ ಒಗಟು ಸಣ್ಣ ಮಟ್ಟದಲ್ಲಿ ಅದರ ಶೈಲಿನೋ ಅದರ ಕೌಶಲ್ಯನೋ ಅದು ಚಾಕಚಕ್ಯತನ ಕೆಲಸ ಮಾಡೇ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಅವರ ಮುಂದಿನ ಮಾತನ್ನು ನಾವು ತುಂಬ ಚೆನ್ನಾಗಿ ಗಮನಿಸಬೇಕು. ಒಗಟು ಇಲ್ಲದ ಮನೆ ಪ್ರಶ್ನೆ ಇಲ್ಲದ ಶಾಲೆ ಇದ್ದ ಹಾಗೆ. ಎಲ್ಲರ ಮನೆಯಲ್ಲೂ ಸಹ ಆ ದಿನಗಳಲ್ಲಿ ಒಗಟು ಇತ್ತು ಮತ್ತು ಮನೆ ಮಾತಾಗಿತ್ತು. ಎಲ್ಲೋ ಒಂದು ಸಂದರ್ಭದಲ್ಲಿ ಎಲ್ಲ ಕೆಲಸಗಳ ಮೂಲಕ ಅಥವಾ ಎಲ್ಲ ಸಂದರ್ಭಗಳಲ್ಲೂ ಒಗಟನ್ನು ಬಳಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಒಗಟು ಎಲ್ಲ ಮಕ್ಕಳಿರೋ ಮನೇಲಿ ಇರಬೇಕಿತ್ತು ಅಂತ. ಯಾಕಂದರೆ ಒಗಟಿನ ಮೂಲಕ ಮಕ್ಕಳಲ್ಲಿ ಬೌದ್ಧಿಕ ಕ್ಷೇತ್ರ ತುಂಬ ಬೆಳವಣಿಗೆ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಒಗಟಿಲ್ಲದ ಮನೆ ಪ್ರಶ್ನೆ ಇಲ್ಲದ ಶಾಲೆ ಇದ್ದಂಗೆ. ಯಾವ ಶಾಲೆಯಲ್ಲಿ ಪ್ರಶ್ನೆಗಳು ಇರೋದಿಲ್ವೋ ಆ ಶಾಲೆ ಶಾಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಟ್ಟು ಆ ಥರ ಇರಬೇಕು.

0: ಇರಬೇಕು, ಇರಬೇಕಿತ್ತು ಅನ್ನೋದು ಸಹ ಒಂದು ಆಶಯ ನಮಗೆ ಈ ಮಾತಲ್ಲಿ ಕಾಣುತ್ತೆ. ಈ ಒಗಟು ಈ ಮನೆಯೇ ಮೊದಲ ಪಾಠಶಾಲೆ, ಆದ್ರಿಂದ ಶಾಲೆಗೆ ಹೋಗೋಕ್ಕಿಂತ ಮುಂಚೆನೆ ಒಗಟು ಮಕ್ಕಳಲ್ಲಿ ಒಂದಿಷ್ಟು ಬೆಳವಣಿಗೆ ಮಾಡ್ತಿತ್ತಂತ. ಒಗಟು ಮಕ್ಕಳಲ್ಲಿ ಆಲೋಚನಾ ಶಕ್ತಿಯನ್ನ, ಪ್ರಶ್ನೆ ಮನೋಭಾವವನ್ನ, ತೋಲನೆ ಮಾಡುವಂತ ಕೌಶಲ್ಯವನ್ನ, ಪದ ಬಳಕೆ ಜಾಣ್ಮೆಯನ್ನ, ಗೂಢಾರ್ಥ ಶಬ್ದಗಳನ್ನು ಬಳಸುವ ಶಾಖಚಕ್ಯತೆಯನ್ನ ಇದು ಕಲಿಸ್ತಿತ್ತೇನು ಅಂತ. ಒಗಟಿಗೆ ಅಂತಹ ಒಂದು ಜೀವನ ಶಕ್ತಿ ಇತ್ತು. ಅದು ಮಕ್ಕಳ ಬೌದ್ಧಿಕ ಕ್ಷೇತ್ರದ ಬೆಳವಣಿಗೆಯೊಂದಿಗೆ ಪ್ರಾಪಂಚಿಕ ಜ್ಞಾನವನ್ನು ಸಹ ಕೊಡ್ತಿತ್ತು ಅಂತ. ಇದ್ರ ಮೂಲಕ ಮಕ್ಕಳಲ್ಲಿ ಪ್ರಜ್ಞೆ ಜಾಗೃತಗೊಳ್ತಿತ್ತು ಎಂದೇ ಹೇಳಬಹುದು. ಇಷ್ಟೊಂದು ಕಲಿಕೆ ನೀಡುವಂತ ಒಗಟು ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ಸಹಕಾರಿಯಾಗಿತ್ತು ಅನ್ನೋದನ್ನೇ ನಾವಿಲ್ಲಿ ಗಮನಿಸೋ. ಹಾಗಾಗಿ ಒಗಟಿಗೆ ಬಹಳ ವಿಶೇಷವಾದ ಮಹತ್ವ ಎಲ್ಲ ಕಾಲದಲ್ಲೂ ಇತ್ತು. ಇತ್ತೀಚೆಗೆ ನಾವು ಒಗಟನ ಬಳಕೆ ಕಮ್ಮಿ ಮಾಡಿದ್ರಿಂದ ಅಥವಾ ನಾವು ಹೆಚ್ಚು ಬೇರೆ ಕಡೆ ಹೆಚ್ಚು ಒತ್ತು ಕೊಡೋದ್ರಿಂದ ಮಕ್ಕಳ ಈ ಬೌದ್ಧಿಕ ಕ್ಷೇತ್ರ ಸಹಜವಾದ ಬೆಳವಣಿಗೆಗೆ ಒಂದಿಷ್ಟು ತೊಂದರೆ ಆಗಿರ್ಬೋದು. ಅದೇನೇ ಇರಲಿ, ನಾನು ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದೆ. ಒಂದು ಗಣಿತದ ಒಗಟಿತ್ತು. ಒಂದೊಂದು ಮೇಜಿನ ಮೇಲೆ 6 ಮೇಣದ ಬತ್ತಿ ಇತ್ತು. ಗಾಳಿ ಬಂದು 2 6 ಹೋಯಿತು. ಹಾಗಾದ್ರೆ ಕೊನೆಯಲ್ಲಿ ಎಷ್ಟು ಉಳಿದಿದೆ ಅಂತ ಸುಮಾರು ಜನ ಕೆಲವಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆದರೆ ಕೊನೆಯಲ್ಲಿ ಉಳಿದಿರೋದು 2, ಯಾಕಂತ ಹೇಳಿದ್ರೆ 4 ಕುರಿತಾ ಇರೋದ್ರಿಂದ ಅದು ಹಾಗೆ ಕರ್ಗೋಗುತ್ತೆ, 2 6 ಹೋಗಿದ್ರಿಂದ ಅದೆರಡು ಮಾತ್ರ ಉಳಿಯುತ್ತೆ. ಹೀಗೆ ಗಣಿತದ ಒಗಟುಗಳ ಮೂಲಕ ಗಣಿತದ ಕ್ಷೇತ್ರದಲ್ಲೂ ಸಹ ಒಗಟು ತನ್ನ ಛಾಪನ್ನು ಮೂಡಿಸಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ಮತ್ತೊಂದು ಒಗಟನ್ನು ಹೇಳ್ತೇನೆ. ಅಹಾ ಬಿಂಕದ ಸಿಂಗಾರಿ, ಅಹಾ ಬಿಂಕ ಸಿಂಗಾರಿ, ಅಪ್ಕೊಂಡ್ರೆ ಮುತ್ತಿಟ್ಟರೆ ಮೈಯೆಲ್ಲ ಉರಿ, ಅಪ್ಕೊಂಡ್ರೆ ಮುತ್ತಿಟ್ಟರೆ ಮೈಯೆಲ್ಲ ಉರಿ, ಮೊನ್ನೆ ಹಸಿರಾಗಿರುವ ಪೋರಿ, ಮೊನ್ನೆ ಹಸಿರಾಗಿರುವ ಪೋರಿ, ಇವತ್ತು ಕೆಂಪಾದ ಮುದುಕಿ, ಇವತ್ತು ಕೆಂಪಾದ ಮುದುಕಿ, ಯಾರಿಕೆ ನೀವು ಬಲ್ಲಿರಾ, ಯಾರಿಕೆ ನೀವು ಬಲ್ಲಿರಾ. ಅಂದರೆ ಇದು ಒಂದು ತರಕಾರಿ ಸಂಬಂಧಪಟ್ಟದ್ದು. ಮೆಣಸಿನಕಾಯಿ, ಮೆಣಸಿನಕಾಯಿ ಆರಂಭದಲ್ಲಿ ನೋಡಲಿಕ್ಕೆ ಚೆಂದ ಕಾಣುತ್ತವಳು, ಹೊಳಪಿರುತ್ತೆ, ಹಾಗಾಗಿ ಅದನ್ನು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಪ್ಪಿಡ್ಕೊಳೋಕ್ಕಾಗಲ್ಲ, ಮುತ್ತಿಟ್ಟರೆ 2 ಸಹ ಮೈಯೆಲ್ಲ ಉರಿ ಬಾಯೆಲ್ಲ ಉರಿನೇ ಬರುತ್ತೆ. ಅದು ಹಸಿರಿದ್ದಾಗ ಅಂದರೆ ಹಸಿ ಮೆಣಸಿದ್ದಾಗ ಹಸಿರಾಗಿರುತ್ತೆ, ಒಣಗಿದ್ರೆ ಅದು ಮುದುಡಿ ಒಂಥರ ಸುಕ್ಕಾಗ್ಬಿಡುತ್ತೆ, ಹಾಗಾಗಿ ಮುದುಕಿ ಆಗ್ಬಿಡುತ್ತೆ. ಹಾಗಾಗಿ ಮೊನ್ನೆ ಹಸಿರಂಗಿಯ ಪೂರಿ ಇಂದು ಕೆಂಪಂಗಿಯ ಮುದುಕಿಯಾಗಿದ್ದಾಳೆ, ಕೆಂಪಾಗಿರೋ ಮುದುಕಿಯಾಗಿದ್ದಾಳೆ ಅಂತ ಹೇಳ್ತಂಗಾಗಿ ಎಲ್ಲದರ ಮೇಲೂ ಸಹ ಒಗಟುಗಳಿದೆ. ಆಟಗಳ ಮೇಲೆ ಒಗಟುಗಳಿದೆ, ತರಕಾರಿಗಳ ಮೇಲೆ ಒಗಟುಗಳಿದೆ, ನಾವು ದಿನನಿತ್ಯ ನಡೆಯುವಂಥ ಕೆಲಸಗಳ ಮೇಲೆ ಒಗಟಿದೆ, ವಸ್ತುಗಳ ಮೇಲೆ ಒಗಟಿದೆ, ಹಂಗೆ ಎಲ್ಲಗಳ ಮೇಲೂ ಒಗಟು ಇರುತ್ತೆ. ಇದೇ ಮಕ್ಕಳು ನಾವು ಭಾಳ ವಿಶೇಷವಾಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅನ್ನೋದು ಗಮನಿಸ್ಬೇಕು. ಹಂಗಾಗಿ ಇದನ್ನು ಪ್ರಾಪಂಚಿಕ ಜ್ಞಾನ ನೀಡುತ್ತದೆ ಅನ್ನೋದನ್ನು ನಾವು ಗಮನಿಸ್ಬೇಕು. ಈಗ ನಿಮಗಾಗಿ ಮತ್ತೊಂದು ಒಗಟನ್ನು ಹೇಳ್ತೇನೆ. ಈ ಒಗಟನ್ನು ನೀವು ಉತ್ತರಿಸ್ತೀರಿ ಅಂತ ನಂಬಿಕೊಳ್ತೇನೆ. ತಲೆ ಇಲ್ಲ ಬಾಯಿಲ್ಲ, ಆದರೂ ಮಾತನಾಡುತ್ತಲೇ ಇರ್ತದೆ. ತಲೆ ಇಲ್ಲ ಬಾಯಿಲ್ಲ, ಆದರೂ ಮಾತನಾಡುತ್ತಲೇ ಇರ್ತದೆ. ನಾವು ಹೇಳಿದ್ದು ಕೇಳಲ್ಲ, ನಾವು ಹೇಳಿದ್ದನ್ನು ಅದು ಕೇಳಲ್ಲ, ಅದು ಹೇಳೋದನ್ನು ಬಿಡೋದಿಲ್ಲ, ಅದು ಹೇಳೋದನ್ನು ಬಿಡೋದಿಲ್ಲ. ಎಲ್ಲೂ ತಿರುಗಾಡದೆ ಕುತ್ತಲ್ಲೇ ಕುಳಿತಿದ್ದು, ಎಲ್ಲೂ ತಿರುಗಾಡದೆ ಕುತ್ತಲ್ಲೇ ಕುಳಿತಿದ್ದು ಪ್ರಪಂಚದ ವಿಷಯ ಎಲ್ಲ ಹೇಳ್ತಾನೆ. ಎಲ್ಲೂ ತಿರುಗಾಡದೆ ಕುಳಿತಲ್ಲೇ ಕುಳಿತಿದ್ದು ಪ್ರಪಂಚದ ವಿಷಯ ಎಲ್ಲ ಹೇಳ್ತಾನೆ. ಹಾಗಾದರೆ ಈ ಜ್ಞಾನಿ ಯಾರು, ಈ ಜ್ಞಾನಿ ಯಾರು ಅಂತ ನೀವು ಹೇಳ್ತೀರಂತ ಅನ್ಕೊಳ್ತಾ ನಮಗೆ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಮಕ್ಕಳೇ, ನಿನ್ನೆ ನಾನು ಜಟಾಯು ಸಂಪಾತಿಯರ ಸೋದರ ಪ್ರೇಮದ ಬಗ್ಗೆ ಹೇಳಿದ್ದೆ ಅಲ್ವಾ?
4: ಇವತ್ತು ಅವ್ರ ಕಥೆನೇ ಹೇಳ್ತೀಯಾ?
5: ಹಾಗೆ ಕಾಣತ್ತೆ ಅಲ್ವಾ ಪೊನ್ನಜ್ಜಿ?
6: ಇವತ್ತು ಅವರಿಬ್ರ ಬಗ್ಗೆ ಏನು ಹೇಳ್ತೀಯಾ?
3: ಇವತ್ತು ನಾನು ಸಂಪಾತಿ ಮತ್ತು ಜಟಾಯು ಹೇಗೆ ಶ್ರೀರಾಮನ ಸೇವೆಯನ್ನು ಮಾಡಿದ್ರು ಅಂತ ಹೇಳ್ತೀನಿ.
5: ಓಹೋ, ವೆರಿ ಇಂಟ್ರೆಸ್ಟಿಂಗ್, ಹೇಳು ಹೇಳು.
3: ದಂಡಕಾರಣ್ಯದಲ್ಲಿ ಜಟಾಯು ವಾಸ ಮಾಡ್ತಾ ಇದ್ದ ಸಮಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಅಲ್ಲಿಗೆ ಆಗಮಿಸಿದ್ರು. ಜಟಾಯು ಶ್ರೀರಾಮಚಂದ್ರನ ತಂದೆ ದಶರಥನ ಸ್ನೇಹಿತನಾಗಿದ್ದ. ಆ ಒಂದು ಬಾಂಧವ್ಯದ ಮೇಲೆ ಜಟಾಯು ಕಾಡಿನಲ್ಲಿ ರಾಮನನ್ನು ಕಂಡು ಅವನ ವಿಷಯವನ್ನು ತಿಳ್ಕೊಂಡಿದ್ದ. ತಾನು ಸದಾ ನಿಮ್ಮ ರಕ್ಷಣೆಗೆ ಇರ್ತೀನಿ ಅನ್ನುವ ಭರವಸೆಯ ಮಾತನ್ನು ಆಡಿದ್ದ. ರಾಮ ಲಕ್ಷ್ಮಣ ಸೀತೆಯರಿಗೂ ಕೂಡ ಜಟಾಯುವಿನ ಭೇಟಿಯಿಂದ ಬಹಳ ಸಂತೋಷವಾಗಿತ್ತು. ಮುಂದೆ ಒಂದಿನ ಆಗಬಾರದ್ದು ನಡೆದು ಬಿಡುತ್ತೆ. ಸೀತೆ ಬಂಗಾರದ ಜಿಂಕೆಯ ಮೋಹಕ್ಕೆ ಬೀಳ್ತಾಳೆ. ಅದನ್ನು ತರೋಕೆ ಅಂತ ರಾಮ ಹೊರಡ್ತಾನೆ. ಅಣ್ಣನನ್ನು ಹುಡುಕೊಂಡು ಲಕ್ಷ್ಮಣ ಕೂಡ ಹೊರಗೆ ಹೊರಡ್ತಾನೆ. ಇದೇ ಸಮಯವನ್ನು ಕಾಯ್ತಾ ಇದ್ದ ರಾವಣ ಸನ್ಯಾಸಿಯ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸ್ತಾನೆ. ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕದ್ದೊಯ್ತಾ ಇರಬೇಕಾದ್ರೆ ಜಟಾಯು ಅದನ್ನು ಕಂಡು ರಾವಣನ ಮೇಲೆ ಎರಗುತ್ತಾನೆ. ಇಬ್ಬರ ನಡುವೆ ಜಟಾಪಟಿ ಆಗುತ್ತೆ. ಆದರೆ ರಾವಣನ ಶಕ್ತಿಯ ಮುಂದೆ ವಯಸ್ಸಾದ ಜಟಾಯುವಿನ ಹೋರಾಟ ನಡೆಯೋದೇ ಇಲ್ಲ. ರಾವಣ ಜಟಾಯುವಿನ ಎರಡು ರೆಕ್ಕೆಯನ್ನು ಗಾಸಿಗೊಳಿಸಿ ಕತ್ತರಿಸಿಬಿಡ್ತಾನೆ. ಜಟಾಯು ಕುಸ್ತು ಕೆಳಗೆ ಬಿದ್ದುಬಿಡ್ತಾನೆ. ಆತ ಮಾರಣಾಂತಿಕ ಸ್ಥಿತಿಯಲ್ಲಿದ್ದು ತನ್ನ ಕೊನೆಯ ಉಸಿರನ್ನೇ ಎಣಿಸ್ತಾ ಇದ್ದ. ಈ ಕಡೆ ಆ ಮಾಯಾ ಜಿಂಕೆ ಮೋಸದ ಜಿಂಕೆ ಅನ್ನುವ ಅರಿವಾದಾಗ ರಾಮ ಲಕ್ಷ್ಮಣರು ಆಶ್ರಮದಲ್ಲಿ ಸೀತೆಗೆ ಏನಾಗಿರ್ಬೋದೋ ಏನೋ ಅನ್ನುವ ಆತಂಕದಿಂದ ಬೇಗ ಬೇಗನೆ ಆಶ್ರಮಕ್ಕೆ ಮರಳುತ್ತಾರೆ. ಆದರೆ ಅಷ್ಟರಲ್ಲಿ ಅನಾಹುತ ನಡೆದೇ ಬಿಟ್ಟಿತ್ತು. ಸೀತೆಯನ್ನು ಕಾಣದೆ ಇಬ್ಬರೂ ಕಾಡಿನ ಎಲ್ಲ ಕಡೆ ಅವಳನ್ನು ಅರಸ್ತಾರೆ. ಆಗ ಅವರಿಗೆ ಮರಣಾವಸ್ಥೆಯಲ್ಲಿದ್ದಂತಹ ಜಟಾಯು ಕಣ್ಣಿಗೆ ಬೀಳ್ತಾನೆ. ಜಟಾಯು ಸೀತೆಯನ್ನು ರಾವಣ ಕದ್ದೊಯ್ದ ವಿಷಯವನ್ನು ತಿಳಿಸಿ ನಡೆದದ್ದನ್ನೆಲ್ಲ ವಿವರಿಸಿ ಹೇಳ್ತಾನೆ. ಮತ್ತು ರಾಮನ ಮಡಿಲಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸ್ತಾನೆ. ರಾಮ ಲಕ್ಷ್ಮಣರು ಜಟಾಯುವಿನ ಮರಣದಿಂದ ಬಹಳ ದುಃಖಿತರಾಗ್ತಾರೆ.
7: ಅಯ್ಯೋ, ಜಟಾಯು ರಾಮನ ಸೇವೆ ಮಾಡಿ ಸತ್ತೇ ಹೋದ್ನಲ್ಲ,
4: ಹೀಗಾಗಬಾರ್ದಾಗಿತ್ತು.
8: ಸಂಪಾತಿ ಹೇಗೆ ಶ್ರೀರಾಮನಿಗೆ ಸಹಾಯ ಮಾಡ್ದ?
3: ಹೇಳ್ತೀನಿ ಹೇಳ್ತೀನಿ. ಅವರು ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಬಹಳ ಗೌರವದಿಂದ ನಡೆಸ್ತಾರೆ. ಹೀಗೆ ಜಟಾಯುವಿಗೆ ರಾಮನಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಆಮೇಲೆ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಅವರು ವಾನರರ ನಗರ ಕಿಷ್ಕಿಂಧೆಗೆ ಬರ್ತಾರೆ. ಅಲ್ಲಿ ಅವರಿಗೆ ಸುಗ್ರೀವ ಮತ್ತು ಹನುಮಂತನ ಗೆಳೆತನವಾಗುತ್ತೆ. ಅಣ್ಣ ವಾಲಿ ತಮ್ಮ ಸುಗ್ರೀವನನ್ನು ನಿಷ್ಕಾಶಿತನನ್ನಾಗಿ ಮಾಡಿದ್ದ, ಅಂದರೆ ತನ್ನ ರಾಜ್ಯದಿಂದ ಹೊರಹಾಕಿದ್ದ. ಶ್ರೀರಾಮ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ಸಿಂಹಾಸನಕ್ಕೆ ಏರಿಸ್ತಾನೆ. ಆಮೇಲೆ ವಾನರ ಸೇನೆ ಸೀತೆಯನ್ನು ಹುಡುಕ್ತಾ ಅಷ್ಟ ದಿಕ್ಕುಗಳಲ್ಲಿ ಚದುರುತ್ತಾರೆ. ಆದರೆ ಎಲ್ಲೂ ಕೂಡ ಸೀತೆಯ ಸುಳಿವು ಅವರಿಗೆ ಸಿಗೋದಿಲ್ಲ. ಕೊನೆಗೆ ವಾನರರ ಸೇನೆಯ ಗುಂಪೊಂದು ಸಮುದ್ರ ತೀರದಲ್ಲಿ ಬರುತ್ತೆ. ಅಲ್ಲೇ ಸಂಪಾತಿ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ. ಈ ಕಪಿಸೇನೆಯ ಗದ್ದಲ ಕೇಳಿಯೇ ಸಂಪಾತಿ ಗುಹೆಯಿಂದ ಹೊರಗೆ ಬರ್ತಾನೆ. ನೋಡಿದರೆ ಕಪಿಗಳೆಲ್ಲ ತಮ್ಮ ತಮ್ಮಲ್ಲಿ ಜೋರಾಗಿ ಮಾತಾಡ್ಕೊಳ್ತಾ ಇದ್ರು. ಸಂಪಾತಿಗೆ ಬಹಳ ಸಂತೋಷವಾಗುತ್ತೆ. ಹಾರಲಾಗದ ನನಗೆ ಕೂತಲ್ಲೇ ದೇವರು ಆಹಾರವನ್ನು ಒದಗಿಸಿದ್ದಾನೆ ಅಂತ ಅಂದ್ಕೊಂಡು ಸಂಪಾತಿ ಗುಹೆಯಿಂದ ಹೊರಗೆ ಬಂದು ಅವರನ್ನು ಕೊಲ್ಲೋಕ್ಕೆ ಹೊಂಚು ಹಾಕ್ತಾ ಕೂತ್ಕೊಳ್ಳುತ್ತೆ. ಆಗ ಅವರೆಲ್ಲ ಜಟಾಯುವಿನ ಹೆಸರು ಹಿಡಿದು ಏನೋ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಳ್ತಾನೆ. ತನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಏನಿರ್ಬೋದು ಅಂತ ಅಂದ್ಕೊಂಡು ಸಂಪಾತಿ ಅವರ ಹತ್ರ ಬಂದು ವಿಚಾರಿಸ್ತಾನೆ. ಆಗ ಅವರು ರಾವಣನ ಜೊತೆ ಹೋರಾಡ್ತಾ ಹೋರಾಡ್ತಾ ಜಟಾಯು ಮರಣವನ್ನು ಹೊಂದಿದ ಅನ್ನುವ ವಿಷಯವನ್ನು ಹೇಳ್ತಾರೆ. ವಿಷಯ ತಿಳಿದು ಸಂಪಾತಿಗೆ ಬಹಳ ದುಃಖವಾಗುತ್ತೆ. ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನು ತಾನು ಜಟಾಯನ ಅಣ್ಣ ಅಂತ ತನ್ನ ಪರಿಚಯವನ್ನು ಹೇಳಿಕೊಂಡು ಎಲ್ಲ ವಿಷಯವನ್ನು ಅವರಿಂದ ತಿಳ್ಕೊಳ್ತಾನೆ. ಆತ ರಾವಣ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕದ್ದು ಕರೆದುಕೊಂಡು ಹೋಗೋದನ್ನು ತಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಅವನ ಕಣ್ಣು ಬಹಳ ಸೂಕ್ಷ್ಮವಾಗಿತ್ತು. ದಡದಲ್ಲಿ ಕೂತ್ಕೊಂಡು ಸಮುದ್ರ ಮಧ್ಯೆಯಲ್ಲಿರುವಂತಹ ಲಂಕಾ ನಗರಿಯನ್ನೇ ಆತ ನೋಡಬಲ್ಲವನಾಗಿದ್ದ. ಆದರೆ ರೆಕ್ಕೆ ಕಳ್ಕೊಂಡು ನಿಸ್ಸಹಾಯಕನಾಗಿದ್ದ ಅವನು ವಾನರ ಸೇನೆಗೆ ಸೀತೆ ಇರುವ ಸ್ಥಳದ ಮಾಹಿತಿಯನ್ನು ಕೊಡ್ತಾನೆ. ಎಲ್ಲೋ ಸೀತೆಯ ಸುಳಿವು ಸಿಗದೆ ಹತಾಶರಾಗಿದ್ದಂತಹ ವಾನರ ಸೇನೆಗೆ ಈ ಸುದ್ದಿ ತಿಳಿದು ಜೀವ ಬಂದ ಹಾಗಾಗತ್ತೆ. ಅವರು ಸಂಪಾತಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಸಂಪಾತಿಗೆ ತನ್ನ ತಮ್ಮ ಜಟಾಯುನ ಹಾಗೆ ತಾನೂ ಕೂಡ ರಾಮನಿಗೆ ತನ್ನ ಸೇವೆಯನ್ನು ಸಲ್ಲಿಸಿದೆ ಎನ್ನುವ ಧನ್ಯತಾಭಾವ ಉಂಟಾಗುತ್ತೆ.
7: ಓಹೋ, ಸಂಪಾತಿ ಸೀತೆಯ ಸುಳಿವನ್ನು ನೀಡಿ ರಾಮನಿಗೆ ಸಹಾಯ ಮಾಡಿದ್ನಲ್ವಾ?
3: ಹೌದು ಮಕ್ಕಳೇ, ಜಟಾಯು ಶ್ರೀರಾಮನಿಗಾಗಿ ರಾವಣನ ಜೊತೆಗೆ ಹೋರಾಡಿ ಮರಣವನ್ನು ಹೊಂದುತ್ತಾನೆ. ಅದೇ ಸಂಪಾತಿ ಸೀತೆಯನ್ನಾಗಲಿ ದುಃಖ ತಪ್ತನಾದ ರಾಮನಿಗೆ ಸೀತೆಯ ಸುಳಿವನ್ನು ನೀಡ್ತಾನೆ. ಹೀಗೆ ಸಂಪಾತಿ ಮತ್ತು ಜಟಾಯು ಶ್ರೀರಾಮನಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಧನ್ಯರಾಗ್ತಾರೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
9: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿದ್ರೆ ದಂಡ ಹಾಕ್ತಾರ ಕಣವಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಹರುಹರ ಜಾತ್ರೆಯ ಅಂಗವಾಗಿ ಗುಡ್ಡೇಕಲ್ಲಿನ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಿನ್ನೆ ನಡೆಯಿತು. ಭಕ್ತರು ಹರೋಹರ ಹರೋಹರ ಎಂದು ದೇವರ ನಾಮಸ್ಮರಣೆ ಮಾಡುತ್ತಾ ಗುಂಪು ಗುಂಪಾಗಿ ದೂರದ ಊರುಗಳಿಂದ ಪಾದಯಾತ್ರೆಯಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸಿದರು. ಮುಂದಿನ ವಿವರ. ಪ್ರಸ್ತುತ ಮಳೆಗಾಲದಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ವೀಕ್ಷಣೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಶಿವಮೊಗ್ಗ ವಿಭಾಗವು ವಿಶೇಷ ಪ್ಯಾಕೇಜ್ ಸಾರಿಗೆ ಸೇವೆಯನ್ನು ಆರಂಭಿಸಿದೆ. ಸಾರ್ವಜನಿಕ ಪ್ರಯಾಣಿಕರು ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ವಿಶೇಷ ಬಸ್ಸುಗಳ ಕಾರ್ಯಾಚರಣೆ ನಡೆಯಲಿದೆ. ಈ ವಿಶೇಷ ಸಾರಿಗೆಯು ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಹೊರಟು ಸಿಗಂದೂರು, ವರದಾಮೂಲ, ಇಕ್ಕೇರಿ ಮತ್ತು ಕೆಳದಿ ಮಾರ್ಗವಾಗಿ ಜೋಗ್ ಫಾಲ್ಸ್ಗೆ ತಲುಪಲಿದೆ. ಶಿವಮೊಗ್ಗದಿಂದ ಬೆಳಗ್ಗೆ 8 ಗಂಟೆಗೆ ಹೊರಟು ಜೋಗ್ ಫಾಲ್ಸ್ ಅನ್ನು ಮಧ್ಯಾಹ್ನ 2 ಗಂಟೆಗೆ ತಲುಪಲಿದೆ. ಜೋಗ್ ಫಾಲ್ಸ್ ಇಂದ ಸಂಜೆ 5 ಗಂಟೆಗೆ ಹೊರಟು ರಾತ್ರಿ 7:30 ಶಿವಮೊಗ್ಗ ತಲುಪಲಿದೆ. ವಯಸ್ಕರಿಗೆ 450 ರೂಪಾಯಿ, ಮಕ್ಕಳಿಗೆ 250 ರೂಪಾಯಿ ಪ್ರಯಾಣ ದರ ನಿಗದಿಪಡಿಸಲಾಗಿದೆ. ಮಳೆಗಾಲದಲ್ಲಿ ಸುಂದರ ಜಲಪಾತ ಹಾಗೂ ಸುತ್ತಮುತ್ತಲಿನ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣಗಳನ್ನು ವೀಕ್ಷಿಸಲು ಬಯಸುವಂತಹ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಈ ವಿಶೇಷ ಪ್ಯಾಕೇಜ್ ಅನ್ನು ಸಾರಿಗೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು KSRTC ಶಿವಮೊಗ್ಗ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರತಿಯೊಂದು ಚಿತ್ರವೂ ಒಂದು ಕತೆ ಹೇಳುತ್ತದೆ, ಆದರೆ ಕೆಲವು ಚಿತ್ರಗಳು ನಮ್ಮ ಬದುಕನ್ನೇ ಓದಲು ಕಲಿಸುತ್ತವೆ. ಪ್ರತಿ ವರ್ಷ August 19 ವಿಶ್ವಾದ್ಯಂತ ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಕ್ಯಾಮೆರಾ, ಫೋಟೋ ಅಥವಾ ತಂತ್ರಜ್ಞಾನದ

ಹಬ್ಬವಲ್ಲ, ಕಾಲವನ್ನು ನಿಲ್ಲಿಸುವ ಕಲೆಗೆ, ನೆನಪುಗಳನ್ನು ಅಮರಗೊಳಿಸುವ ಶಕ್ತಿಗೆ ಹಾಗೂ ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಮನಸ್ಸಿಗೆ ಸಲ್ಲಿಸುವ ಗೌರವ ಆಗಿದೆ. 1839 ಫ್ರಾನ್ಸ್ನ ವಿಜ್ಞಾನಿ ಅಭಿವೃದ್ಧಿಪಡಿಸಿದ ಡ್ಯಾಗುರೇಟಿವ್ ತಂತ್ರಜ್ಞಾನವನ್ನು ಫ್ರಾನ್ಸ್ ಸರ್ಕಾರ ಸಾರ್ವಜನಿಕರಿಗೆ ಮುಕ್ತವಾಗಿ ನೀಡಿದ ದಿನವೇ ಇಂದಿನ ವಿಶ್ವ ಛಾಯಾಗ್ರಹಣ ದಿನದ ಇತಿಹಾಸ ನೆಲೆ. ಅಂದಿನಿಂದ ಇಂದಿನವರೆಗೆ ಛಾಯಾಗ್ರಹಣವು ಕೇವಲ ತಂತ್ರಜ್ಞಾನವಾಗಿ ಉಳಿದಿಲ್ಲ, ಅದು ಇತಿಹಾಸದ ಸಾಕ್ಷಿಯಾಗಿ, ಪ್ರಕೃತಿಯ ರಾಯಭಾರಿಯಾಗಿ, ಪತ್ರಿಕೋದ್ಯಮದ ಕಣ್ಣಾಗಿ, ವಿಜ್ಞಾನದ ಸಹಯಾತ್ರಿಯಾಗಿ ಮತ್ತು ಮಾನವ ಭಾವನೆಗಳ ಭಾಷೆಯಾಗಿ ಬೆಳೆದಿದೆ. ವಿಶ್ವ ಛಾಯಾಗ್ರಹಣ ದಿನದ ಕುರಿತು ಆದಿತ್ಯ ಪ್ರಸಾದ್ ಅವರು ಬರೆದಿರುವ ಲೇಖನ ಇದಾಗಿದ್ದು, ಛಾಯಾಗ್ರಾಹಕರಿಗೆ ಛಾಯಾಗ್ರಹಣ ದಿನದ ಶುಭಾಶಯನ್ನ ಕೋರಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರ ಪಟ್ಟಣದ ಹೆಸರಾಂತ ಶ್ರೀ ಶಾಂತಲಾ ಭರತನಾಟ್ಯ ಕಲಾ ಕೇಂದ್ರದ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ 9 ಭಾನುವಾರ ಸಾಂಸ್ಕೃತಿಕ ಭವನದಲ್ಲಿ ನಾಟ್ಯಾರ್ಪಣ ಮತ್ತು ಗುರುನಮನ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಕೇಂದ್ರದ ಸಂಸ್ಥಾಪನಾ ಅಧ್ಯಕ್ಷೆ ಹಾಗೂ ಕಲಾ ಶಿಕ್ಷಕಿ ಶಾಂತಾ ಉಳ್ಳಿ ಪ್ರವೀಣ್ ತಿಳಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿರುವ ಅವರು, ಕಳೆದ 6 ವರ್ಷದಿಂದ ನಿರಂತರವಾಗಿ ಭರತನಾಟ್ಯದ ಮೂಲಕ ನೂರಾರು ಪ್ರತಿಭೆಯನ್ನು ಸಮಾಜಕ್ಕೆ ಪರಿಚಯಿಸಿದ ಹೆಗ್ಗಳಿಕೆಯನ್ನು ಹೊಂದಿರುವ ಕಲಾ ಕೇಂದ್ರ ರಾಜ್ಯದ ಹಲವೆಡೆ ಈಗಾಗಲೇ ಯಶಸ್ಸಿನ ಪ್ರದರ್ಶನದ ಮೂಲಕ ವಿದ್ಯಾರ್ಥಿಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾನುವಾರ ಸಾಂಸ್ಕೃತಿಕ ಭವನದಲ್ಲಿ ಕಲಾ ಕೇಂದ್ರದ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಟ್ಯಾರ್ಪಣೆ ಹಾಗೂ ಗುರುನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 9:30 ಸಂಸದ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಲಿದ್ದಾರೆ ಎಂದು ಅವರು ತಿಳಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮುಂದುವರೆದ ರಾಷ್ಟ್ರಗಳ ಜೀವ ವಿರೋಶ್ರೀ ತೀರ್ಮಾನಗಳನ್ನು ನಾವೇಕೆ ಪ್ರತಿಭಟಿಸುತ್ತಿಲ್ಲ? ಯುದ್ಧ ಸರ್ವನಾಶದ ಪರಿಣಾಮ ಅರಿತಿದ್ದರೂ ಅಮೆರಿಕದಂಥ ರಾಷ್ಟ್ರಗಳ ನಾಯಕರ ಭಯೋತ್ಪಾದಕ ಕೃತ್ಯಗಳನ್ನು ನಾವೇಕೆ ವಿರೋಧಿಸುತ್ತಿಲ್ಲ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುವುದು ದುರಂತ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಮಲಾ ನೆಹರು ಮಹಿಳಾ ಕಾಲೇಜು ಸಹಯೋಗದಲ್ಲಿ ವಿಶ್ವ ಜಾಗತಿಕ ಹಿರೋಶಿಮಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ದೇಶದ ಹಿರೋಶಿಮಾ ನಾಗಸಾಕಿ ನಗರಗಳ ಮೇಲೆ ಬಾಂಬ್ ದಾಳಿಯ ಪರಿಣಾಮ ಎದುರಿಗಿದ್ದರೂ ಮತ್ತೆ ಮತ್ತೆ ಯುದ್ಧ ಭಯ ಆತಂಕ ಸೃಷ್ಟಿಸುತ್ತಲೇ ವಿಶ್ವದ ಜನರನ್ನು ಹಿಂಸಿಸುವ ಈ ದುರಳರಿಗೆ ಆ ರಾಷ್ಟ್ರಗಳ ಜನರು ಏಕೆ ಅವಕಾಶ ನೀಡುತ್ತಾರೆ ಎನ್ನುವುದನ್ನು ಪ್ರಶ್ನಿಸುವ ಕಾಲ ನಮ್ಮದಾಗಬೇಕು. ವಿದ್ಯಾವಂತ ಯುವಶಕ್ತಿ ಅಸಹಾಯಕರಾಗಬಾರದು ಎಂದರು. ಜಪಾನ್ ಪ್ರವಾಸದ ಅನುಭವಗಳ ಜೊತೆಯಲ್ಲಿ 1945 ಆಗಸ್ಟ್ 6 ಹಿರೋಶಿಮಾ ನಗರದ ಮೇಲೆ ನಡೆಸಿದ ಅಮೆರಿಕದ ಅಣುಬಾಂಬ್ ಪ್ರಯೋಗ ಕುರಿತು ಚಿತ್ರಸಹಿತ ಪಿಪಿಟಿ ಪ್ರದರ್ಶನ ಮೂಲಕ ಖಗೋಳ ತಜ್ಞ ಡಾ ಶೇಖರ್ ಗೌಳೇರ್ ವಿವರಿಸಿದರು. ಸರ್ವನಾಶವಾಗಿದ್ದ ಆ ನಗರವನ್ನು ಪುನರ್ ನಿರ್ಮಾಣ ಮಾಡಿದ ಯಶೋಗಾಥೆಯನ್ನು ಹೇಳುತ್ತಲೇ ಎರಡನೇ ಮಹಾಯುದ್ಧದ ಮುಕ್ತಾಯ ಹಂತಕ್ಕೆ ಬಂದಿತ್ತು. ಜರ್ಮನಿ ಅಮೆರಿಕಕ್ಕೆ ಶರಣಾಗಿತ್ತು, ಜಪಾನ್ ಶರಣಾಗಿರಲಿಲ್ಲ. ಆರ್ಥಿಕ ಸುಧಾರಣೆ ಕಡೆ ಗಮನ ನೀಡಿತ್ತು, ಅಮೆರಿಕ ದ್ವೇಷ ಸಾಧಿಸುತ್ತಿತ್ತು. ಇದೇ ಹೊತ್ತಿನಲ್ಲಿ ಜಪಾನ್ ಅಮೆರಿಕ ಮೇಲೆ ಯುದ್ಧ ಸಾರುತ್ತೆ ಎಂದ ಅವರು, ಸಿಟ್ಟಿಗೆದ್ದ ಅಮೆರಿಕ ಯುರೇನಿಯಂ ಬಾಂಬ್ ಪ್ರಯೋಗ ಮಾಡಿ ಹಿರೋಶಿಮಾ ಮತ್ತು ಅಲ್ಲಿನ ಜನರನ್ನು ಬಲಿ ಪಡೆದ ಘಟನೆಗಳು ಚಿತ್ರಸಹಿತ ವಿವರಿಸಲಾಯಿತು. ಮುಂದಿನ ವಿವರ, ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕ ಆಹಾರ, ವಿಶ್ರಾಂತಿ ಮತ್ತು ನಿಯಮಿತ ತಪಾಸಣೆ ಅತಿ ಮುಖ್ಯ ಹಾಗೂ ತಾಯಿ ಮಗುವಿನ ಆರೈಕೆಯಲ್ಲಿ ಪೌಷ್ಟಿಕ ಆಹಾರ ಪದ್ಧತಿ ಅಳವಡಿಸಿಕೊಳ್ಳಬೇಕೆಂದು ಜೆಸಿ ಆಸ್ಪತ್ರೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುಮಾ ಕರೆ ನೀಡಿದರು. ಅವರು ಬಾಳೆಬೈಲಿನ ಅಂಗನವಾಡಿಯಲ್ಲಿ ರೋಟರಿ ಜಿಲ್ಲಾ ಕಾರ್ಯಕ್ರಮ ಗರ್ಭಿಣಿ ಮತ್ತು ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ಆರೋಗ್ಯ ಮಾಹಿತಿ ನೀಡಿ ಮಾತನಾಡಿದರು. ಮಗುವಿಗೆ ಗರ್ಭದಿಂದಲೇ ಸಂಸ್ಕಾರವನ್ನು ನೀಡುವುದು ತಾಯಿಯ ಆದ್ಯ ಕರ್ತವ್ಯ. ನಿಯಮಿತ ಆರೋಗ್ಯ ತಪಾಸಣೆ, ಪೌಷ್ಟಿಕಾಂಶ ಆಹಾರ, ಮಾರ್ಗದರ್ಶನ, ಪ್ರಸವ ಪೂರ್ವ ಹಾರೈಕೆ, ಅಪಾಯದ ಗರ್ಭಧಾರಣೆ ನಿರ್ವಹಣೆ, ನಿಯಮಿತ ವ್ಯಾಯಾಮ ಮುಂತಾದವುಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೌಷ್ಟಿಕಾಂಶ ಕಿಟ್ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು. ತಾಯಿ ಮತ್ತು ಮಗುವಿನ ಆರೈಕೆಯ ಮಹತ್ವವನ್ನು ರೋಟರಿ ಸಂಸ್ಥೆ ಪ್ರಪಂಚಾದ್ಯಂತ ಜಾಗೃತಿ ಮೂಡಿಸುತ್ತಾ ಬಂದಿದೆ ಎಂದು ರೋಟೇರಿಯನ್ ಎಸ್ ನಾಗರಾಜ್ ತಿಳಿಸಿದರು. ಮುಂದಿನ ವಿವರ, ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಹೊಣೆಗಾರಿಕೆ ನಮ್ಮ ಮೇಲಿದ್ದು, ದುಶ್ಚಟಗಳು ಬೇಡವೆಂದು ಮುಂದೆ ಹೋದಾಗ ಮಾತ್ರ ವ್ಯಸನಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ಅಭಿಪ್ರಾಯಪಟ್ಟರು. ಸಹ್ಯಾದ್ರಿ ಕಲಾ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಹ್ಯಾದ್ರಿ ಕಲಾ ಕಾಲೇಜು ಹಾಗೂ ಎನ್ಎಸ್ಎಸ್ ಘಟಕ 1 ಮತ್ತು 2 ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾನ್ ಪುರುಷರ ಬಗ್ಗೆ ಯುವ ಪೀಳಿಗೆಗೆ ಜನರಿಗೆ ತಿಳಿಸುವ ಉದ್ದೇಶದಿಂದ ಸರ್ಕಾರ ಜಯಂತಿಗಳನ್ನು ಆಚರಿಸುತ್ತಿದ್ದು, ಇಂತಹ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಾಲೆ ತೊರೆದು ಶಾಲಾ ಕಾಲೇಜುಗಳಿಗೆ ಗೈರಾಗುವ ಹೆಣ್ಣು ಮಕ್ಕಳ ಮೇಲೆ ನಿಗಾ ಇರಿಸಿ ಹಾಗೂ ಬಾಲ್ಯ ವಿವಾಹದಲ್ಲಿ ಪಾಲ್ಗೊಳ್ಳುವ ನೆರವಾಗುವವರ ವಿರುದ್ಧ ಪ್ರಕರಣ ದಾಖಲಿಸುವ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಎಲ್ಲ ಅಧಿಕಾರಿಗಳು ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ಸೂಚಿಸಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮನ್ವಯ ಸಮಿತಿ ಸಭೆ ಮತ್ತು ಮಕ್ಕಳ ರಕ್ಷಣಾ ಘಟಕ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಮಂಜುನಾಥ್ ಮಾತನಾಡಿ, 2026-27 ಸಾಲಿನಲ್ಲಿ ಏಪ್ರಿಲ್ನಿಂದ ಜೂನ್ವರೆಗೆ 61 ಪೋಕ್ಸೋ, 18 ಪೋಕ್ಸೋ ಮತ್ತು ಬಾಲ್ಯ ವಿವಾಹ ಸೇರಿ ಒಟ್ಟು 79 ಪ್ರಕರಣಗಳು ದಾಖಲಾಗಿವೆ. 12 ಬಾಲ್ಯ ವಿವಾಹ ತಡೆಗಟ್ಟಲಾಗಿದೆ ಮತ್ತು ಜಿಲ್ಲೆಯಲ್ಲಿ 23 ಬಾಲ ಗರ್ಭಿಣಿಯರ ಪ್ರಕರಣ ದಾಖಲಾಗಿದ್ದು ಎಲ್ಲ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸಿ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ಸತತವಾಗಿ ಗೈರಾಗಿರುವ, ಶಾಲೆ ತೊರೆದು ಹೆಣ್ಣು ಮಕ್ಕಳ ಮತ್ತು ಬಾಲ್ಯ ವಿವಾಹ ನಡೆಯುವ ಸಂಭವ ಇರುವ ಕುಟುಂಬಗಳ ಮೇಲೆ ನಿಗಾ ಇರಿಸಬೇಕು. ಗ್ರಾಮ ಸಭೆಗಳು, ಇತರೆ ಸಭೆಗಳಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಬಾಲ್ಯ ವಿವಾಹಕ್ಕೆ ಪ್ರಚೋದನೆ ನೀಡುವ, ನೆರವಾಗುವ, ಭಾಗಿಯಾಗುವ ಎಲ್ಲರ ಮೇಲೆ ಎಫ್ಐಆರ್ ದಾಖಲಿಸಬೇಕು. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಬಾಲ್ಯ ವಿವಾಹ ತಡೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನ ನಿಯಮಿತವಾಗಿ ನಡೆಸಿ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ನೀಡಬೇಕು. ಮಕ್ಕಳ ಸಹಾಯವಾಣಿ 1098 ಮತ್ತು 112 ಸಹಾಯವಾಣಿ ಕುರಿತು ಸಾರ್ವಜನಿಕರಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಪ್ರಚಾರ ನೀಡಬೇಕು. ಹುಡುಗ ಹುಡುಗಿ ಪೋಷಕರಿಗೆ ತಿಳಿಯದಂತೆ ಮನೆಯಿಂದ ಓಡಿ ಹೋದ ಪ್ರಕರಣಗಳೇ ಹೆಚ್ಚಿರುವ ಕಾರಣ ಈ ಮಕ್ಕಳ ವರದಿ ನೀಡುವಂತೆ ಹಾಗೂ ಪ್ರಕರಣಗಳು ನಡೆಯದಂತೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮುಂದಿನ ವಿವರ. ಶತಮಾನಗಳಿಂದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಸಮಾನತೆಗೆ ಒಳಗಾದವರು ಅವರ ಅಸಮಾನತೆಯ ನಿರ್ಮೂಲನೆ ಆಗುವವರೆಗೆ ಅವರಿಗೆ ಮೀಸಲಾತಿ ನೀಡುವ ಅಗತ್ಯವಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಹೇಳಿದರು. ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧೀನ ಕೇಂದ್ರ ಟ್ರಸ್ಟ್ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಸ್ವಾಗತಿಸಿದ್ದಾರೆ. ಮುಂಬೈನಲ್ಲಿ ಗುರುವಾರ ಐಐಎಂಯುಎಸ್ ಸ್ಥಾಪಕ ರಿಷಬ್ ಶಾ ಜೊತೆ ಮೋಹನ್ ಭಾಗವತ್ ಅವರು ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಈ ಅಭಿಪ್ರಾಯ ಪಟ್ಟಿರುವುದು ಚಾರಿತ್ರಿಕ ನಿರ್ಧಾರವಾಗಿದೆ. ಸುಮಾರು 2000 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸಂವಾದ ಕಾರ್ಯಕ್ರಮದಲ್ಲಿ ಯುವಕರಿಗೆ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಪ್ರತಿಭಟಿಸುವ ಸಂಪೂರ್ಣ ಹಕ್ಕಿದೆ ಎಂದು ಸಹ ತಿಳಿಸಿದರು. ಮುಂದಿನ ವಿವರ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಲ್ನಾಡು ಓಪನ್ ಗ್ರೂಪ್ ಇವರ ಸಂಯುಕ್ತಾಶ್ರಯದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಗೀತಾ ಭಾರತಿ ಎಂಬ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ತಾಯಿ ಭಾರತಿಗೆ ಗೀತೆಗಳ ಮೂಲಕ ನಮನ ಸಲ್ಲಿಸುವ ಈ ಕಾರ್ಯಕ್ರಮವನ್ನು ಕಾರ್ಗಿಲ್ ಯುದ್ಧ ವೀರ ನಾಯಕ್ ದೀಪ್ ಚಂದ್ ಉದ್ಘಾಟಿಸಲಿದ್ದು, ನಗರದ ವಿವಿಧ ಶಾಲೆಗಳ 1250 ಹೆಚ್ಚಿನ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ. ದೀಪ್ ಚಂದ್ ಅವರು ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ನಲ್ಲಿ ತಮ್ಮ ಎರಡೂ ಕಾಲುಗಳನ್ನು ಮತ್ತು ಒಂದು ಮುಂಗೈಯನ್ನು ಕಳೆದುಕೊಂಡಿದ್ದರೂ ಕೂಡ ದೃಢ ಮನಸ್ಸಿನಿಂದ ಎದೆಗುಂದದೆ ರಾಷ್ಟ್ರ ರಕ್ಷಣೆಗೆ ಮುಂದಾದವರು. ಇಂತಹ ವ್ಯಕ್ತಿಯು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜೇಶ್ ವಿ ಅವಲಕ್ಕಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ರುದ್ರೇಗೌಡ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತ ಡಾಕ್ಟರ್ ಪಿಆರ್ ಸಿಂಧ್ಯಾ, ಪ್ರಮುಖರಾದ ಮಹೇಶಪ್ಪ, ಶಕುಂತಲಾ ಚಂದ್ರಶೇಖರ್, ಚೂಡಾಮಣಿ, ಎಚ್ ಪರಮೇಶ್ವರಪ್ಪ, ಆರ್ ರಾಘವೇಂದ್ರ, ಡಾಕ್ಟರ್ ಅಮಿತ್ ಕುಮಾರ್, ಎಂ ಸುಜಾತಾ, ಶ್ರೀನಿವಾಸ್ ವರ್ಮಾ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಲ್ನಾಡ್ ಓಪನ್ ಗ್ರೂಪ್ನ ನಾಯಕರಾದ ರಾಜೇಶ್ ವಿ ಅವಲಕ್ಕಿ, ಸಿ ಚೇತನ್ ಕುಮಾರ್ ಕೋರಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಖುಷಿ ಖುಷಿಯಾಗಿ, ನಗ್ನಗ್ತಾ, ಆರಾಮಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಈ ವಿಷಯಗಳನ್ನ ನಾವು ಯಾವತ್ತೂ ಕೂಡ ಮರೆಯೋ ಹಾಗೂ ಇಲ್ಲ. ಹೀಗೆಲ್ಲ ಇರುವಾಗ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ, ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತಿದ್ದೀನಿ. ಹೌದಾ ಅರ್ಪಿತಾ? ಹಾಗಿದ್ರೆ ಇವತ್ತು ಯಾವ ಜೀವಿಯ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಅಂತ ನೀವು ಕೇಳೋದಾದ್ರೆ, ಕೇಳುಗರೆ ಇವತ್ತು ಮೂನ್ ಬೇರ್ ಅಥವಾ ಚಂದ್ರ ಕರಡಿ ಅನ್ನೋ ಒಂದು ಪ್ರಾಣಿಯ ಬಗ್ಗೆ ಕೇಳಿದಿರಾ? ಅದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಕೊಡೋಣ ಅಂತ. ಮೂನ್ ಬೇರ್ ಅಂದ್ರೆ ಏಷ್ಯನ್ ಕಪ್ಪು ಕರಡಿ ಅಥವಾ ಹಿಮಾಲಯನ್ ಕಪ್ಪು ಕರಡಿ ಅಂತ ಕರೆಯಲ್ಪಡುವಂತ ಈ ಪ್ರಾಣಿಯನ್ನ ಚಂದ್ರ ಕರಡಿ ಅಥವಾ ಮೂನ್ ಬೇರ್ ಅಂತ ಕೂಡ ಕರೆಯಲಾಗುತ್ತೆ. ಇದರ ಎದೆಯ ಭಾಗದಲ್ಲಿ ಅರ್ಧ ಚಂದ್ರಾಕಾರದ ಬಿಳಿ ಅಥವಾ ಹಳದಿ ಬಣ್ಣದ ಗುರುತು ಇರೋದ್ರಿಂದ ಇದಕ್ಕೆ ಈ ಹೆಸರು ಬಂತು. ಯಾಕಿವತ್ತು ಈ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿನ ಅಂತಾರಾಷ್ಟ್ರೀಯ ಚಂದ್ರಕರಣ ದಿನ ಅಂತ ಆಚರಣೆ ಮಾಡ್ತಾರೆ. ಇನ್ನು ಇದರ ಎದೆ ಮೇಲೆ ಚಂದ್ರನ ಆಕಾರದಂತ ಸ್ಪಷ್ಟವಾದ ಗುರುತು ಇರುತ್ತೆ. ವಿಶೇಷವಾಗಿ ಇವು ಮುಖ್ಯವಾಗಿ ಹಿಮಾಲಯ ಪರ್ವತ ಶ್ರೇಣಿಗಳು, ಭಾರತದ ಉತ್ತರ ಭಾಗಗಳು, ಇನ್ನು ಚೀನಾ, ಕೊರಿಯಾ, ಜಪಾನ್ ಮತ್ತು ರಷ್ಯಾದ ಕಾಡುಗಳಲ್ಲಿ ಹೆಚ್ಚಾಗಿನೇ ಕಂಡು ಬರುವಂತಹ ಒಂದು ಜೀವಿಯಾಗಿದ್ದು, ಇನ್ನು ಮಧ್ಯಮ ಗಾತ್ರದ ಕರಡಿಗಳಾಗಿದ್ದು ಹೆಚ್ಚು ಸಮಯ ಮರಗಳ ಮೇಲೇನೆ ಕಳೆಯೋಕೆ ಇಷ್ಟಪಡುವಂಥದ್ದು. ಹಾಗೆ ಈ ಒಂದು ಕರಡಿ ಸಸ್ಯಹಾರಿನ ಅಥವಾ ಮಾಂಸಹಾರಿನ ಅಂತ ನೀವು ಕೇಳಿದಾದ್ರೆ, ಈ ಒಂದು ಕರಡಿ ಮುಖ್ಯವಾಗಿ ಸಸ್ಯಹಾರಿಗಳಾಗಿದ್ರು ಕೂಡ ಹಣ್ಣುಗಳು, ಜೇನುತುಪ್ಪ, ಕೀಟಗಳು ಹಾಗೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿನ್ನುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಪ್ರಾಣಿ ಪ್ರಿಯರ ವಲಯದಲ್ಲಿ ಕರಡಿಗಳ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸೋಕೆ ವಿವಿಧ ದಿನಗಳನ್ನ ಆಚರಿಸಲಾಗುತ್ತೆ. ಇನ್ನು ಇವುಗಳ ಚರ್ಮ, ಪಿತ್ತಕೋಶ ಹಾಗೆ ಬೇರೆ ಅಂಗಾಂಗಗಳಿಗೆ ನಡೆಯುವ ಬೇಟೆ, ಇನ್ನು ಕಾಡಿನ ನಾಶದಿಂದಾಗಿ ಇವುಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿದೆ. ಕಾಡು ರಕ್ಷಣೆ ಮತ್ತು ಈ ರೀತಿ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ತುಂಬಾನೇ ಮುಖ್ಯ ಆಗಿದೆ. ಅದಕ್ಕಾಗಿನೇ ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 8ರಂದು ಈ ಒಂದು ದಿನವನ್ನ ಆಚರಿಸಲಾಗುತ್ತೆ. ಇದು ಏಷ್ಯನ್ ಕಪ್ಪು ಕರಡಿಗಳ ರಕ್ಷಣೆ ಹಾಗೆ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವಂತಹ ದಿನವಾಗಿದೆ. ಇನ್ನು ಮೂನ್ ಬೇರ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಆದ್ರೆ ಇವುಗಳನ್ನ ಏಷ್ಯನ್ ಕಪ್ಪು ಕರಡಿ ಅಥವಾ ಹಿಮಾಲಯನ್ ಕಪ್ಪು ಕರಡಿ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಕರಡಿ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಇದ್ರ ಎದೆ ಮೇಲೆ ನೋಡಿದ ತಕ್ಷಣ ಚಂದ್ರನಾಕಾರದ ಗುರುತು ಇರುತ್ತೆ. ಆ ಗುರುತನ್ನ ನೋಡಿ ನಾವು ಇದು ಮೂನ್ ಬೇರೆ ಅಥವಾ ಚಂದ್ರ ಕರಡಿ ಅಂತಾನೆ ನಾವು ಗುರುತಿಸಬಹುದು. ಹಾಗಿದ್ರೆ ಈ ಒಂದು ಚಂದ್ರ ಕರಡಿಯ ಕುರಿತು ಮತ್ತಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಜೊತೆಗೆ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಂದ್ರ ಕರಡಿ ಹೆಸರು ತುಂಬಾ ವಿಶೇಷವಾಗಿದೆ ಅಲ್ವಾ? ಹೌದು, ಇವುಗಳನ್ನ ಮೂನ್ ಬೇರ್ ಅಥವಾ ಏಷ್ಯನ್ ಕಪ್ಪು ಕರಡಿ, ಹಿಮಾಲಯನ್ ಕಪ್ಪು ಕರಡಿ ಅಂತ ಕೂಡ ಕರೀತಾರೆ. ಈ ಒಂದು ಕರಡಿಯ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ತಾ ಇದ್ದೆ. ವಿಶೇಷವಾಗಿ ಕರಡಿಗಳ ಅಕ್ರಮ ಬೇಟೆ ಹಾಗೆ ಕಾಡಿನ ನಾಶದ ಬಗ್ಗೆ ಜನರಿಗೆ ತಿಳಿವಳಿಕೆ ನೀಡುವುದಕ್ಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಹಾಗೆ ಕರಡಿಯ ಪಿತ್ತರಸಕ್ಕಾಗಿ ನಡೆಯುವಂತಹ ಕ್ರೂರ ಕೃಷಿ ಹಾಗೆ ಹಿಂಸೆಯನ್ನ ತಡಿಬೇಕಾಗಿದೆ. ಜೊತೆಗೆ ಅಳಿವಿನಂಚಿನಲ್ಲಿರುವಂತಹ ಈ ಪ್ರಾಣಿಗಳನ್ನು ರಕ್ಷಿಸೋಕೆ ಅನಿಮಲ್ ಏಷ್ಯಾ ಮುಂತಾದ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ಶ್ರಮಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಈ ಚಂದ್ರ ಕರಡಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ಹೇಳೋದಾದ್ರೆ, ಇವುಗಳ ದೈಹಿಕ ಲಕ್ಷಣ ನೋಡೋದಾದ್ರೆ ಗಂಡು ಚಂದ್ರ ಕರಡಿಗಳು ಸಾಮಾನ್ಯವಾಗಿ 100 to 200 ಕೆಜಿ ತೂಕವಿರುತ್ತೆ. ಆದ್ರೆ ಹೆಣ್ಣು ಕರಡಿಗಳು ಸ್ವಲ್ಪ ಚಿಕ್ಕದಾಗಿದ್ದು 60 to 120 ಕೆಜಿ ವರೆಗೆ ತೂಗುತ್ತೆ. ನೋಡಿ, ಈ ಒಂದು ಮೂನ್ ಬಿಯರ್ ಅಥವಾ ಚಂದ್ರ ಕರಡಿಗಳು ಎಷ್ಟು ವಿಭಿನ್ನವಾದ ತೂಕವನ್ನ ಹೊಂದಿರುತ್ತೆ ಅಂದ್ರೆ, ಗಂಡೇ ಹೆಚ್ಚಿನ ತೂಕ ಇದ್ದು ಹೆಣ್ಣು ಸ್ವಲ್ಪ ಗಾತ್ರದಲ್ಲಿ ಕಡಿಮೆನೆ ಇರುತ್ತೆ. ವಿಶೇಷವಾಗಿ ಇವುಗಳ ಮೈ ಮೇಲೆ ದಪ್ಪ ಕಪ್ಪು ಬಣ್ಣದ ನುಣುಪಾದ ತುಪ್ಪಳವಿರುತ್ತೆ. ಕುತ್ತಿಗೆಯ ಭಾಗದಲ್ಲಿ ರೇಷ್ಮೆಯಂತಹ ಉದ್ದನೆಯ ರೋಮಗಳು ಕೂಡ ಕವಿದಿರುತ್ತೆ. ಇವುಗಳ ಕಿವಿಗಳು ದೊಡ್ಡದಾಗಿದ್ದು ದುಂಡಾಗೇನೆ ಇರುತ್ತೆ. ಕಾಡಿನಲ್ಲಿ ಬೇರೆ ಕರಡಿ ಜಾತಿಗಳಿಗಿಂತ ಇವುಗಳ ಕಿವಿಗಳು ಹೆಚ್ಚು ಎದ್ದು ಕಾಣುತ್ತೆ. ಹಾಗಿದ್ರೆ ಈ ಕರಡಿಗಳು ನೆಲದ ಮೇಲೆ ಜಾಸ್ತಿ ಇರುತ್ತಾ ಅಥವಾ ಮರದ ಮೇಲೆ ಜಾಸ್ತಿ ಇರುತ್ತಾ ಅಂತೆಲ್ಲ ನೀವು ಕೇಳುತ್ತಾದ್ರೆ, ಈ ಒಂದು ಕರಡಿಗಳು ಹೆಚ್ಚಾಗಿ ಮರಗಳ ಮೇಲೆ ಜೀವನವನ್ನ ನಡೆಸುತ್ತೆ. ಹೌದು ಕೇಳುಗರೆ, ಇವು ಅತ್ಯಂತ ಚುರುಕಾದ ಮರ ಹತ್ತುವ ಪ್ರಾಣಿಗಳಾಗಿವೆ. ಅಪಾಯದಿಂದ ತಪ್ಪಿಸ್ಕೊಳ್ಳೋಕೆ, ವಿಶ್ರಾಂತಿ ಪಡೆಯೋಕೆ, ಇನ್ನು ಆಹಾರ ಹುಡುಕೋಕೆ ಹೆಚ್ಚಿನ ಸಮಯವನ್ನು ಮರಗಳ ಮೇಲೇನೆ ಕಳಿತಾ ಹೋಗುತ್ತೆ. ಅಲ್ಲ ಅರ್ಪಿತಾ, ಮರಗಳ ಮೇಲೆ ಇದ್ರೆ ಅವು ನಿದ್ದೆ ಮಾಡೋದ್ರು ಯಾವಾಗ, ಊಟ ಮಾಡೋದು ಯಾವಾಗ, ಇವುಗಳ ನಿದ್ರೆ ಕಥೆ ಎಲ್ಲ ಹೇಗೆ ಅಂತ ನೀವು ಕೇಳೋದಾದ್ರೆ, ಇವುಗಳ ನಿದ್ರೆ ಒಂದ್ ರೀತಿ ವಿಶೇಷವಾಗಿದೆ ಕೇಳುಗರೆ. ಹೌದು, ಅತಿ ಹೆಚ್ಚು ಚಳಿ ಇರುವಂತಹ ಪ್ರದೇಶಗಳಲ್ಲಿ ವಾಸಿಸುವಂತಹ ಕರಡಿಗಳು ಚಳಿಗಾಲದಲ್ಲಿ ಗುಹೆಗಳಲ್ಲಿ, ಬಂಡೆಗಳಲ್ಲಿ, ಹಾಗೆ ಸಂದಿಗಳಲ್ಲಿ ಅಥವಾ ದೊಡ್ಡ ಮರಗಳ ಪೊಟರೆಗಳಲ್ಲಿ ಸುದೀರ್ಘ ನಿದ್ರೆಗೆ ಜಾರುತ್ತೆ. ಭಾರತದಂತಹ ಉಷ್ಣವಲಯದ ಪ್ರದೇಶಗಳಲ್ಲಿ ಇರುವ ಕರಡಿಗಳು ಪೂರ್ತಿಯಾಗಿ ನಿದ್ರೆಗೆ ಜಾರೋದಿಲ್ಲ, ಬದಲಿಗೆ ಚಳಿಗಾಲದಲ್ಲಿ ಕಡಿಮೆ ಚಟುವಟಿಕೆಯಿಂದ ಇರುತ್ತೆ. ಆದ್ರೆ ಬೇರೆ ಕಡೆ ಇರುವಂತಹ ಕರಡಿಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ನಿದ್ದೆನೆ ಮಾಡುತ್ತೆ. ಇನ್ನು ಚಂದ್ರ ಕರಡಿಗಳು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಇನಿಯನೊಂದಿಗೆ ಸೇರಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ 1 to 3 ಮರಿಗಳಿಗೆ ಜನ್ಮ ನೀಡುತ್ತೆ. ಹುಟ್ಟುವಾಗ ಮರಿಗಳು ಕುರುಡಾಗಿರುತ್ತೆ. ಇನ್ನು ಅತೀ ಚಿಕ್ಕದ

ಕೂಡ ಇರುತ್ತೆ. ಅದಾದ್ಮೇಲೆ ಬೆಳೀತಾ ಬೆಳೀತಾ ತಾಯಿ ಅದನ್ನ ಪೋಷಿಸ್ತಾ ಪೋಷಿಸ್ತಾ ದೊಡ್ಡ ಮರಿಗಳಾಗಿ ಬೆಳೆಯುತ್ತೆ. ಕೇಳುಗರೆ, ಕಾಡಿನಲ್ಲಿ ಇವುಗಳ ಜೀವಿತಾವಧಿ ಎಷ್ಟು ಗೊತ್ತಾ? ಸಾಮಾನ್ಯವಾಗಿ 15-30 ವರ್ಷಗಳು ಅಷ್ಟೇ. ಅದಾದ ಮೇಲೆ ಕಾಡಿನಲ್ಲಿ ಹೆಚ್ಚು ಬದುಕೋದಿಲ್ಲ. ಇದಕ್ಕೆ ಬದುಕಲಿಕ್ಕೆ ಬೇರೆ ಪ್ರಾಣಿಗಳು ಕೂಡ ಅವಕಾಶನೇ ನೀಡೋದಿಲ್ಲ. ಹಾಗಿದ್ರೆ ಚಂದ್ರ ಕರಡಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಮತ್ತೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಂದ್ರ ಕರಡಿ ಅಥವಾ ಮೂನ್ ಬಿಯರ್ ಬಗ್ಗೆ ಮಾತನಾಡ್ತಿದ್ದೆ. ಯಾಕಪ್ಪ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಮೂನ್ ಬಿಯರ್ ಅಂದ್ರೆ ಅಂತಾರಾಷ್ಟ್ರೀಯ ಚಂದ್ರ ಕರಡಿ ದಿನವಾಗಿದ್ದು, ಈ ಒಂದು ಕರಡಿಯ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋಣ ಅಂತ. ನಾನಾಗ್ಲೇ ಹೇಳ್ತಾ ಇದ್ದೆ, ಇವುಗಳ ಸಂತಾನೋತ್ಪತ್ತಿ ಹೇಗಿರುತ್ತೆ, ತೂಕ ಹೇಗಿರುತ್ತೆ, ಇದರ ಕಿವಿಗಳು ಹೇಗೆ ವಿಭಿನ್ನವಾಗಿರುತ್ತೆ ಅಂತ. ಇನ್ನು ಮರಗಳ ಮೇಲೆ ಹೆಚ್ಚಾಗಿ ಜೀವನವನ್ನ ಸಾಗಿಸುತ್ತೆ. ಚಳಿಗಾಲದಲ್ಲಿ ಉಷ್ಣವಲಯದಲ್ಲಿದ್ರೆ ಅಷ್ಟಾಗಿ ನಿದ್ದೆ ಮಾಡೋದಿಲ್ಲ, ಆದ್ರೆ ಅತಿ ಹೆಚ್ಚು ಚಳಿ ಇರುವ ಪ್ರದೇಶಗಳಲ್ಲಿದ್ರೆ ಹೆಚ್ಚು ಕಾಲ ನಿದ್ದೇನೆ ಮಾಡುತ್ತೆ ಅಂತ. ಕೇಳುಗರೆ, ಮಾನವನ ಹಸ್ತಕ್ಷೇಪದಿಂದ ಕಾಡ್ಗಿಚ್ಚು ಕಾಡುಗಳು ಕರಗುತ್ತಿರುವುದರಿಂದ ಇವುಗಳ ಸ್ವಾಭಾವಿಕ ವಾಸಸ್ಥಾನ ನಾಶವಾಗ್ತಾ ಇದೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸಂಸ್ಥೆ ಇವುಗಳನ್ನ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಅಂತ ವರ್ಗೀಕರಿಸಿದೆ. ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾನೂನುಗಳ CITC ಅಪೆಂಡಿಕ್ಸ್ 1 ಅಡಿಯಲ್ಲಿ ಇವುಗಳಿಗೆ ಕಠಿಣ ರಕ್ಷಣೆ ಕೂಡ ನೀಡಲಾಗ್ತಾ ಇದೆ. ಚಂದ್ರ ಕರಡಿಯ ಕುರಿತು ಕೆಲವು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಏನ್ ಗೊತ್ತಾ? ಇವುಗಳು ಅತ್ಯಂತ ನುರಿತ ಎರಡು ಕಾಲುಗಳ ನಡಿಗೆ. ಹೌದು, ಎಲ್ಲಾ ಕರಡಿ ಜಾತಿಗಳಲ್ಲಿ ಚಂದ್ರ ಕರಡಿಗಳು ಎರಡು ಕಾಲುಗಳ ಮೇಲೆ ಅತ್ಯಂತ ಹೆಚ್ಚು ದೂರ ನಡೆಯುವಂತಹ ಪ್ರಾಣಿಗಳಾಗಿದೆ. ಇನ್ನು ಇವು ತಮ್ಮ ಹಿಂದಿನ ಕಾಲುಗಳ ಮೇಲೆ ನಿಂತು ಸುಮಾರು 400 ಮೀಟರ್ಗಳಿಗಿಂತ ಹೆಚ್ಚು ದೂರ ಸರಾಗವಾಗಿ ನಡೆಯಬಲ್ಲಂತ ಜೀವಿಯಾಗಿದ್ದು, ಕೆಲವೊಮ್ಮೆ ಇವು ಮನುಷ್ಯರಂತೆ ಎದ್ದು ನಿಂತು ಓಡಾಡೋದನ್ನ ಅಥವಾ ಸುತ್ತಮುತ್ತ ಗಮನಿಸೋದನ್ನ ನಾವು ಕಾಣಬಹುದು. ಇನ್ನು ಇವುಗಳ ಕಣ್ಣು ಕಿವಿಗಳ ಸಾಮರ್ಥ್ಯ ಸಾಧಾರಣವಾಗಿದ್ರೂ ವಾಸನೆ ಗ್ರಹಿಸುವ ಶಕ್ತಿ ಮಾತ್ರ ಮನುಷ್ಯರಿಗಿಂತ 2,000-3,000 ಪಟ್ಟು ಹೆಚ್ಚು ತೀಕ್ಷ್ಣವಾಗಿರುತ್ತೆ. ಮೈಲಿಗಳ ದೂರದಲ್ಲಿರುವಂತ ಆಹಾರ ಅಥವಾ ಅಪಾಯವನ್ನ ಇವು ವಾಸನೆಯ ಮೂಲಕನೇ ಸುಲಭವಾಗಿ ಗುರುತಿಸುತ್ತೆ. ಕೇಳುಗರೆ, ನಾವು ಪಕ್ಷಿಗಳು ಮರಗಳ ಮೇಲೆ ಗೂಡು ಕಟ್ಟದನ್ನ ನೋಡಿರಬಹುದು, ಆದ್ರೆ ಚಂದ್ರ ಕರಡಿಗಳು ತಮ್ಮ ಜೀವನದ ಅರ್ಧದಷ್ಟು ಸಮಯವನ್ನ ಮರಗಳ ಮೇಲೆನೆ ಕಳೆಯುತ್ತೆ. ಆಹಾರ ಅಂದ್ರೆ ಹಣ್ಣುಗಳು ಬೀಜಗಳು ಹುಡುಕುತ್ತಾ ಮರ ಹತ್ತುವಂತ ಇವುಗಳು ವಿಶ್ರಾಂತಿ ಪಡೆಯೋಕೆ ಮರದ ಕೊಂಬೆಗಳ ನಡುವೆ ಎಲೆಗಳಿಂದ ಚಂದದ ಗೂಡು ಅಥವಾ ವೇದಿಕೆಯನ್ನ ತಯಾರಿಸಿಕೊಳ್ಳುತ್ತೆ. ವಿಜ್ಞಾನಿಗಳ ಪ್ರಕಾರ ಚಂದ್ರ ಕರಡಿಗಳು ಪ್ರಾಚೀನ ಕಾಲದ ಕರಡಿಗಳನ್ನ ಹೋಲುವ ಅತ್ಯಂತ ಹಳೆಯ ಜೀವಿಗಳಲ್ಲಿ ಒಂದಾಗಿದೆ. ಇವುಗಳ ಮುಖದ ರಚನೆ ಹಾಗೆ ಗುಣಲಕ್ಷಣಗಳು ಲಕ್ಷಾಂತರ ವರ್ಷಗಳಿಂದ ಹೆಚ್ಚು ಬದಲಾಗದೆ ಉಳಿದುಕೊಂಡಿದೆ. ಇದು ಒಂದು ರೀತಿ ಖುಷಿ ಪಡೋ ವಿಷಯನೇ. ಹೌದು, ಹಾಗೆ ಕೇಳುಗರೆ, ಇವು ಏಕಾಂಗಿಯಾಗಿರೋಕೆ ಇಷ್ಟಪಟ್ಟರು ಅತ್ಯಂತ ಬುದ್ಧಿವಂತ ಹಾಗೆ ಭಾವನಾತ್ಮಕ ಪ್ರಾಣಿಯಾಗಿದೆ. ಮರಿಗಳು ತಮ್ಮ ತಾಯಿಯೊಂದಿಗೆ ಆಟವಾಡೋದು, ಮುಖದ ಹಾವಭಾವಗಳ ಮೂಲಕ ತಮ್ಮ ಸಂತೋಷ ಅಥವಾ ಕೋಪವನ್ನ ವ್ಯಕ್ತಪಡಿಸೋದು ಇದರ ವಿಶೇಷತೆ ಅಂತಾನೆ ಹೇಳ್ಬೋದು. ನೋವು ದುಃಖವನ್ನ ಕೂಡ ಅನುಭವಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಚಂದ್ರ ಕರಡಿ. ಕೇಳುಗರೆ, ಮನುಷ್ಯನಿಗೆ ಮಾತ್ರ ಭಾವನೆಗಳಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಭಾವನೆ ಇರಲ್ಲ ಅಂತ ಕೆಲವರು ಅನ್ಕೊಳ್ತಾರೆ. ಆದ್ರೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಂತೆ ನೋವು, ನಲಿವು, ಕೋಪ, ಪ್ರೀತಿ, ಮುದ್ದು ಎಲ್ಲವೂ ಕೂಡ ಬರುತ್ತೆ. ಆದ್ರೆ ನಾವು ಮಾತ್ರ ಬುದ್ಧಿವಂತರು ಅಂತ ಅನ್ಕೊಂಡಿದೀವಿ. ಹಾಗಿದ್ರೆ ಇವತ್ತಿನ ದಿನ ಈ ಒಂದು ಚಂದ್ರ ಕರಡಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೊಮ್ಮೆ ಎಲ್ಲಾದ್ರೂ ಕರಡಿಯನ್ನ ನೋಡುವಾಗ ಅಥವಾ ಝೂಗ್ ಹೋದಾಗಲೇ ನೋಡಿದಾಗ ಖುಷಿ ಪಡಿ. ಅವುಗಳ ಒಂದು ಜೀವನ ಶೈಲಿ ನಮ್ಮೆಲ್ಲರಿಗೂ ಕೂಡ ಒಂದು ದಾರಿ ದೀಪ ಇದ್ದಂತೆ ಅಂತಾನೆ ಹೇಳ್ಬೋದು. ಎಷ್ಟೋ ಸಾರಿ ಪ್ರಾಣಿ ಪಕ್ಷಿಗಳು ನಮಗೆ ಸ್ಫೂರ್ತಿಯನ್ನ ನೀಡ್ತಾ ಹೋಗುತ್ತೆ. ಅವುಗಳಿಗೂ ಭಾವನೆ ಇದೆ, ಅವುಗಳಿಗೂ ಕೂಡ ಬದುಕುವಂತ ಹಕ್ಕಿದೆ. ಹಾಗಾಗಿ ಅವುಗಳನ್ನ ಅವುಗಳ ಪಾಡಿಗೆ ಬಿಟ್ಬಿಡೋಣ, ಯಾವುದೇ ರೀತಿ ತೊಂದರೆ ಕೂಡ ಕೊಡೋದು ಬೇಡ. ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ, ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ, ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಮೈಸೂರಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಮೈಸೂರಿನ ಸಮೀಪದಲ್ಲಿ ಇರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಹಿನ್ನೀರಿನಲ್ಲಿರುವಂತಹ ಹೊಸ ಕಣ್ಣಂಬಾಡಿಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 12ನೇ ಶತಮಾನದ ಹೊಯ್ಸಳ ಶೈಲಿಯಲ್ಲಿರುವಂತಹ ಅದ್ಭುತ ವಾಸ್ತುಶಿಲ್ಪದಲ್ಲಿ ಒಂದಾಗಿದೆ. ನೀರಿನಲ್ಲಿ ಮುಳುಗಿದ್ದ ಈ ಪುರಾತನ ದೇವಾಲಯವನ್ನ ಕೋಡೆ ಫೌಂಡೇಶನ್ನಿಂದ ಪುನರ್ ನಿರ್ಮಿಸಲಾಗಿದ್ದು ಈಗ ಕಾವೇರಿ ನದಿಯ ದಂಡೆಯ ಮೇಲೆ ಸುಂದರ ಪರಿಸರದಲ್ಲಿ ನೆಲೆಗೊಂಡಿದೆ. ಇನ್ನು ಈ ದೇವಾಲಯ 70 ವರ್ಷಗಳಿಗೂ ಹೆಚ್ಚು ಕಾಲ KRS ಅಣೆಕಟ್ಟಿನ ನೀರಿನ ಅಡಿಯಲ್ಲಿ ಇದ್ದಂತಹ ದೇವಾಲಯವಾಗಿದೆ. ಆಗ್ಲೇ ಹೇಳಿದಾಗೆ ಶ್ರೀಹರಿ ಕೋಡೆ ಅವರ ಮಾರ್ಗದರ್ಶನದಲ್ಲಿ ಕೋಡೆ ಫೌಂಡೇಶನ್ನ ಮೂಲಕ ತಜ್ಞ ಶಿಲ್ಪಿಗಳ ಸಹಾಯದಿಂದ ಅದೇ ವಿನ್ಯಾಸದಲ್ಲಿ ಹೊಸ ಕಣ್ಣಂಬಾಡಿಯಲ್ಲಿ ಮರು ನಿರ್ಮಾಣ ಮಾಡಲಾಗಿದೆ. ಇನ್ನು ಇದು ಮೈಸೂರಿನ ಜನಪ್ರಿಯ ಪ್ರವಾಸಿ ತಾಣದಲ್ಲಿ ಒಂದಾಗಿದೆ. ಹಾಗೆ ತುಂಬಾ ಶಾಂತಿಯುತವಾಗಿರುವಂತಹ ಒಂದು ದೇವಾಲಯ ಇದಾಗಿದ್ದು, ಹಿನ್ನೀರಿನ ದೃಶ್ಯದೊಂದಿಗೆ ಕೃಷ್ಣನ ಭವ್ಯ ಮೂರ್ತಿಯನ್ನ ನಾವಿಲ್ಲಿ ಕಾಣಬಹುದು. ಹಾಗಿದ್ರೆ ಎಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಒಂದು ಅದ್ಭುತ ದೇವಾಲಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఇస్ వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದ್ದೆ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ನಮ್ಮ ಕರ್ನಾಟಕದ ಮೈಸೂರಿನ ಸಮೀಪದಲ್ಲೇ ಇರುವಂತಹ ಕೃಷ್ಣರಾಜಸಾಗರ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಇರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಹೌದು, ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆಯೆಲ್ಲ ಆಗಲೇ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಅದ್ಭುತವಾಗಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಹಾಗೆ ಈ ದೇವಾಲಯದ ಬಗ್ಗೆ ಹೇಳ್ತಾ ಇದೆ, ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಇನ್ನು 1930 ಹೊತ್ತಿಗೆ ಹಿಂದಿನ ಕನ್ನಂಬಾಡಿ ಗ್ರಾಮವು ಸಂಪೂರ್ಣವಾಗಿ ನೀರಿನ ಅಡಿಯಲ್ಲಿ ಹೂತು ಹೋಗಿತ್ತು. ಆದಾಗ್ಯೂ ಕೂಡ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗಲಿಲ್ಲ. ಸಾಮಾನ್ಯವಾಗಿ ಬರಗಾಲದ ವರ್ಷಗಳಲ್ಲಿ ದೇವಾಲಯವು ಮತ್ತೆ ಮೇಲೆ ಬರ್ತಿತ್ತು. ಇದು 2000 ಸುಮಾರಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇನ್ನು 70 ಹೆಚ್ಚು ಕಾಲ ದೇವಾಲಯವು ನೀರಿನ ಅಡಿಯಲ್ಲಿ ಇತ್ತು. ಶಿಥಿಲಗೊಂಡಂತಹ ಸ್ಮಾರಕವನ್ನ ಹೊಸ ಕನ್ನಂಬಾಡಿಯಲ್ಲಿ ದೇವಾಲಯವನ್ನ ಪುನರ್ ನಿರ್ಮಿಸಲಾಯಿತು. 12 ನಿರ್ಮಿಸಲಾದ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಸೋಮನಾಥಪುರದಲ್ಲಿರುವ ಪ್ರಸಿದ್ಧ ಚನ್ನಕೇಶವ ದೇವಾಲಯವನ್ನ ಹೋಲುತ್ತೆ. ಹಾಗೆ ಇದು 2 ಪ್ರಾಂಗಣಗಳಿಂದ ಸುತ್ತುವರೆದಿದೆ. ಪ್ರವೇಶ ದ್ವಾರದ 2 ಬದಿಗಳಲ್ಲಿ ಕಂಬಗಳನ್ನ ಹೊಂದಿರುವ ವರಾಂಡವನ್ನ ನೋಡಬಹುದು. ಹಾಗೆ ಯಾಗಶಾಲೆ ಮತ್ತೆ ಅಡುಗೆ ಪ್ರದೇಶವನ್ನ ನೋಡಬಹುದು. ಹಾಗೆ ಕೊಳಲನ್ನ ನುಡಿಸ್ತಾ ಇರುವಂತಹ ಕೃಷ್ಣನ ಮೂರ್ತಿಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಈ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಪ್ರತಿದಿನ ಕೂಡ ಭಕ್ತರು ಆಗಮಿಸ್ತಾರೆ. 7 ಮಧ್ಯಾಹ್ನದವರೆಗೆ ಮತ್ತೆ 6 PM to 8:30 PM ದೇವಾಲಯ ಓಪನ್ ಇರುತ್ತೆ. ಈ ಸಮಯದಲ್ಲಿ ಪೂಜೆಗಳು ನಡೆಯುತ್ತೆ. ಆದ್ರೆ ದಿನಪೂರ್ತಿ ನೀವು ಇಲ್ಲಿಗೆ ಬರಬಹುದಾಗಿದೆ. ನವೆಂಬರ್ನಿಂದ ಮಾರ್ಚ್ ವರೆಗೆ ಮೈಸೂರಿಗೆ ಭೇಟಿ ನೀಡುವುದಕ್ಕೆ ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು. ಈ ತಿಂಗಳಲ್ಲಿ ಹವಾಮಾನ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಿನಿಂದ ಕೂಡಿದ್ದು ಆರಾಮದಾಯಕ ತಾಪಮಾನವನ್ನ ಹೊಂದಿರುತ್ತೆ. ಹಾಗೆ ಮಳೆಗಾಲದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳು ಜಾರುವ ಸಾಧ್ಯತೆ ಇರೋದ್ರಿಂದ ಭೇಟಿ ನೀಡೋದಕ್ಕೆ ಅಷ್ಟು ಸೂಕ್ತವಾಗಿ ಇರೋದಿಲ್ಲ ಅಂತಾನೆ ಹೇಳಬಹುದು. ಇನ್ನು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಮೈಸೂರಿನ ಬೃಂದಾವನ ಉದ್ಯಾನವನದಿಂದ ಸುಮಾರು 9 ದೂರದಲ್ಲಿರುವ ಕೃಷ್ಣರಾಜ ಸಾಗರದ ಬಳಿ ಇದೆ. ಹಾಗೆ ಇಲ್ಲಿಗೆ ವಿಮಾನದ ಮೂಲಕ ಕೂಡ ಬರಬಹುದು. ಹತ್ತಿರದ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಮೈಸೂರು ವಿಮಾನ ನಿಲ್ದಾಣ. ಇದು ದೇವಾಲಯದಿಂದ ಸುಮಾರು 8 ದೂರದಲ್ಲಿದೆ. ದೇವಾಲಯವನ್ನು ತಲುಪಲು ವಿಮಾನ

ನಿಲ್ದಾಣದಿಂದ ಕ್ಯಾಬ್ ಮತ್ತೆ ಆಟೋ ಮೂಲಕ ಕೂಡ ನೀವು ಹೋಗಬಹುದಾಗಿದೆ. ಹಾಗೆ ರೈಲಿನ ಮೂಲಕ ಕೂಡ ಹೋಗಬಹುದು. ಮೈಸೂರು ಜಂಕ್ಷನ್ ರೈಲು ನಿಲ್ದಾಣವು ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಹತ್ತಿರದ ಪ್ರಮುಖ ರೈಲು ನಿಲ್ದಾಣ ಆಗಿದೆ. ಇಲ್ಲಿಗೆ ಕ್ಯಾಬ್ ಮತ್ತೆ ಆಟೋ ಬಾಡಿಗೆಗೆ ಪಡೆದು ಕೂಡ ನೀವು ಹೋಗಬಹುದು. ಹಾಗೆ ಮೈಸೂರಿನ ಲಕ್ಷ್ಮೀಪುರಂ ರಸ್ತೆಯಲ್ಲಿದೆ. ನೀವು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರೆ ನೀವು ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಇಳಿದು ದೇವಾಲಯಕ್ಕೆ ಆಟೋ ಅಥವಾ ಕ್ಯಾಬ್ ಮೂಲಕ ಕೂಡ ಹೋಗಬಹುದಾಗಿದೆ. ಹಾಗೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ. ಹಾಗೆ ಇಲ್ಲಿ ದೇವಾಲಯದ ಒಳಗೆ ಯಾವುದೇ ರೀತಿಯ ಫೋಟೋಸ್ಗಳನ್ನ ತೆಗೆಯೋದಕ್ಕೆ ಕೂಡ ಅಲೋ ಇಲ್ಲ. ಹಾಗೆ ಒಂದು ಅದ್ಭುತವಾಗಿರುವ ದೇವಾಲಯವಾಗಿದೆ. ಸೊ ಹಾಗಾಗಿ ಮೈಸೂರಿಗೆ ನೀವು ಹೋಗ್ತಾ ಇದ್ರೆ ಈ ಒಂದು ದೇವಾಲಯಕ್ಕೆ ಕೂಡ ಹೋಗಬಹುದು. ಹಾಗಿದ್ರೆ ಮೈಸೂರಿನಲ್ಲಿ ಇನ್ನು ನೋಡೋದಕ್ಕೆ ಒಂದು ಹಿಡನ್ ಪ್ಲೇಸ್ಗಳು ಅಂತ ಯಾವ್ದಾದಿದೆ, ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದೆ. ಅದು ಮೈಸೂರಿನಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ. ಸೊ ಹಾಗೆಯೇ ಈ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ದೇವಸ್ಥಾನದ ಇತಿಹಾಸ ಇರ್ಬೋದು, ಇಲ್ಲಿನ ವಾಸ್ತುಶಿಲ್ಪ, ಹಾಗೆ ಈ ಒಂದು ದೇವಾಲಯದ ಮರು ನಿರ್ಮಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಇನ್ನು ಈ ದೇವಾಲಯಕ್ಕೆ ಹೋದರೆ ಹತ್ತಿರದಲ್ಲಿ ಇನ್ನು ಯಾವೆಲ್ಲ ದೇವಾಲಯ ಇದೆ, ಇನ್ನು ಯಾವೆಲ್ಲ ಪ್ಲೇಸಸ್ಗಳು ಇದೆ ಭೇಟಿಯನ್ನು ನೀಡೋದಕ್ಕೆ ಅನ್ನೋದಾಗಿ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ನೀವು ದೇವಾಲಯಕ್ಕೆ ಹೋಗ್ತೀರಾ ಅಂದರೆ ನೆಕ್ಸ್ಟ್ ನೀವು ಬೃಂದಾವನ ಗಾರ್ಡನ್ಗೆ ಹೋಗಬಹುದು. ನಾನಾಗಲೇ ಹೇಳಿದ ಹಾಗೆ ದೇವಸ್ಥಾನದಿಂದ ಇದು ಕೇವಲ 9 ಕಿಲೋಮೀಟರ್ ದೂರದಲ್ಲಿದ್ದು, ಇಲ್ಲಿ ಸಂಜೆಯ ಟೈಮ್ನಲ್ಲಿ ಕಾರಂಜಿ, ಸಂಗೀತ ಕಾರಂಜಿ ವೀಕ್ಷಣೆಗೆ ಕೂಡ ಪ್ರಸಿದ್ಧವಾಗಿದೆ ಒಂದು ಬೃಂದಾವನ ಗಾರ್ಡನ್. ಸೊ ಹಾಗಾಗಿ ಇಲ್ಲಿಗೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಬಹುದು. ಹಾಗೆಯೇ KRS ಅಣೆಕಟ್ಟಿಗೆ ಕೂಡ ಭೇಟಿಯನ್ನು ನೀಡಬಹುದು. ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಭವ್ಯವಾದ ಅಣೆಕಟ್ಟು ಇದಾಗಿದೆ. ಇನ್ನು ಬಲಮುರಿ ಮತ್ತು ಎಡಮುರಿ ಜಲಪಾತಗಳಿಗೆ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ಕಾವೇರಿ ನದಿಯ ಸಣ್ಣ ಹರಿವು, ಪಿಕ್ನಿಕ್ ಮಾಡಲು ಸೂಕ್ತವಾದ ಸ್ಥಳ ಇದಾಗಿದೆ ಅಂತಲೇ ಹೇಳಬಹುದು. ಜೊತೆಗೆ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಕೂಡ ನೀವು ಇಲ್ಲಿ ಭೇಟಿಯನ್ನು ನೀಡಬಹುದಾಗಿದೆ. ಅನೇಕ ರೀತಿಯ ಪಕ್ಷಿಗಳನ್ನು ಕೂಡ ನೀವು ನೋಡಬಹುದು. ಶ್ರೀರಂಗಪಟ್ಟಣದ ಬಳಿ ಇರುವ ಇದು ಪ್ರಸಿದ್ಧವಾದ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ಹಾಗೆ ಶ್ರೀರಂಗಪಟ್ಟಣಂಗೆ ಕೂಡ ನೀವು ಹೋಗಬಹುದು. ಇದು ಟಿಪ್ಪು ಸುಲ್ತಾನಿನ ಬೇಸಿಗೆ ಅರಮನೆ ಅಂತಲೇ ಕರೀತಾರೆ ಇದನ್ನ. ರಂಗನಾಥ ಸ್ವಾಮಿಯ ದೇವಾಲಯ ಮತ್ತೆ ಗುಂಬಾಜ್ಗೆ ಕೂಡ ನೀವಿಲ್ಲಿ ಭೇಟಿಯನ್ನು ನೀಡಬಹುದಾಗಿದೆ. ಇನ್ನು ಮೇಲುಕೋಟೆಗೆ ಹೋಗಬಹುದಾಗಿದೆ. ಮೇಲುಕೋಟೆ ಅಂತಿದ್ದ ಹಾಗೆ ನಮಗೆ ನೆನಪಾಗೋದೆ ಚೆಲುವ ನಾರಾಯಣ ಸ್ವಾಮಿ. ಸೊ ಹಾಗಾಗಿ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ ಮತ್ತು ಯೋಗ ನರಸಿಂಹ ದೇವಾಲಯಗಳಿಗೆ ಭೇಟಿಯನ್ನು ನೀಡಿ ದೇವರ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಹಾಗೆ ಗೊಮ್ಮಟಗಿರಿಗೆ ಕೂಡ ಹೋಗಬಹುದು. ಇದು ಬೆಟ್ಟದ ಮೇಲಿರುವ ಜೈನ ತೀರ್ಥಂಕರ ಬಾಹುಬಲಿಯ ಪ್ರತಿಮೆ ಇರುವಂತಹ ಒಂದು ಸ್ಥಳವಾಗಿದೆ ಗೊಮ್ಮಟಗಿರಿ ಅನ್ನೋದು. ಸೊ ಹಾಗಾಗಿ ಈ ಸ್ಥಳಕ್ಕೆ ಕೂಡ ಭೇಟಿಯನ್ನು ನೀಡಬಹುದು. ಹಾಗೆ ಮೈಸೂರಿಗೆ ಹೋದ್ಮೇಲೆ ಮೈಸೂರು ಅರಮನೆ ನೋಡದೇ ಇರೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಮೈಸೂರು ಅರಮನೆಯನ್ನು ನೋಡಲೇಬೇಕು. ಮೈಸೂರು ಅರಮನೆಯ ಜೊತೆಗೆ ಎಲ್ಲ ಸ್ಥಳಗಳಿಗೆ ಕೂಡ ಭೇಟಿಯನ್ನು ನೀಡಿ ನಿಮ್ಮ ಒಂದು ಮೈಸೂರು ಡೈರಿಯನ್ನು ಎಂಜಾಯ್ ಮಾಡಬಹುದು ಅಂತಲೇ ಹೇಳಬಹುದು. ಸೊ ಹಾಗೆ ಮೈಸೂರಿಗೆ ಹೋದರೆ ಇನ್ನೂ ಅನೇಕ ಸ್ಥಳಗಳಿದೆ. ನೀವು ಟೈಮ್ ಮಾಡಿಕೊಂಡು ಆ ಎಲ್ಲ ಸ್ಥಳಗಳಿಗೆ ಕೂಡ ಭೇಟಿಯನ್ನು ನೀಡಬಹುದು. ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಿದ್ರೆ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂಗಾರೆ.
4: ಏನು, ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜೀವನ ಅಂದರೆ ಏರಿಳಿತದ ರಸ್ತೆ, ನಡೀತಾ ಇದ್ರೇ ಗುರಿ ಸಿಗೋದು. ಅಂದಾಗೆ ಯಾರ ಜೀವನವೂ ಸುಲಭನೂ ಅಲ್ಲ, ಯಾರ ಜೀವನವೂ ಕಷ್ಟನೂ ಅಲ್ಲ. ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ ಇದ್ದೇ ಇರುತ್ತೆ. ಜೀವನದಲ್ಲಿ ಧೈರ್ಯ, ಶ್ರಮ, ತಾಳ್ಮೆ, ನಗು ಅನ್ನುವಂಥದ್ದಿದ್ರೆ ಯಶಸ್ವಿ ಜೀವನಕ್ಕೆ ದಾರಿ ಕೂಡ ಸಿಕ್ಕೇ ಸಿಗತ್ತೆ. ಇದೇ ವಿಷಯಕ್ಕೆ ತಕ್ಕಂತೆ ಒಂದು ಘಟನೆ ಕೂಡ ನೆನಪಾಗತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಇಲ್ಲಿ ಮಕ್ಕಳಿಗೆ ತಂದೆ ತಾಯಿ ಧೈರ್ಯವನ್ನು ಕೊಡ್ತಾರೆ. ಆದರೆ ಇಲ್ಲಿಬ್ರು ಪುಟ್ಟ ಮಕ್ಕಳು ಅವಳ ತಾಯಿಗೆ ಧೈರ್ಯ ಕೊಟ್ಟು ಬದುಕಿನ ಬಗ್ಗೆ ಉತ್ಸಾಹ ಆಸಕ್ತಿಯನ್ನು ತುಂಬಿದಂತಹ ಘಟನೆ ಇದಾಗಿದೆ. ಇವರೊಬ್ಬರು ಬಹಳ ಕಲಾವಿದೆ ಸ್ನೇಹಿತರೆ. ಇವರು ವಯಸ್ಸಿಗೆ ಬಂದಾಗ ಸಾಕಷ್ಟು ಹೆಸರನ್ನು ಮತ್ತು ಹಣವನ್ನು ಕೂಡ ಸಂಪಾದನೆ ಮಾಡಿದರು. ಇವರು ಭರತನಾಟ್ಯ ಕಲಾವಿದೆ ಆಗಿದ್ದರು ಕೂಡ, ಅದರಲ್ಲೇ ಸಾಕಷ್ಟು ಹೆಸರನ್ನು ಮಾಡಿದರು. ಹೀಗೆ ಜೀವನ ತುಂಬಾನೇ ಖುಷಿಯಾಗಿತ್ತು. ಇವರಿಗೆ ಮದುವೆ ಕೂಡ ಆಯಿತು. ಇವರಿಗೆ 3 ವರ್ಷದ ಮತ್ತು 5 ವರ್ಷದ ಇಬ್ಬರು ಮಕ್ಕಳಿದ್ರು. ಇವಳ ಹಣಕಾಸಿನ ವ್ಯವಹಾರವನ್ನೆಲ್ಲ ಅವರ ಪತಿಯೇ ನೋಡ್ಕೊಳ್ತಾ ಇರ್ತಾರೆ. ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ. ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸಂತೃಪ್ತಿ ಇರುತ್ತೆ ಇವರ ಜೀವನದಲ್ಲಿ. ಹೀಗೆ ನೆಮ್ಮದಿಯ ಜೀವನ ಸಾಗ್ತಾ ಇರುವಾಗಲೇ ಇವರಿಗೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಲಿಕ್ಕೆ ಅದಕ್ಕೆ ತಕ್ಕಂತೆ ಸಾಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸಾಲ ಮಾಡಿದಾಗ ತೀರಿಸ್ಬೇಕಲ್ವಾ? ತೀರಿಸ್ಲಿಕ್ಕೆ ಅದೇ ಸಮಯಕ್ಕೆ ಇವರಿಗೆ ಕೆಲಸನೂ ಇರೋದಿಲ್ಲ. ಪತಿ ವ್ಯವಹಾರವನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಆಕೆ ಮಾತ್ರ ಭರತನಾಟ್ಯದಿಂದ ಬರುವಂತಹ ಹಣದಿಂದಲೇ ಜೀವನ ಸಾಗಿಸ್ತಾ ಇರ್ತಾಳೆ. ಮುಂದೆ ಹೀಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಆ ಹಾಡುಗಾರಿಕೆ ಮತ್ತು ಭರತನಾಟ್ಯ ಎಲ್ಲದೂ ನಿಂತೋಗ್ಬಿಡತ್ತೆ. ಆದಾಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮನೆಯನ್ನು ನಡೆಸೋದೇ ತುಂಬಾ ಕಷ್ಟ ಆಗತ್ತೆ. ಇದೇ ಸಮಯಕ್ಕೆ ದುಡ್ಡು ಇದ್ದಾಗ ಇದ್ದಂತಹ ಅವಳ ಪತಿರಾಯ ದುಡ್ಡು ಇಲ್ಲದೆ ಇದ್ದಾಗ, ಆದಾಯ ಇಲ್ಲದೆ ಇದ್ದಾಗ ಪತ್ನಿಯನ್ನು ಮತ್ತು ಮಕ್ಕಳನ್ನು ಬಿಟ್ಟು ಅವ್ರಿಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಅವಳಿಗೆ ವಾಸ್ತವದ ಅರಿವಾಗತ್ತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಭರತನಾಟ್ಯ ಮಾಡಿ ಹೆಸರನ್ನು ಮಾಡಿದೆ, ದುಡ್ಡನ್ನು ಗಳಿಸ್ದೆ, ಈಗ ಆ ದುಡ್ಡನ್ನು ನಾನು ಉಳಿಸ್ಕೊಳ್ಲಿಲ್ಲ, ಎಲ್ಲ ನನ್ನ ಪತ್ನಿಗೆ ಕೊಟ್ಟು ಕಳ್ಕೊಂಡೆ, ಅವರು ಕೂಡ ನನ್ನನ್ನು ಕೈ ಬಿಟ್ಟು ಹೋದರು, ಈಗ ನಾನು ನನ್ನ ಮಕ್ಕಳಷ್ಟೇ, ನನಗೆ ಯಾರು ಗತಿ ಅಂತ ಯೋಚನೆ ಮಾಡ್ತಾ ಅಳ್ತಾ ಕೂರ್ತಾಳೆ. ವಿಪರೀತ ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ಸಾಲವನ್ನು ತೀರಿಸುವಂತಹ ಜವಾಬ್ದಾರಿ ಕೂಡ ಇವಳ ಮೇಲಿರುತ್ತೆ. ಅದರೊಟ್ಟಿಗೆ ಮುಖ್ಯವಾಗಿ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಕೂಡ ಇವಳ ಮೇಲಿರುತ್ತೆ. ನೃತ್ಯ ಮಾಡಿ ಸಂಪಾದನೆ ಮಾಡೋಣ ಅಂದರೆ ವಯಸ್ಸಾಗಿರುತ್ತೆ, ಇವಳಿಗೆ ಯಾರೂ ಚಾನ್ಸೇ ಕೊಡೋದಿಲ್ಲ, ಇವಳನ್ನು ಯಾರೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಇವಳನ್ನು ಯಾರೂ ನೃತ್ಯ ಮಾಡಲಿಕ್ಕೆ ಇವಳನ್ನು ಯಾರೂ ಕರ್ಕೊಳ್ಳೋದೂ ಇಲ್ಲ. ಅಂತಹ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗತ್ತೆ ಇವಳಿಗೆ. ಇದೆಲ್ಲವನ್ನು ನೋಡಿದಂತಹ ಇವಳು ಇದಕ್ಕೊಂದೇ ಪರಿಹಾರ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆ ಸ್ಥಿತಿಗೆ ಬಂದ್ಬಿಡತ್ತೆ ಅವಳ ಒಂದು ಜೀವನ. ಹೀಗೆ ಒಂದು ಮಧ್ಯರಾತ್ರಿ ಆ ಇಬ್ಬರು ಮಕ್ಕಳನ್ನು ಕರ್ಕೊಂಡೋಗ್ತಾಳೆ. ಕರ್ಕೊಂಡೋಗಿ ಅವರ ಮನೆಯ ಬಳಿಯೇ ಇದ್ದಂತಹ ರೈಲು ಹಳಿಗಳ ಮೇಲೆ ಆ ಮಕ್ಕಳನ್ನು ಮಲಗಿಸ್ತಾಳೆ. ಆ ರೈಲಿನ ಹಳಿಯ ಮೇಲೆ ಮಕ್ಕಳನ್ನು ಕೂಡ ಮಲಗಿಸ್ತಾಳೆ, ಅವಳು ಕೂಡ ಮಲಗ್ತಾಳೆ. ರೈಲು ನಮ್ಮ ಮೇಲೆ ಹಾದೋದ್ರೆ ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ತೀರೋಗ್ಬಿಡತ್ತೆ, ನಾವು ಕೂಡ ಶಿವನ ಪಾದ ಸೇರ್ತೀವಿ, ಯಾವ ಕಷ್ಟನೂ ಇರಲ್ಲ, ಹಸಿವು ಇರಲ್ಲ, ಏನೂ ಇರಲ್ಲ ಅಂತ ಯೋಚನೆ ಮಾಡಿ ರೈಲ್ವೆ ಹಳಿ ಮೇಲೆ ಆ ರಾತ್ರಿ ಮಲಗ್ತಾಳೆ. ಆದರೆ ಮಕ್ಕಳಿಗೆ ಇದ್ಯಾವುದರ ಪರಿವೇ ಇರೋದಿಲ್ಲ. ಮಕ್ಕಳು ಏನು ಮಾಡ್ತಾರೆ, ಅಮ್ಮ ಹೇಗೆ ಹೇಳ್ತಾಳೋ ಹಾಗೆ ಆ ಮಕ್ಕಳು ಕೂಡ ಕೇಳಿ ಅಲ್ಲೇ ಮಲಗ್ತಾರೆ. ಆ ತಾಯಿ ಆ ಇಬ್ಬರು ಮಕ್ಕಳನ್ನು ತನ್ನ ಎದೆಗೆ ಅವುಚ್ಕೊಂಡು ಆ ರಾತ್ರಿ ಅಲ್ಲೇ ಮಲಗಿರ್ತಾಳೆ. ಬೆಳಗಾಗತ್ತೆ, ಅಲ್ಲಿ ನಡೆದದ್ದೇ ಬೇರೆ. ರೈಲು ಆ ದಿನ ರಾತ್ರಿ ಬರೋದೇ ಇಲ್ಲ. ಮಕ್ಕಳಿಗೆ ಎಚ್ಚರ ಆಗತ್ತೆ, ಅಮ್ಮ ನಾವ್ಯಾಕೆ ಇಲ್ಲಿದ್ದೀವಿ, ಮನೆಗೆ ಯಾಕೆ ಹೋಗಿಲ್ಲ, ರಾತ್ರಿ ಯಾಕೆ ಇಲ್ಲೇ ಮಲಗಿಸಿದೀಯಾ ನಮ್ಮನ್ನು ಅಂತ ಎಲ್ಲ ಕೇಳ್ತಾರೆ ಆ ಮಕ್ಕಳು ತಾಯಿಯನ್ನು. ತಾಯಿ ಆಗ ಹೇಳ್ತಾಳೆ, ಕಾಸು ಇಲ್ಲ, ಬದುಕೋದೇ ಕಷ್ಟ ಆಗಿದೆ, ನಿಮ್ಮನ್ನು ಕೂಡ ನಾನು ಸಾಕಬೇಕು, ನನ್ನ ಕೈಯಲ್ಲಿ ದುಡ್ಡಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ ಆ ತಾಯಿ. ಆಗ ಅದರಲ್ಲಿ ಒಬ್ಬ ಮಗ ಹೇಳ್ತಾನೆ, ಅಮ್ಮ ನನಗೆ ತುಂಬ ಭಯ ಆಗ್ತಾ ಇದೆ ಅಮ್ಮ, ನನಗೆ ಈ ಜಾಗ ಇಷ್ಟ ಇಲ್ಲ, ಬೇರೆ ಕಡೆ ಹೋಗೋಣ ಬಾ ಅಮ್ಮ ಅಂತ ಆ ಮಗ ಹೇಳ್ತಾನೆ. ಹಾಗೆ ಮತ್ತೊಬ್ಬ ಮಗ ಕೂಡ ಅಮ್ಮನ ಮುಖ ನೋಡ್ತಾನೆ, ಅಳ್ತಾ ಕೂತಿರ್ತಾನೆ. ಅಷ್ಟರಲ್ಲೇ ಬೆಳಕಾಗಿರುತ್ತೆ. ಹತ್ತಿರದ ಒಂದು ಮರದಲ್ಲಿ ಪಕ್ಷಿಯೊಂದು ಕುಹು ಕುಹು ಅಂತ ಕೂಗ್ತಾ ಇರುತ್ತೆ. ಅದರೊಟ್ಟಿಗೆ ಉಳಿದ ಪಕ್ಷಿಗಳು ಕೂಡ ಕುಹು ಕುಹು ಅಂತ ಕೂಗ್ಲಿಕ್ಕೆ ಆರಂಭ ಮಾಡ್ತವೆ. ಅಮ್ಮ ನೋಡಮ್ಮ, ಅಲ್ಲಿ ಪಕ್ಷಿಗಳೆಷ್ಟು ಚೆನ್ನಾಗಿ ಕೂಗ್ತಾ ಇವೆ, ಆ ಪಕ್ಷಿಗಳಿಗೆಲ್ಲ ಮನೆ ಇದೆಯಾ? ಮನೆ ಇಲ್ಲಲ್ಲ, ಯಾವುದೋ ಮರದ ಮೇಲೆ ಕೂರ್ತವೆ, ಹಾಡ್ತವೆ, ಕೂಗ್ತವೆ, ತಿಂತವೆ, ತಮ್ಮ ಆಹಾರವನ್ನು ತಾವು ಹುಡ್ಕೊಳ್ತವೆ, ಮತ್ತೆ ಎಲ್ಲೋ ಸೇರ್ತವೆ, ಎಲ್ಲೋ ಇರ್ತವೆ, ಆದರೂ ಎಷ್ಟು ಖುಷಿಯಿಂದ ಬದುಕ್ತಾ ಇದ್ದಾವಲ್ಲ ಅಮ್ಮ ಅಂತ ಒಬ್ಬ ಮಗ ಅಮ್ಮಂಗೆ ಹೇಳ್ತಾನೆ. ಹಾಗೆ ಮಾತು ಮುಂದುವರಿಸ್ತಾ ದೊಡ್ಡ ಮಗ, ನೋಡಮ್ಮ ಆ ಪಕ್ಷಿಗೂ ಮನೆ ಇಲ್ಲ, ಕಾಸಿಲ್ಲ, ಆದರೆ ಅದರ ಕಂಠದಲ್ಲಿ ಸೊಗಸಾದ ಧ್ವನಿ ಇದೆ, ಆ ಧ್ವನಿಯ ಮೂಲಕ ಎಲ್ಲರನ್ನ ಖುಷಿ ಪಡಿಸತ್ತೆ, ತಾನು ಕೂಡ ಖುಷಿಯಾಗಿರುತ್ತೆ. ಹಾಗೆ ನಿನಗೂ ಕೂಡ ಡ್ಯಾನ್ಸ್ ಗೊತ್ತಿದೆ ಅಲ್ಲಮ್ಮ, ನೀನು ಕೂಡ ಡ್ಯಾನ್ಸ್ ಕಲ್ತಿದೀಯ, ಅದರಿಂದ ಸಾಕಷ್ಟು ದುಡ್ಡು ಕೂಡ ಸಂಪಾದನೆ ಮಾಡಿದೀಯ, ಯಾಕೆ ನೀನು ಬೇರೆಯವ್ರಿಗೆ ಡ್ಯಾನ್ಸನ್ನು ಕಲಿಸ್ಬಾರ್ದು? ಆಗ ನಮಗೊಂದಿಷ್ಟು ಕಾಸು ಬರುತ್ತೆ ಅಲ್ವಾ, ನಾವು ಕೂಡ ಈ ರೀತಿಯಲ್ಲಿ ಜೀವನ ಮಾಡ್ಬೋದಲ್ಲಮ್ಮ, ಬದುಕ್ಬೋದಲ್ಲ ಅಂತ ಆ ದೊಡ್ಡ ಮಗ ಹೇಳ್ತಾನೆ. ಪಕ್ಕದಲ್ಲಿದ್ದಂತಹ ಚಿಕ್ಕ ಮಗ, ಅಮ್ಮ ನನಗೆ ಭಯ ಆಗ್ತಾ ಇದೆ, ಹೋಗ್ಬಿಡೋಣ ಬಾಮ್ಮ ಅಂತ ಹೇಳ್ತಾನೆ. ನಾವು ಕೂಡ ಬದುಕೋಣ ಅಮ್ಮ, ಕಷ್ಟ ಆದರೂ ಪರವಾಗಿಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಆ ಇಬ್ಬರು ಮಕ್ಕಳು. ಆ ಇಬ್ಬರ ಮಕ್ಕಳ ಮಾತನ್ನು ಕೇಳಿದಂತಹ ಆ ತಾಯಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಆ ಮನೆಯ ಮುಂದೆ ಇಲ್ಲಿ ಭರತನಾಟ್ಯ ನೃತ್ಯ ಕಲಿಸಲಾಗತ್ತೆ ಅಂತ ಬೋರ್ಡ್ ಹಾಕ್ತಾಳೆ. ಬೋರ್ಡ್ ಹಾಕಿ ಒಂದು ಫಲಕವನ್ನು ಅಂಟಿಸ್ತಾಳೆ. ಸಾಲಗಾರರೆಲ್ಲ ಬರ್ತಾ ಇರ್ತಾರಲ್ವಾ, ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಸಮಯ ಕೇಳ್ತಾಳೆ. ನನಗೊಂದಿಷ್ಟು ದಿನ ಸಮಯ ಕೊಡಿ, ಖಂಡಿತವಾಗ್ಲೂ ನಾನು ನಿಮ್ಮ ಸಾಲವನ್ನೆಲ್ಲ ತೀರಿಸ್ತೀನಿ ಅಂತ ಹೇಳ್ತಾಳೆ. ಆರಂಭದಲ್ಲಿ ಮೊದಲ ವರ್ಷ ಸಾಕಷ್ಟು

ಅಲ್ಲ ಅಂತ ತಿಳ್ಕೊಂಡಾಗ, ಆ ಕಷ್ಟಗಳಿಗೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡಾಗ ಅಲ್ಲೇ ಅರ್ಧ ನಾವು ಆ ಕಷ್ಟಗಳನ್ನು ಗೆದ್ದಿರ್ತೀವಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಈ ರೀತಿಯಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಆ ಸಮಯಕ್ಕೆ ಒಂದಿಷ್ಟು ಸಾಂತ್ವನ ಹೇಳುವವರು, ಧೈರ್ಯ ಹೇಳುವವರು ನಮ್ಮೊಟ್ಟಿಗಿದ್ದಾಗ ಖಂಡಿತವಾಗ್ಲೂ ಬದುಕು ಬಂಗಾರವಾಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗಿ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ರವರ ಗೀತೆಗಳನ್ನು ಹಾಡಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ಕುಸುಮಾ ಮೇಡಮ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ಟವರು ಬರೆದಂತಹ ಗೀತೆಗಳನ್ನು ಕುಸುಮಾ ಮೇಡಮ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮಾರವರು, ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ರವರು ಹಾಡಿದಂತಹ, ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಕುಸುಮಾ ಮೇಡಮ್ ಅವರಿಂದ ಆ ಎಲ್ಲ ಗೀತೆಗಳನ್ನು ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ, ಶುಭೋದಯ. ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಕಿರುಪರಿಚಯದೊಂದಿಗೆ ಅವರ ರಚನೆಯ ಭಾವಗೀತೆಗಳನ್ನು ಹಾಡಲು ಇಚ್ಛಿಸುತ್ತೇನೆ. NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಕನ್ನಡದ ಹೆಸರಾಂತ ಕವಿಗಳು, ಭಾವಗೀತೆಕಾರರು, ಲೇಖಕರು, ವಿಮರ್ಶಕರು ಹಾಗೂ ಶಿಕ್ಷಣ ತಜ್ಞರಾಗಿದ್ದರು. ಕನ್ನಡ ಸಾಹಿತ್ಯಕ್ಕೆ ಭಾವಪೂರ್ಣ ಕಾವ್ಯಗಳು, ಗೀತೆಗಳು ಮತ್ತು ವಿಮರ್ಶಾತ್ಮಕವಾದಂತಹ ಬರಹಗಳ ಮೂಲಕ ವಿಶಿಷ್ಟವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಜನಿಸಿದ್ದು ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯ ಮತ್ತು ಸಂಗೀತದ ಬಗ್ಗೆ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಉನ್ನತ ಶಿಕ್ಷಣವನ್ನು ಪಡೆದು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದರು. ಭಾವಗೀತೆ, ಕಾವ್ಯ, ಸಾಹಿತ್ಯ ವಿಮರ್ಶೆ ಹಾಗೂ ಸಂಸ್ಕೃತಿ ಕುರಿತ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಕವಿತೆಗಳಲ್ಲಿ ವಿಶೇಷವಾಗಿ ನಾವು ಕಾಣಬಹುದಾಗಿರುವುದು ಪ್ರಕೃತಿ ಪ್ರೇಮ, ಮಾನವೀಯ ಮೌಲ್ಯಗಳು, ದೇಶಭಕ್ತಿ, ಆಧ್ಯಾತ್ಮಿಕ ಚಿಂತನೆ ಮತ್ತು ಜೀವನದ ಸೌಂದರ್ಯವು ಮನ ಮುಟ್ಟುವಂತೆ ವ್ಯಕ್ತವಾಗುತ್ತದೆ. ಅವರ ಅನೇಕ ಭಾವಗೀತೆಗಳು ಸುಗಮ ಸಂಗೀತ ರೂಪದಲ್ಲಿ ಜನಪ್ರಿಯವಾಗಿರುವುದನ್ನು ಇಂದಿಗೂ ನಾವು ಕೇಳಬಹುದಾಗಿದೆ. ಅವರು ಗಾಯನಕ್ಕೆ ಸೂಕ್ತವಾದಂತಹ ಭಾವಪೂರ್ಣ ಕವನಗಳನ್ನು, ದೇಶಭಕ್ತಿ ಗೀತೆಗಳನ್ನು ರಚಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸಲ್ಲಿಸಿದ ಸೇವೆಗಾಗಿ ಅವರು ಗೌರವ ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಸಾಹಿತ್ಯ ಕೃತಿಗಳು ಇಂದಿಗೂ ಕೂಡ ವಿದ್ಯಾರ್ಥಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ಮತ್ತು ಸಂಗೀತ ಪ್ರಿಯರಿಗೆ ಪ್ರೇರಣೆಯಾಗಿ ಉಳಿದಿವೆ ಎಂದೇ ಹೇಳಬಹುದು. ಅವರ ರಚನೆಯ ಪ್ರಕೃತಿಯ ಸೌಂದರ್ಯದ ಮನೋಜ್ಞ ಚಿತ್ರಣ ತುಂಬಿರುವಂತಹ ಈ ಒಂದು ಭಾವಗೀತೆ

0: ಎಂತಹ ಅದ್ಭುತವಾದ ಗೀತೆ ಈ ಆಗಸ ಈ ತಾರೆ ಅನ್ನುವಂತಹ ಗೀತೆ. ಕವಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಬರೆದಿರುವಂತಹ ಗೀತೆ ಇದಾಗಿದೆ. ಈ ವಿಶಾಲವಾದ ಆಕಾಶ, ಮಿನುಗುವ ನಕ್ಷತ್ರ, ಜುಳುಜುಳು ಹರಿಯುವ ಈ ತೊರೆಯ ಸದ್ದು, ಆಕಾಶ ಅನ್ನುವಂಥದ್ದು ಮುತ್ತುಗಳನ್ನು ಜೋಡಿಸಿದಂತಿರುವ ಒಂದು ಸುಂದರ ಸರದಂತೆ ಕಾಣ್ತಾ ಇದೆ ಇಲ್ಲಿ ಕವಿಗಳ ಕಣ್ಣಿಗೆ. ಪ್ರಕೃತಿ ತುಂಬಾ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರವರು. ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಒಂದು ಸುಂದರ ಗೀತೆಯನ್ನು ಹಾಡಿದ್ರು ಕುಸುಮ ಮೇಡಮ್ ಅವರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಗೀತೆಗಳನ್ನು ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮಾರವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಈ ಆಗಸ ಈ ತಾರೆ ಅನ್ನುವಂತಹ ಒಂದು ಸುಂದರ ಗೀತೆಯನ್ನು ನಮ್ಮೆಲ್ರಿಗೂ ಕೂಡ ಕೇಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಗೀತೆಗಳನ್ನು ಇವರಿಂದ ಕೇಳೋಣ.
3: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಮಾನವೀಯ ಮೌಲ್ಯ ಮತ್ತು ಸಾಮಾಜಿಕ ಕಳಕಳಿ ಸೂಚಿಸುವಂತಹ ಈ ರಚನೆ ನಿಂತನಿ.

ಇವರದೇ ರಚನೆಯ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನು ಸೂಚಿಸುವಂತಹ ಈ ಗೀತೆ ಜಯ ಜಯ ಜಯ.

0: ಇಂತಹ ಸುಂದರವಾದಂತಹ, ಸರಳವಾದಂತಹ ಮತ್ತು ಲಯಬದ್ಧವಾದ ಭಾಷೆಯಲ್ಲಿ ಇವರ ರಚನೆಗಳ ಗೀತೆಗಳನ್ನು ಎಷ್ಟು ಕೇಳಿದರು, ಎಷ್ಟು ಹಾಡಿದರು ಸಾಲದು ಎನ್ನುವಂತಹ ರಚನೆಗಳಿದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ. ಇವರ ಪರಿಚಯದೊಂದಿಗೆ ಗೀತೆಗಳನ್ನು ಹಾಡಲು ಅವಕಾಶ ನೀಡಿದ್ದಕ್ಕಾಗಿ ಆರ್ ಜೆ ಮಹಾಲಕ್ಷ್ಮಿ ಅವರಿಗೆ ಅನಂತ ವಂದನೆಗಳು ಮತ್ತು ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಕುಸುಮ ಮೇಡಮ್. ಸ್ನೇಹಿತರೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರನ್ನು ಶರೀಫ್ ಭಟ್ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂದರೆ, ಶಿಶುನಾಳ ಶರೀಫ್ ಅವರ ವಚನಗಳನ್ನು ಜನಪ್ರಿಯಗೊಳಿಸಿದ್ರಿಂದ ಆ ಕಾರಣಕ್ಕೆ ಇವರನ್ನು ಶರೀಫ್ ಭಟ್ ಅಂತ ಕೂಡ ಕರೆಯಲಾಗತ್ತೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರವರು. ಒಂದಕ್ಕಿಂತ ಒಂದು ಭಾವಗೀತೆಗಳು ತುಂಬಾ ಅರ್ಥಗರ್ಭಿತವಾಗಿದ್ದಾವೆ, ಹಾಗೆ ಕೇಳಲಿಕ್ಕೂ ಕೂಡ ಖುಷಿಯಾಗತ್ತೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಸ್ನೇಹಿತರೆ, ಶಿವಮೊಗ್ಗದ ಮಲೆನಾಡಿನ ಕವಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸೋದ್ರ ಜೊತೆಗೆ ಅವರ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಕೂಡ ಸೊಗಸಾಗಿ ಹಾಡಿದರು ಕುಸುಮ ಮೇಡಮ್ ಅವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಭಾವಗೀತೆಗಳನ್ನು ಹಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ಹಾಡಿದಂತಹ ಗೀತೆಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ರಾ? ಆರಾಮಾಗಿದ್ರಾ? ನಾನಂತ ಸೂಪವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನು ಕೊಡುತ್ತಾ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686609926279 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ ಇವತ್ತಿನ ಶೋನಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಅದರಲ್ಲೂ ಕನ್ನಡದ ಹಾಡುಗಳನ್ನು ಹಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಜೊತೆಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶಸ್ನ ತಿಳಿಸಬಹುದು. ಹಾಗೆ ನಮ್ಮ ಕಡೆ ಅಂತೂ ವೆದರ್ ಕೂಲ್ ಕೂಲ್ ಆಗಿದೆ, ಆ್ಯಂಡ್ ಯಾವ ಸಾಂಗ್ ಕೇಳಿದ್ರೂ ಮಜವಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಕಡೆಗೂ ವೆದರ್ ಹೇಗಿದೆ, ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ನ ಕೊಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಇಷ್ಟದ ಸಾಂಗ್ಸ್ಗಳನ್ನ ಹಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲ್ ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ,
12: ಹಲೋ, ನಮಸ್ತೆ ಶ್ರೀಧರ್ ಅವರು.
11: ನಮಸ್ತೆ ಶುಭಾ ಅವರು.
12: ಹಲೋ, ಹೌದು.
11: ಹ್ಮ್, ಹೇಗಿದ್ರಾ?
12: ಓ, ಒಂದ್ ವಾರ 10 ದಿನದ ಮೇಲೆ ಮಾಡ್ತಾ ಇದ್ದೀನಿ ಕಾಲ್ಗಳನ್ನ.
11: ಹೌದಾ? ಓಕೆ. ಸೊ ಶುಭಾ ಅವ್ರೆ,
12: ಹೇಳಿ.
11: ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು.
12: ಹಾ,
11: ಓಕೆ. ಯಾವ ಸಾಂಗ್ ನ ಹಾಡ್ತೀರಾ?
12: ಹೌದು, ಹೇಳ್ತೀನಿ. ನಂಗೆ ಶನಕಮ್ಮ ಅಂದ್ರೆ ತುಂಬಾ ಇಷ್ಟ. ಅವರು ಇದ್ರಲ್ಲಿ ಇದು ಯಾವ್ದು ಗೆಜ್ಜೆ ಪೂಜೆದು ಅಂತ ಹೇಳ್ತೀನಿ.
11: ಹ್ಮ್, ಹಾಡಿ.
12: ಪಂಚಮ ವೀರ ಪ್ರೇಮದ ನಾದ, ಪಂಚಮ ವೀರ ಪ್ರೇಮದ ನಾದ, ಪ್ರಣಯ

0: ನಿಮಜನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂದ.
1: ಓಕೆ, ಥ್ಯಾಂಕ್ ಯು ಶುಭ ಅವರು, ಚೆನ್ನಾಗಿ ಹಾಡಿದ್ರಿ. ಸೊ ನಿಮ್ಮ ನೆಚ್ಚಿನ ಹಾಡನ್ನು ಹಾಡ್ಬೋದು ಅಂತ ಹೇಳಿದ್ವಿ. ಶುಭ ಅವರು ಕೂಡ ಅವರ ಮೆಚ್ಚಿನ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಹಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಏನಾದರೂ ಕಾಲರ್ ಕೂಡ ಇದ್ರೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ ಸರ.
1: ನಮಸ್ತೆ.
2: ಆರಾಮದಿರಿ ಸರ?
1: ಆರಾಮಾಗಿದ್ದೀವಿ. ನಮಸ್ ಅವರ, ನೀವು?
2: ನಾವು ಎಲ್ಲ ಆರಾಮದೇ ನೋಡಿ ಸರ್. ಕಾರ್ಯಕ್ರಮ ಮೂಡಿ ಬರಕತ್ತಿತ್ರಿ, ಕರೆ ಮಾಡಿ ಕರೆ ಕನೆಕ್ಟ್ ಆಯ್ತು. ನಾಷ್ಟಾ ಏನ್ ಮಾಡಿ ಬಂದ್ರಿ?
1: ನಮ್ದು ಇವತ್ತು ಪೊಂಗಲ್ ಸರ್.
2: ಪೊಂಗಲ್ ರೀ? ನಮ್ದಿನ್ನು ನಾಷ್ಟಾ ಇಲ್ರಿ, ಕಾರ್ಯಕ್ರಮ ಮುಗಿದಿಂದ ಊಟ ಮಾಡ್ಬೇಕಂತ ಕೂತೇವ್ ನೋಡಿ ಸರ್.
1: ಹೌದಾ? ಓಕೆ. ಸೊ ನವಾಜ್ ಅವ್ರೆ, ನಿಮ್ ಕಡೆ ಎಲ್ಲ ಮಳೆ ಬಂತ ಏನು?
2: ಏನ್ ಮಳೆ ಇಲ್ರಿ ಸರ್, ತುಂತುರು ಮಳೆ ಬರ್ತದ್ರಿ. ಬಿಸಿಲಾದ್ರಿ ಮೊನ್ನೆ 2 ದಿನ ಹಿಂದೆ ಇತ್ತು ಸರ್ ಮಳೆ, ಈಗ ಮಳೆ ಇಲ್ರಿ.
1: ಓಕೆ ಓಕೆ.
2: ನಿಮ್ಗಡ್ರಿ?
1: ನಮ್ ಕಡೆಗೂ ಹಾಗೆ ತುಂತುರು ಮಳೆ ಬರ್ತಾ ಇರುತ್ತೆ, ಸ್ವಲ್ಪ ಯಾವಾಗಾದ್ರು ಜೋರಾಗಿ ಬರುತ್ತೆ.
2: ನಮ್ದು ಮೊನ್ನೆ ಜೋರಾಗಿ ಬರ್ತೀರಿ, ಈ ತರ ಬಿಸಿಲು ಬಿದ್ದಾದ್ರಿ ಸರ್, ಏನ್ ಮಳೆ ಇಲ್ರಿ.
1: ಓಕೆ. ಸೊ ನವಾಜ್ ಅವ್ರೆ, ಇವತ್ತು ನಿಮ್ಮ ಇಷ್ಟದ ಹಾಡನ್ನ ಹಾಡ್ಬೋದು. ಯಾವ ಸಾಂಗ್ ನ ಹಾಡ್ತೀರಾ?
2: ಬಂದ್ರಿ ನಾ ನ್ಯಾಯವ ದೇವರ ಚಿತ್ರ ಹಳಿಚಿತ್ತೀರ್ರಿ. ಆಕಾಶವೆ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿ.

0: ಮೊದಲು ಮುನ್ನಡೆವೆ ನೀ ನಡೆವ ಇಡುಗಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚಲ್ಲು ಚಲ್ಲೆ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹಸಿಮಣೆಯೇ ನಮಗೆ ಎಂದು ನಾವು ನಿಂತ ತಾಣವು, ತೂಗಾಡುವ ಹಸೆರೆಲೆಯೇ ಶುಭ ಕೋರುವೆ ತೋರಣವು. ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ನೀ ನಡೆವ ಕಲರವವೇ ಮಂತ್ರಗಳ ಘೋಷವು. ಸಪ್ತಪದಿ ಈ ನಡೆಯಾಯ್ತು
1: ಓಕೆ. ನವಾಜ್ ಅವರ ಚೆನ್ನಾಗಿ ಹಾಡ್ತಾ ಇದ್ರಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಸೊ ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಅಂಡ್ ನಿಮ್ಮ ಇಷ್ಟದ ಹಾಡುಗಳನ್ನ ಹಾಡ್ಬೋದು, ಕರೆ ಮಾಡಿ ಹಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಒಂದ್ ಎರಡು ಸಾಲು ಹಾಡನ್ನ ಹಾಡೋದಕ್ಕೆ ರೆಡಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಇವಾಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಸರ್. ಶುಭೋದಯ.
1: ಶುಭೋದಯ. ಉಮಾ ಅವರು ಹೇಗಿದ್ರಾ?
2: ಆರಾಮಿದ್ದೀವಿ ಸರ್. ನೀವು?
1: ನಾವು ಆರಾಮಾಗಿದ್ದೀವಿ.
2: ನಮ್ಮ ನೆಚ್ಚಿನ ಹಾಡನ್ನು ಹಾಡಬಹುದು ಅಂತಂದ ಹೇಳಿದ್ದೀರಾ?
1: ಹೌದು,
2: ಒಂದು ತಗೊಂಡಿದ್ದೀನಿ ಸರ್. ಸೊಸೆ ತಂದ ಸೌಭಾಗ್ಯ ಅಂತ ಯಾವ್ದೋ ಗೊತ್ತಿಲ್ಲ,
1: ಹಾಡಿ ಮೇಡಮ್.
2: ಹೌದು, ನಲ್ಲನೆ ಸವಿ ಮಾತಂದ ನುಡಿವೆ.

0: ಧನ್ಯವಾದ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಇದು ಸಹೋದರರ ಸವಾಲ್ ಸಿನಿಮಾದ ಸಾಂಗ್ ಇದು.
0: ಹೌದಾ ಸರ್? ಯಾವ್ದೋ ಒಟ್ಟು ಹಳೇದು ಒಟ್ಟು ತುಂಬಾ ಚೆನ್ನಾಗಿ.
1: ಹೌದು, ಚೆನ್ನಾಗಿದೆ ಸಾಂಗ್ ಇದು. ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಕೂಡ ಹಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಇವತ್ತಿನ ಶೋನ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಸರ್. ಶ್ರೀಧರ್ ಸರ್ ನಮಸ್ತೆ. ನಾನು ಸರೋಜ ಜಯಶಂಕರ್, ಭದ್ರಾವತಿಯಿಂದ.
1: ಸರೋಜ ಅವರು ಹೇಗಿದ್ರಾ?
2: ಚೆನ್ನಾಗಿದ್ದೀವಿ ಸರ್.
1: ಓಕೆ, ಭದ್ರಾವತಿಲಿ ಮಳೆ ಹೇಗಿದೆ ಮೇಡಮ್?
2: ಅಯ್ಯೋ, ಸಿಕ್ಕಾಪಟ್ಟೆ ಮಳೆ ಸರ್, ಇರುತ್ತೆ.
1: ಓಕೆ ಓಕೆ. ಸೊ ಹಾಗೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೆಚ್ಚಿನ ಹಾಡನ್ನ ಹಾಡ್ಬೋದು.
2: ಗೊತ್ತಾಯ್ತು ಸರ್, ಗೊತ್ತಾಯ್ತು.
1: ಓಕೆ, ಹೇಳಿ ನಿಮ್ಮ ನೆಚ್ಚಿನ.
2: ರಾಜ್ಕುಮಾರ್ ನಡೆಸಿರೋದು, ಪಿ ಬಿ ಶ್ರೀನಿವಾಸ್ ಹಾಡಿರೋದು ಹಾಡ್ತೀನಿ.
1: ಓಕೆ.
2: ನಗು ನಗು ನಗು.

ಅಳುವ ಜನರ ಇನ್ನು ಇನ್ನು ಅಳಿಸೋಣ, ಅಳು ಇನ್ನೂ ಅಳು ಜೋರಗಳು, ನಗುವ ಜನರ ಮತ್ತೆ ಮತ್ತೆ ನಗಿಸೋಣ, ಅಳುವ ಜನರ

0: ನಗು ನಗು ನಗು ನಗು ನನ್ನ ಹೂವೇ, ಸಂಜೆ ಗಾಳಿ ಚಳಿಯು ತಂದು ಸುರಿದಿರಲು, ತನುವು ಮನವು ನಿನ್ನ ಕಡೆಗೆ ಬಾಗಿರಲು, ಸಂಜೆ ಗಾಳಿ ಚಳಿಯು ತಂದು ಸುರಿದಿರಲು, ತನುವು ಮನವು ನಿನ್ನ ಕಡೆಗೆ ಬಾಗಿರಲು, ಜೊತೆಯಾಗಿ ಹಿತವಾಗಿ ಓಹೋ, ಜೊತೆಯಾಗಿ ಹಿತವಾಗಿ ಕೂಡಿ ನಾವು ಬಾಳೋಣ. ಓಹೋ ಸರ್, ಯಾವಾಗ್ಲೂ ನಗ್ತಾ ಇರಿ. ಧನ್ಯವಾದಗಳು ಅವಕಾಶಕ್ಕೆ.
1: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಸರೋಜ ಅವರು ಕರೆ ಮಾಡಿದ್ರು ಭದ್ರಾವತಿಯಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ ರಾನಡು, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಬ್ರಹ್ಮಾನಂದ ಅವರು ಹೇಗಿದ್ದೀರಾ?
2: ಫೈನ್ ಸರ್, ತಿಂಡಿ ಆಯ್ತಾ ಸರ್ ತಮ್ದು?
1: ಆಗಿದೆ ಸರ್, ನಿಮ್ದು ಆಯ್ತಾ?
2: ಸಾಬುದಾನ ಕಿಚಡಿ ಸರ್, ತಿಂಡಿ ಆಯ್ತು.
1: ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು.
2: ಸರ್, ಇವತ್ತು

0: ವಿಶೇಷ ಅಂದ್ರೆ ಕಿರಿಯರ ನಾಗರಿಕ ದಿನ ಇದೆ, ಅದಕ್ಕೆ ನಾವು ಹಿರಿಯರನ್ನ ಗೌರವಿಸೋಣ, ಅವರನ್ನ ಫಾಲೋ ಮಾಡೋಣ, ಮತ್ತೆ ಮುಂದಿನ ಪೀಳಿಗೆಗೂ ಹಿರಿಯರ ಒಂದು ಈಗ ಕಿರಿಯರು ಹೇಗೆ ಅವಶ್ಯಕೋ ಈ ಸಮಾಜದಲ್ಲಿ ಹಿರಿಯರು ಅವಶ್ಯಕ, ಹಾಗಾಗಿ ಹಿರಿಯರನ್ನ ಗೌರವಿಸೋಣ, ಅವರಿಂದ ಏನಾದ್ರು ಒಳ್ಳೇದು ಕಲಿತು ಮುಂದಿನ ಪೀಳಿಗೆಗೆ ಕೊಡೋಣ ಸರ್.
1: ಹೌದು ನಿಜ.
0: ಸರ್ ನಿನ್ನೆ ನಮ್ ಮನೆಯವ್ರದ್ದು ಬರ್ತ್ಡೇ ಇತ್ತು, ಸ್ಮಿತಾ ಕನ್ನಡೆಯವ್ರದ್ದು. ಮತ್ತೆ ಇನ್ನೊಂದ್ ಸಂತೋಷ ಅಂದ್ರೆ ನಾನು ವೃತ್ತಿ ಜೀವನಕ್ಕೆ ಸೇರಿ ಇವತ್ತಿಗೆ 32 ವರ್ಷ ಕಳೀತು ಸರ್,
1: ಅದು
0: ಎಲ್ಲ ಭಗವಂತಂದು ತಂದೆ ತಾಯಿ ಮತ್ತೆ ನಮ್ಮ ಒಳ್ಳೆಯವರ ಆಶೀರ್ವಾದ ಅಂತ ಹೇಳ್ಬೋದು ಸರ್. ನಾನು ಇವತ್ತು ಶಂಕರ್ ಗುರು ಚಿತ್ರದಿಂದ ತಗೊಂಡಿದ್ದೀನಿ ಸರ್. ಲವ್ನಿಯವರ್ ಹೇಟ್ ಮಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಈ ಹಾಡು ತುಂಬಾ ಇಷ್ಟ ನನಗೆ. ಸಂತೋಷ ಆದಾಗೆಲ್ಲ ಈ ಹಾಡನ್ನ ನಾನು ಬಹಳ ಹೇಳ್ತಾ ಇರ್ತೀನಿ. ಹೌದು ಸರ್, ಹಾಗಾಗಿ ಈಗ ಅದೇ ಹಾಡನ್ನ ಹೇಳ್ತೀನಿ ಸರ್.
1: ಹಾಡಿ ಹಾಡಿ ಸರ್.
0: Love me or hate me, kiss me or kill me. Love me or hate me, kiss me or kill me. Oh, darling.

ஓ டார்லிங் ப்ளீஸ் டூ சம்திங்ஸ் டு மீ ಮಹಿಳಿ ತೂರಾಡು ಬಂತಿದೆ ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ ಮೈಯೆಲ್ಲ ಹಗುರಾಗಿ ತೂರಾಡು ಬಂತಿದೆ ನಿನ್ನ

0: स्वर्ग नी कानो बे, कम ऑन एवरीबॉडी, लव मी और हेट मी, किस मी या किल मी, ओ डार्लिंग प्लीज डू समथिंग टू मी।
1: ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಅವರ ನೆಚ್ಚಿನ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ, ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್.
1: ಥ್ಯಾಂಕ್ ಯು, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಶಾಂತ ಅವರೆ.
2: ಥ್ಯಾಂಕ್ ಯು.
1: ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು, ಯಾವ ಸಾಂಗ್ನ ಹಾಡ್ತಿದ್ದೀರಾ?
2: ಇದು ಲಕ್ಷ್ಮಿ ನಾಗವಲ್ದ ಹಾಡ್ತಾ ಇದ್ದೀನಿ. ನಿನ್ನ

0: ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ ಶಾಂತ ಅವರ.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ.
2: ನಾಗರತ್ನ ಕಂಬಳೆ.
1: ನಾಗರತ್ನ ಅವರು ಹೇಗಿದ್ದೀರಾ?
2: ಹಾ ಸರ್, ಸೂಪರ್ ಇದ್ದೀವಿ. ನಾ ಚೆನ್ನಾಗಿದ್ದೆ ಹಾಡೋದಕ್ಕೆ.
1: ಹಾ, ಓಕೆ, ಹಾಡಿ ನಿಮ್ಮ ನೆಚ್ಚಿನ ಹಾಡನ.
2: ಬಂಗಾರದ ಹೂ ಚಿತ್ರ.
1: ಹ್ಮ್.

0: ಓಕೆ, ಚೆನ್ನಾಗಿ ಹಾಡಿದ್ರಿ ನಾಗರತ್ನ ಅವರೇ. ಥ್ಯಾಂಕ್ ಯು. ಓಕೆ, ನಾಗರತ್ನ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಮನೆಯವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ. ಹಲೋ ಹಲೋ
1: ಹಲೋ, ತನುಜ ಅಂತ.
0: ತನುಜ ಅವರು ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್.
0: ಓಕೆ ತನುಜ ಅವರ, ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು?
1: ನಮ್ಮ ನೆಚ್ಚಿನ ಹಾಡುಗಳು ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಎಲ್ಲಾರು.
0: ಹೌದು,
1: ನಾವೊಂದು ಹಾಡು ಹೇಳೋಣ ಅಂತ ಮಾಡಿದೆ.
0: ಹಾಡಿ ಹಾಡಿ.

0: ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ನಟ್ಟ ನಡುವೆ ನೀ ಹೋಗು ಬಳೆಗಾರ, ಅಲ್ಲುಹುದನ್ನ ತವರೂರು ಮುತ್ತೈದೆ ಎಲ ಹೆಣ್ಣೆ ತೋರು ಬಾಲಿನ ತವರೂರ, ಮುತ್ತೈದೆ ಎಲ ಹೆಣ್ಣೆ ತೋರು ಬಾಲಿನ ತವರೂರ.
1: ಓಕೆ, ಥ್ಯಾಂಕ್ ಯು ತನುಜ್ ಅವರೇ, ಚೆನ್ನಾಗಿ ಹಾಡಿದ್ರಿ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ನ ಕೂಡ ನಿಮಗೆ ಸ್ವಲ್ಪ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗೆ ರಾಂಡಿ ಬನೋಡ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ

ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ವೆಲ್ಕಮ್ ಬ್ಯಾಕ್. ನಿನ್ನ ಸ್ನೇಹಕ್ಕೆ ಸೂಪರ್ ಆಗಿರುವಂತ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೂಡ ಹಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 2 7 9 6 8 6 0 9 6 2 7 9. ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ ಮೀನಾ ಅವರು.
1: ಹೌದು ಸರ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಪ್ಪ, ನೀವು ಚೆನ್ನಾಗಿದ್ದೀರಾ?
0: ಓಕೆ, ನಾವು ಆರಾಮಾಗಿದ್ದೀವಿ. ಮೇಡಮ್, ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬೇಕು.
1: ಇವತ್ತು ಒಂದು ಭಾವಗೀತೆ ಹಾಡ್ತಾ ಇದ್ರಿ, ರುದ್ರಪ್ಪ ಅವ್ರದ್ದು.
0: ಓಕೆ.
1: ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾರಿದ ಹೃದಯದಲ್ಲಿ ಹುಟಿದೆದ್ದಿತು ಚೆಲುವು, ಹುಟಿದೆದ್ದಿತು ಚೆಲುವು. ಬಾಯಾರಿದ ಬಯಕೆಗಳಿ ಥಳಥಳಿಸುವ ನೀರು, ಕಣ್ಣಿಗೆ ತಣ್ಣನೆ ಮುತ್ತಿಡುತ್ತಿದೆ

0: ಧನ್ಯವಾದ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಏನಾದ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು.
2: ಹೌದು,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ಹೇಗಿದೆ ಮೇಡಮ್ ಬೆಂಗಳೂರು?
2: ನಾವು ಧಾರವಾಡದಲ್ಲಿ ಇದ್ದೀವಿ ಸದ್ಯಕ್ಕೆ.
1: ಧಾರವಾಡದಲ್ಲಿ ಇದ್ದೀರಾ? ಧಾರವಾಡ ಕಡೆ ಹೇಗೆ?
2: ಮಳೆ ಇದೆ, ತುಂಬಾ
1: ಮಳೆ ಇದೆಯಾ? ಓಕೆ.
2: ಇವತ್ತು ನಮ್ ತಂಗಿ ಮಗಳದು 25ನೇ ವರ್ಷದ ಬರ್ತ್ಡೇ.
1: ಓಕೆ.
2: ಆಶಾ ಮಾನೆ ಅಂತ, ಆಮೇಲೆ ಅವ್ರ ತಂದೆದು ಬರ್ತ್ಡೇ ಇವತ್ತು.
1: ಓಹೋ, ಓಕೆ.
2: ಅದಕ್ಕೆ ಸೆಲೆಬ್ರೇಟ್ ಮಾಡಕ್ ಬಂದಿದ್ವಿ.
1: ಮತ್ತೆ ವಿಶ್ ಮಾಡಿ ಅವರಿಗೆ.
2: ಹ್ಯಾಪಿ ಬರ್ತ್ಡೇ ಆಶಾ ಅಂಡ್ ಶ್ಯಾಮ್.
1: ಓಕೆ, ನಮ್ ಕಡೆಯಿಂದ ಕೂಡ ಆಶಾ ಅವರಿಗೆ ಮತ್ತೆ ಶ್ಯಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು.
1: ಓಕೆ ಮೀನಾ ಅವರೇ, ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬಹುದು.
2: ಹೌದಾ? ನಕುತ್ತ ನಕ್

0: ಓ ಸೂಪರ್ ಅಲ್ಲ. ಯಾರ್ಯಾರು ಹಾಡಿದೀಗ ಜೊತೆಲಿ?
1: ಜೊತೆಯಲ್ಲಿ ನಮ್ಮಿಬ್ಬರ ತಂಗಿ, ಇನ್ನೊಬ್ಳ ತಂಗಿ ಮಗಳು, ಎಲ್ರು.
0: ಓ ಸೂಪರ್ ಸೂಪರ್, ಎಲ್ರು ಚೆನ್ನಾಗಿ ಹಾಡಿದ್ರಿ. ಮೀನಾ ಕರೆ ಮಾಡಿದ್ರು ಬೆಂಗಳೂರಿಂದ, ಅವರು ಕೂಡ ಧಾರವಾಡದಲ್ಲಿ ಇದೀವಿ ಅಂತ ಹೇಳ್ತಾ ಇದ್ರು. ಬರ್ಡನ್ ಸೆಲೆಬ್ರೇಟ್ ಮಾಡಕ್ ಹೋಗಿ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಸರ್, ನಮಸ್ತೆ.
0: ನಮಸ್ತೆ, ಯಾರಿದು?
2: ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
0: ಸುಧಾ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದೀವಿ. ಗಂಗಾವತಿ ಕಡೆ ಮಳೆ ಬಂತಾ?
2: ಇಲ್ಲ ಸರ್, ತುಂಬಾ ಬಿಸಿಲಿದೆ.
0: ಹೌದಾ, ಓಕೆ. ಸೊ ಸುಧಾ ಅವರೇ ಹೇಳಿ, ಇವತ್ತು ನಿಮ್ಮ ನೆಚ್ಚಿನ ಸಾಂಗ್ ನ ಹಾಡಬೇಕು.
2: ಸಾಕಷ್ಟು ಇದಾವ ಸರ್ ನೆಚ್ಚಿನ ಸಾಂಗ್ ಅಂದ್ರೆ. ಅದರಲ್ಲಿ ಒಂದು ಜಾನಕ ಮಂದೆ ತಗೊಂತೀನಿ. ಜಾನಕ ಮಂದೆ ಎಸ್ ಪಿ ಬಿ ಇದು.
0: ಓಕೆ ಓಕೆ, ಹಾಡಿ.
2: ತಾವರೆ ಮೊಗ್ಗೊಂದು ಸೂರ್ಯ

ನುಡಿಗಳು ವೀಣೆ ಸ್ವರಗಳು ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಕತ್ತಲು ಎಲ್ಲೆಲ್ಲೂ ಮುತ್ತಲು, ಭಯದಲ್ಲೂ ಹೂವು ಬಾಡುತ್ತಿರಲು.

0: ಸು ಕುಣಿಯಿತು ಈ ಸವಿ ಮಾತನು ಕೇಳಿ, ಈ ಸವಿ ಮಾತನು ಕೇಳಿ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ಥ್ಯಾಂಕ್ ಯು
1: ನಿಮಗೂ ಕೂಡ. ಸೊ ಸುಧಾ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಪ್ರೇಮ ಅವರು.
2: ಹೌದು ಸರ್.
1: ಹ್ಮ್, ಹೇಗಿದ್ದೀರಾ ಪ್ರೇಮ ಅವರು?
2: ಚೆನ್ನಾಗಿದ್ದೀನಿ ಸರ್.
1: ಓಕೆ, ಹಾಸನ ಹೇಗಿದೆ?
2: ಹಾಸನ ಬರೀ ಮೋಡದಲ್ಲೇ ಆಗ್ತಿದೆ ಸರ್, ಮಳೆನೇ ಬರ್ತಿಲ್ಲ.
1: ಓಕೆ ಓಕೆ ಓಕೆ, ಅಟ್ಲೀಸ್ಟ್ ತುಂತುರು ಮಳೆ ಏನಾದ್ರು ಆಗ್ತಿದ್ಯಾ?
2: ಒಂದೊಂದ್ಸಲ ಒಂದ್ ಸ್ವಲ್ಪ ಸುಮ್ನೆ ತುಂತುರು ಅಷ್ಟೇ ಸರ್, ಸಚಿವಾದವರಿಗೆ ಏನೋ ಇದಾಕ್ದಂಗೆ ಸರ್ ಅದು.
1: ಓಕೆ ಓಕೆ. ಸೊ ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡುವುದು, ಯಾವ ಸಾಂಗ್ ನ ಹಾಡ್ತೀರಾ ಮೇಡಮ್?
2: ಯಾವ್ದಾದ್ರು ಹಾಡ್ಬೋದ ಸರ್ ನಾವು ನೆಚ್ಚಿಂದು?
1: ಹಾ, ಯಾವ್ದಾದ್ರು ಹಾಡ್ಬೋದು, ಕನ್ನಡದ ಹಾಡನ್ನ ಹಾಡಿ.
2: ಹಾ ಆಯ್ತು ಸರ್. ಬೆಣ್ಣೆಯ ಕಡಗ ತೊಡಿಸಿ, ಬೆಣ್ಣೆಯ ರೊಟ್ಟಿ ತಿನ್ನಿಸಿ, ದೃಷ್ಟಿ ತಾಗಿ ತೆಂದು ಸೆರಗೊದಿಸಿ, ದೃಷ್ಟಿ ತಾಗಿ ತೆಂದು ಸೆರಗೊದಿಸಿ.

0: ಪಾದೊಹಡೆದವ್ವ ಕೃಷ್ಣಾ ನದಿ ತಂಪೆಲ್ಲ ಎರೆದಾಂಗ ಒಡವೆ ವೈಡೂರ್ಯವಿಲ್ಲ ಸಿರಿತನವ ಕಂಡಿಲ್ಲ ದೊರೆಸಾನಿ ಹಂಗ ನಗುತಾಳ ದೊರೆಸಾನಿ ಹಂಗ ನಗುತಾಳ ಅಪ್ಪನ ರಾಣಿ ಮುತ್ತು ಹೊಳ್ದಂಗ ಹೊಳಿತಾಳ ಹತ್ತೂರ ಸುತ್ತಿ ಬಂದೆ ಸಿಟಿ ಪ್ಯಾಟೆ ಅಲೆದು ಬಂದೆ ಜರತಾರಿ ಸೀರೆ ನಾ ತಂದೆ ಜರತಾರಿ ಸೀರೆಯ ನಾ ತಂದ್ರ ಅಪ್ಪನ ಮಡದಿ ವಲ್ಲಂತ ಯಾಕಿಂಗ ಹಠ ಹಿಡದಿ ಈ ತಾಯಿ ಜರಿಬ್ಯಾಡ ಬಲ್ಲಂಗ ಕರಿಬ್ಯಾಡ ಈ ಮಾತೆ ಹೊರೆ ಎಂದು ಹಣ ಬ್ಯಾಡ ಈ ಮಾತೆ ಹೊರೆ ಎಂದು ಹಣ ಬ್ಯಾಡ ಎಲೆ ಮಗನೆ ಅವ್ವನಿ ಐ ಸಿರಿ ಮರಿಬ್ಯಾಡ ಇಷ್ಟ ಆಗದೆ ಸರ್ ಗೀತೆ
1: ಓಕೆ ಚೆನ್ನಾಗಿ ಹಾಡಿದ್ರಿ ಮೇಡಮ್ ಥ್ಯಾಂಕ್ ಯು
0: ಸೊ ಥ್ಯಾಂಕ್
1: ಯು ಓಕೆ ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು ಸೊ ಹಾಗಿದ್ರೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ ಅವ್ರ ಜೊತೆ ಮಾತಾಡೋಣ ಹಲೋ
2: ಶ್ರೀಧರ್ ಗುಡ್ ಮಾರ್ನಿಂಗ್
1: ವೆರಿ ಗುಡ್ ಮಾರ್ನಿಂಗ್ ಯಾರಿದು
2: ಸುನಂದ
1: ಸುನಂದ ಅವರು ಹೇಗಿದ್ದೀರಾ
2: ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ
1: ನಾವು ಸೂಪರ್ ಆಗಿದ್ವಿ ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬಹುದು
2: ಹೌದಾ ಅದ್ರಲ್ಲಿ ಯಾವ್ದಾದ್ರು ಒಂದ ಹಾಡ್ತೀನಿ ನೆಚ್ಚಿನ ಹಾಡುಗಳು ತುಂಬಾ ಇದೆ ಓಕೆ ಯಾವ ಚಿತ್ರದಿಂದ ನಿಮ್ಗೆ ಅಷ್ಟು ಗೊತ್ತಿಲ್ಲ ಹಳೇದು ಹಾಡಿದ್ದು
1: ಓಕೆ ಹಾಡಿ

0: ಓಕೆ ಸುನಂದ್ ಅವರೇ, ಚೆನ್ನಾಗಿ ಹಾಡ್ತಾ ಇದ್ರಿ. ಸೊ ಇದು ಗೌರಿ ಅನ್ನುವಂತಹ ಸಿನಿಮಾ 1963 ಬಂದಂತದ್ದು. ಹಾಗೆ ಇದು ಕುವೆಂಪು ಅವರ ರಚನೆ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ. ಥ್ಯಾಂಕ್ ಯು ಸುನಂದ್ ಅವರೇ. ಸೊ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ.
1: ಇದು ಹಾಸನ ಜಿಲ್ಲೆ ಅರಕಲಗೂಡ ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ.
0: ಹೌದಾ? ಓಕೆ.
1: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿ ನಾನು ತುಂಬಾ ರೇಡಿಯೋ ಕೇಳೋದ್ರಿಂದ ಮೊದಲ ಬಾರಿ ಹಾಡುವ ಪ್ರಯತ್ನವನ್ನು ಮಾಡಿದೀನಿ. ಹೇಗಿದೆ ಅಂತ ನೀವು ಹೇಳಿ.
0: ಹಾಡಿ ಹಾಡಿ ಸರ್.
1: ಇವತ್ತು ನಾನು ಆಯ್ದುಕೊಂಡಿರೋ ಚಿತ್ರ ಆಕಸ್ಮಿಕ 1993 ತೆರೆ ಕಂಡ ಚಿತ್ರ ಇದು.
0: ಓಕೆ, ಒಟ್ಟಲ್ಲಿ ನಿಮಗೆ ಇಷ್ಟ ಇರುವಂತಹ ಹಾಡು ತಾನೆ ಇದು?
1: ಹೌದು, ಖಂಡಿತ ಖಂಡಿತ.
0: ಮತ್ತೆ ಹಾಡಿ.
1: ಗೀತೆ ಎಲ್ಲ ಸ್ಟಾರ್ಟ್ ಪಡ್ತಿದ್ದೀನಿ. ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಡ್ತಾ ಇದ್ದೀನಿ ಸರ್ ಇವಾಗ.
0: ಹಾಡಿ ಸರ್.

0: ಸ್ತ್ರೀಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿಯಲ್ಲಿ ಯಾರ ಮೇಲೆ ಯೋಗ್ಯವೇ? ಇಷ್ಟೊತ್ತಲ್ಲಿ ಬರೋದು ಜಾಸ್ತಿ ಬರ್ತಾ ಇಲ್ಲ.
1: ಓಕೆ ಓಕೆ, ಹಾಡ್ತಾ ಹಾಡ್ತಾ ಬರುತ್ತೆ.
0: ಫಸ್ಟ್ ಟೈಮ್
1: ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್.
0: ಭಾಗವಹಿಸ್ತೀನಿ, ಮಾತಾಡ್ತೀನಿ, ಬಟ್ ಹಾಡ್ಗಳು ಆಡೋದು ಅಂದ್ರೆ ಅಷ್ಟಾಗಿ ಇದೇ ಮೊದಲು ಬಾರಿ ಟ್ರೈ ಮಾಡಿದ್ದು.
1: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾರೆ.
0: ನಿಮ್ಮ ಬಗ್ಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್, ಕಾರ್ಯಕ್ರಮ ಕೇಳಿದೆ ನಿನ್ನೆ ಈವ್ನಿಂಗ್ ಬಂತು ನಿಮ್ ಪ್ರೋಗ್ರಾಮ್.
1: ಹೌದು,
0: ತುಂಬಾ ಚೆನ್ನಾಗಿತ್ತು, ತುಂಬಾ ಮಾಹಿತಿ ಸಿಕ್ತ ಅದ್ರಲ್ಲಿ.
1: ಹೌದಾ? ಓಕೆ ಓಕೆ ಸರ್, ಇದೇ ರೀತಿ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ ಸರ್.
0: ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್, ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮಧುಕುಮಾರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನು ಹಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೂಡ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ನ ಕೂಡ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಹಾಲಕ್ಷ್ಮಿ ಸ್ವೀಟ್ಸ್.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು

0: ಸ್ಥಳದಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ನೀರಂತ

0: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಬಹುದು. ನಿಮ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಅರ್ಜ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮ್ಮ ಸಂಖ್ಯೆ 9686927969680269627. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಇವತ್ತಿನ ಶೋನಲ್ಲಿ ನಿಮ್ಮ ಇಷ್ಟದ ಸೂಪರ್ ಆಗಿರುವಂತಹ ಸಾಂಗ್ಸ್ ನ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದ್ವಿ.
1: ಹಿಂದೆ ಕಾಲರ್ ಮಾತಾಡಿದ್ರಲ್ಲ ಸರ್, ಮಧುಕುಮಾರ್ ಅಂತೇಳಿ, ನಮ್ಮ ಸ್ನೇಹಿತರ ಸರ್, ನಮ್ಮ ಅರ್ಕಲ್ಗುಡಿ ಅವ್ರೆ ಅವರು.
0: ಹೌದಾ? ಓಕೆ.
1: ಹೌದು, ನಾವೇ ನಂಬರ್ ಕೊಟ್ಟಿದ್ದ ಅವ್ರಿಗೆ. ಇದು ಶಿವಮೊಗ್ಗ ಆಕಾಶವಾಣಿಗೆ ಕರೆ ಮಾಡಿ ಸರ್, ಚೆನ್ನಾಗಿ ಭಾಗವಹಿಸಿ ಅಂತ ಹೇಳಿದ್ವಿ, ಹಂಗಾಗಿ ಕರೆ ಮಾಡ್ತಾ ಇದ್ದಾರೆ.
0: ಓಕೆ ಓಕೆ. ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು, ಯಾವ ಸಾಂಗ್ ನ ಹಾಡ್ತೀರಾ?
1: ನಾನು ಇದು ಪರಚಿತ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಮ್ಮ ಹಾಡಿರೋದು. ಓಡುವೆ ಏತಕ್ಕೆ ಏಳಲು ನಾಚಿಕೆ, ರೂಪ ಮೆಚ್ಚಿತೆ ನಡತೆ ಮೆಚ್ಚಿತೆ, ಒಲವು ಸೆಳೆಯಿತೆ ಜೊತೆಯ ಬಯಸಿತೆ, ತಿಳಿಯದೆ ತನು ಮನದ ಆಸೆ ಅರಳಿ ನಿಂತು, ಪ್ರೀತಿ ಮೂಡಿ ಬಂತು, ರೂಪ ಮೆಚ್ಚಿತು ನಡತೆ ಮೆಚ್ಚಿತು, ಒಲವು ಸೆಳೆಯಿತು ಜೊತೆಯ ಬಯಸಿತು, ನಗು ನಗುತ ನೀ ಬರಲು ಮನಸ್ಸು ಅರಳಿತೇಕೆ, ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಒಂದಾಗಿ ಬೆರೆತ ಸುಖಕ್ಕೆ, ಮನಸ್ಸಿನಲ್ಲೂ ಕನಸಿನಲ್ಲೂ ನಿನ್ನದೇ ನೆನಪು ಏಕೆ, ನಿಂತಲ್ಲೇ ನಾನೇ ಕುಂತಲ್ಲೂ ನಾನೇ ನನ್ನದೇ ಧ್ಯಾನ ನಿಮಗೆ, ನಾವೆಂದು ಇರುವ ಹೀಗೆ ಏತಕ್ಕೆ ನನ್ನನೆ ಪ್ರೀತಿಯ ಮಾಡಿದೆ, ರೂಪ ಮೆಚ್ಚಿತು ನಡತೆ ಮೆಚ್ಚಿತು, ಒಲವು ಸೆಳೆಯಿತು ಜೊತೆಯ ಬಯಸಿತು.
0: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸೋ ಮಚ್ ಸರ್. ಇದು ತುಂಬಾ ಅದ್ಭುತವಾದ ಗೀತೆ ಸರ್ ಇದು.
0: ಹೌದು. ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮಹೇಶ್ ಅವರು.
2: ಹೌದು ಸರ್.
0: ಹೇಗಿದ್ದೀರಾ?
2: ಆರಾಮಿದ್ದೆ ಸರ್.
0: ಓಕೆ, ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು, ಯಾವ ಸಾಂಗ್ನ ಹಾಡ್ತಿದ್ದೀರಾ ಸರ್?
2: ಸರ್, ಇದು ಒಂದು

ಚಂದಾ ಚಂದಾ ಕುಣಿ ಕುಣಿಸೋ ಮನಸ್ಸೇ ಚಂದಾ, ಕಂಡಾಗಿಂದ ತಣಿ ತಣಿಸೋ ಋತುವೇ ಚಂದಾ. ಚಂದಾ ಚಂದಾ ಕುಣಿ ಕುಣಿಸೋ ಮನಸ್ಸೇ ಚಂದಾ, ಕಂಡಾಗಿಂದ ತಣಿ ತಣಿ

0: ಜೇನು ತುಂಬಿದ ಹೂವಿಗೆ ತುಂಬಿತಾನೆ ಆಸರೆ, ಸೂರ್ಯನ ಕಿರಣ ತಾಕಿಯೇ ನಾಚಿಕೊಂಡು ತಾವರೆ. ಹೇ ಆಹಾ, ಎರಡು ತುಂಟ ಕಣ್ಣುಗಳು ಅಪ್ಪಿಕೊಂಡು ಕುಂತರೆ, ಸಮಯದ ಪರಿವೇ ಇಲ್ಲವೇ ಹೃದಯ ಕೈಸೆರೆ. ಈ ಸಾಂಗ್ ಸರ್
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಓಕೆ ಸರ್,
1: ಓಕೆ. ಮಹೇಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಹಾಡನ್ನ ಹಾಡ್ತಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ನೆಚ್ಚಿನ ಹಾಡನ್ನ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ ಹಲೋ, ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಓಕೆ, ತುಂಬಾ ದೂರದಲ್ಲಿ ಎಲ್ಲೋ ಮಾತಾಡೋ ತರ ಕೇಳಿಸ್ತಾ ಇದೆ. ಓಕೆ, ತುಂಬಾ ದೂರದಲ್ಲಿ ಎಲ್ಲೋ ಕೇಳ್ತಾ ಇದೆ ಅನ್ಸುತ್ತೆ. ಎನಿವೆ, ನೆಟ್ವರ್ಕ್ ಇರುವಂತಹ ಪ್ರದೇಶಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ತೆ ಉಲ್ಲಾಸ್ ಅವರೇ, ಹೇಗಿದ್ದೀರಾ? ಓ ಆಗಿದೆ ಸರ್, ನಿಮ್ದಾಯ್ತಾ? ಓಕೆ ಉಲ್ಲಾಸ್ ಅವರೇ, ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು, ಯಾವ ಸಾಂಗ್ ಹಾಡ್ತೀರಾ?
2: ಯಜಮಾನ ಸ್ವಾಮಿಯಿಂದ ಚೆನ್ನಾಗಿ ಹೇಳಿದ್ದಾರೆ ಸರ್.
1: ಓಕೆ ಹಾಡಿ.

0: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.
0: ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ಓಕೆ ಹಲೋ ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಶ್ರೀಧರ್ ಸರ್.
0: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
2: ಗೀತಾ, ಶಿವಮೊಗ್ಗದಿಂದ.
0: ಗೀತಾ ಅವರು ಹೇಗಿದ್ದೀರಾ?
2: ಹಾ ಸರ್, ಫೈನ್. ಟಿಫನ್ ಆಯ್ತಾ ಸರ್ ನಿಮ್ದು?
0: ಓ, ನಮ್ದಾಗಿದೆ ಮೇಡಮ್. ನಿಮ್ದಾಯ್ತಾ?
2: ಹಾ ಸರ್, ಆಯ್ತು. ನಿನ್ನೆ ಲೈವ್ ಕಾಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಲೈವ್ಲಿ ಆಗಿತ್ತು.
0: ಹೌದಾ? ಓಕೆ,
2: ತುಂಬಾ ಥ್ಯಾಂಕ್ ಯು ಸರ್.
0: ಹೋಗಿದ್ರ ಹೋಗಿದ್ರ ನೀವು?
2: ಹೋಗಕ್ ಆಗಿಲ್ಲ ಸರ್ ನಮ್ಗೆ, ಅದೇ ದೇವಸ್ಥಾನಕ್ ಹೋಗ್ತಿರ್ತೀವಿ. ನೀವು ಎಲ್ಲಾ ಆರ್ಜಿಗಳು ಎಲ್ಲ ತುಂಬಾ ಚೆನ್ನಾಗಿ ಲೈವ್ಲಿ ಆಗಿ ಪ್ರೋಗ್ರಾಮ್ ನಡ್ಸ್ಕೊಟ್ರಿ ಸರ್, ತುಂಬಾ ಖುಷಿ ಆಯ್ತು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಹಾಗೆ ಇವತ್ತು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು, ಯಾವ ಸಾಂಗ್ ನ ಹಾಡ್ತೀರಾ ಮೇಡಮ್?
2: ಹಾ ಸರ್, ತುಂಬಾ ಇದೆ ಫೇವರೇಟ್ ಸಾಂಗ್ಸ್ ಅಂತ. ಬಟ್ ಬೆಳ್ಳಿ ಮೋಡಗಳ ಫಿಲ್ಮ್ ಇಂದ ರಮೇಶ್ ಮತ್ತೆ ಮಾಲಾಶ್ರೀ ಅಭಿನಯ ಮಾಡಿದಾರೆ, ಆಕ್ಟಿಂಗ್ ಮಾಡಿರೋದು.
0: ಓಕೆ, ಹಾಡಿ
2: ಹೃದಯವೇ ನಿನ್ನ ಹೆಸರಿಗೆ.
0: ಹಾ ಹಾ,
2: ಓಕೆ ಸರ್.

0: ಥ್ಯಾಂಕ್ ಯು ಶ್ರೀಧರ್ ಅವರೇ.
1: ಓಕೆ, ಸೂಪರ್ ಆಗಿರುವಂತಹ ಸಾಂಗ್ ಇದು, ನನಗೂ ಕೂಡ ತುಂಬಾನೇ ಇಷ್ಟ ಈ ಸಾಂಗ್, ಚೆನ್ನಾಗಿ ಹಾಡಿದ್ರಿ.
0: ತುಂಬಾ ಫೇವರೇಟ್ ಸಾಂಗ್, ಎವರ್ ಗ್ರೀನ್ ಸಾಂಗ್ ಅಂತ ಹೇಳ್ಬೋದು.
1: ಹೌದು ಹೌದು. ಓಕೆ,
0: ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ.
1: ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಸೊ ಗೀತಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ಅಂಡ್ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ, ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಅಂಡ್ ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ, ಅಂಡ್ ಈ ಒಂದು ವೀಕೆಂಡ್ನ ಕೂಡ ಎಂಜಾಯ್ ಮಾಡಿ ಚೆನ್ನಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ನಮ್ಮ ಎಲ್ಲ ಶೋಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಅಂಡ್ ಹಾಗೆ ನಾನು ಕೂಡ ಎರಡು ಸಾಲು ಹಾಡನ್ನು ಹಾಡೋದಾದ್ರೆ ಸುಮಾರು ದಿನ ಆಯಿತು ಈ ಸಾಂಗ್ ಕೇಳಿ, ಆ್ಯಂಡ್ ಆ ಟೈಮಲ್ಲಿ ಸಾಂಗ್ ಬಂದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಮರ್ ಸಿನಿಮಾದ ಸಾಂಗ್ ಇದು,

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸೊ ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಇವತ್ತು ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಹಾಗೆ ನಾನು ನಿಮಗಾಗಿ ಯಾವ ಕಥೆಯನ್ನ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕಥೆಯ ಶೀರ್ಷಿಕೆ ವಾಟ್ಸ್ಆಪ್ ಕಥೆ ಅಂತ ಹೇಳಿ. ಸೊ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಅವನೊಬ್ಬ ಶ್ರೀಮಂತ, ಏಳು ತಲೆಮಾರು ಕೂತು ತಿಂದ್ರೂ ಕರಗಲಾರದಷ್ಟು ಸಂಪತ್ತು ಅವನಲ್ಲಿತ್ತು. ಆದ್ರೂ ತನ್ನ ಸಂಪತ್ತು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುವುದು ಹೇಗೆ ಎಂದು ಯೋಚಿಸತೊಡಗಿದ. ಆ ದಿನ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ, ದಿಕ್ಕು ಬದಲಿಸಿ ಮಲಗಿದ. ಆದ್ರೂ ನಿದ್ದೆ ಹತ್ತಲಿಲ್ಲ. ತಾನು ಮಲಗುವ ಕೋಣೆಯಲ್ಲಿ ವಾಸ್ತು ಸಮಸ್ಯೆ ಇರಬೇಕು, ವಾಸ್ತು ತಜ್ಞರನ್ನ ಕರೆಸಿದ್ರೆ ಅದಕ್ಕೆ ಪರಿಹಾರ ಕೊಡಬಹುದು ಎಂದು ಮನದಲ್ಲೇ ಅಂದ್ಕೊಂಡ. ಹೊರಗೆ ಬಾಲ್ಕನಿಗೆ ಬಂದು ಬೀದಿಯ ಕಡೆ ನೋಡಿದ. ವಾಹನಗಳ ಸದ್ದು ಗದ್ದಲದ ನಡುವೆ ಭಿಕ್ಷುಕನೊಬ್ಬ ಕಂಬಳಿ ಹೊದ್ದುಕೊಂಡು ಹಾಯಾಗಿ ಫುಟ್ಪಾತ್ನಲ್ಲಿ ಮಲಗಿದ್ದ. ಅಲ್ಲಿ ಯಾವ ದಿಕ್ಕೂ ಇರಲಿಲ್ಲ, ವಾಸ್ತುವೂ ಇರಲಿಲ್ಲ. ಗಂಡ ಹೆಂಡತಿ ಬೀದಿಯಲ್ಲಿ ಜಗಳವಾಡ್ತಾ ಇದ್ರು. ಅದನ್ನು ನೋಡುತ್ತಿದ್ದ ಶ್ಯಾಮ್ ಹತ್ತಿರ ಬಂದು ಅವರ ಜಗಳವನ್ನ ಬಿಡಿಸಿ, ಗಂಡ ಹೆಂಡತಿ ಅಂದ್ರೆ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಪರಸ್ಪರ ಪ್ರೀತಿಸಿ ಇತರರಿಗೆ ಮಾದರಿಯಾಗಿ ಬದುಕಬೇಕು ಎಂದು ಸಲಹೆ ನೀಡಿದ್ರು. ಅವನ ಮಾತನ್ನ ಕೇಳಿದ ಗಂಡ ಹೆಂಡತಿ ತಮ್ಮ ತಪ್ಪಿನ ಅರಿವಾಗಿ ಪರಸ್ಪರ ಕ್ಷಮೆ ಯಾಚಿಸಿ ಕೈ ಕೈ ಹಿಡಿದುಕೊಂಡು ಮನೆಯ ಒಳಗೆ ಹೋಗಿ ಊಟ ಮಾಡಿ ಮಲಗಿದ್ರು. ಇತ್ತ ಮನೆಗೆ ಬಂದ ಶ್ಯಾಮ್ ತನ್ನ ಬೆಲೆ ಬಾಳುವ ಪೆನ್ನು ಕಾಣದಿದ್ದಕ್ಕಾಗಿ ಹೆಂಡತಿಯ ಮೇಲೆ ರೇಗಿ ಊಟವನ್ನ ಮಾಡದೆ ಮಲಗಿದನು. ಈ ಒಂದು ಕಥೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಕೆಲವೊಮ್ಮೆ ನಮ್ಮ ಬಗ್ಗೆ ನಾವು ಯೋಚಿಸುವುದಿಲ್ಲ, ಬೇರೆಯವರ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಆ ಒಂದು ಗಾದೆನೇ ಇದೆ ಅಲ್ವಾ, ನಮ್ಮ ತೊಟ್ಟೆಯಲ್ಲಿ ಬಿದ್ದಿರೋ ಇಲಿಯನ್ನ ನೋಡಿದ್ರೆ ಬೇರೆಯವ್ರ ತೊಟ್ಟೆಯಲ್ಲಿ ಬಿದ್ದಿರೋ ಇರುವೆಯನ್ನ ನೋಡ್ಲಿಕ್ಕೆ ಹೋದ್ರಂತೆ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಆದ್ರಿಂದ ನಾವು ನಮ್ಮ ಬಗ್ಗೆ ಮೊದಲಿಗೆ ಯೋಚಿಸ್ಬೇಕು, ಹಾಗೆ ಒಂದೊಳ್ಳೆ ನೀತಿಯನ್ನ ತಿಳಿಸುವಂತಹ ಕಥೆ ಇದಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲಿ, ನಾನು ನಿಮಗಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ಕಥೆಯ ಶೀರ್ಷಿಕೆ ಅಗೋಚರ ಶಕ್ತಿ ಅನ್ನೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಿಕ್ಕಂತಹ ಕಥೆಯಾಗಿದ್ದು, ಇದು ಒಂದು ಸತ್ಯ ಘಟನೆ ಆಧಾರಿತ ಕಥೆಯಾಗಿದೆ. ಒಬ್ಬ ಅನುಭವದ ವೈದ್ಯಕೀಯ ಸರ್ಜನ್ ಡಾಕ್ಟರ್ ಸುಭಾಷ್ ಮಂಜಯ್ಯವರ ಅನುಭವದ ಪುಸ್ತಕದಿಂದ, ಬಿಹೈಂಡ್ ದಿ ಮಾಸ್ಕ್ ಎನ್ನುವ ಪುಸ್ತಕದಿಂದ ಆಯ್ದ ಒಂದು ಕಥೆ ಇದಾಗಿದೆ. ಡಾಕ್ಟರ್ ಸುಭಾಷ್ ಮಂಜಯ್ಯವರು ಅವರ ಮೊದಲ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದ್ದು ಅಲಿಬಾಗ್ನ ಆಸ್ಪತ್ರೆಯಲ್ಲಿ. ಅಲ್ಲಿ ಬರುತ್ತಿದ್ದ ಪ್ರತಿಯೊಂದು ಪ್ರಕರಣಗಳು ಅವರು ಓದಿದ ಪುಸ್ತಕದ ಜ್ಞಾನಕ್ಕಿಂತಲೂ ವಿಭಿನ್ನವಾಗಿ ಹೊಸ ಜ್ಞಾನವನ್ನು ಒದಗಿಸಿಕೊಡ್ತಾ ಇದ್ವು. ಪ್ರತಿಯೊಬ್ಬ ರೋಗಿಗಳಿಂದಲೂ ಕೂಡ ಸಾಕಷ್ಟು ಹೊಸ ವಿಷಯವನ್ನು ಕಲಿತೆ ಎನ್ನುತ್ತಾರೆ ಅವರು. ಒಂದಿನ ಮಧ್ಯಾಹ್ನ ಗರ್ಭಿಣಿ ಮಹಿಳೆಯೊಬ್ಳು ಆಸ್ಪತ್ರೆಗೆ ಬಂದ್ಲು. ಆಕೆ ಮದುವೆಯಾದ 11 ವರ್ಷಗಳ ನಂತರ ಗರ್ಭಿಣಿಯಾಗಿದ್ಲು. ಅಲಿಬಾಗ್ನ ರಸ್ತೆಯೊಂದರಲ್ಲಿ ನಡೆದು ಬರುತ್ತಿದ್ದಾಗ ಒಂದು ಗೂಳಿಯೊಂದು ಅದರ ಕೋಡಿನಿಂದ ಅವಳ ಹೊಟ್ಟೆಗೆ ತಿವಿದಿತ್ತು. ಅದರಿಂದ ಅವಳ ಹೊಟ್ಟೆಗೆ ತರಚು ಗಾಯಗಳಾಗಿದ್ವು. ಆದರೆ ಅವಳ ಗರ್ಭಕೋಶದ ಗೋಡೆ ಸ್ವಲ್ಪ ಬಿರುಕು ಬಿಟ್ಟಿತ್ತು. ಅವಳ ಹೊಟ್ಟೆಯಲ್ಲಿದ್ದ ಮಗುವಿನ ಕೈ ಹೊರಗೆ ಚಾಚಿತ್ತು. ಆದರೆ ಮಗುವಿನೂ ಉಸಿರಾಡುತ್ತಿತ್ತು. ವೈದ್ಯರಿಗೆ ಅವಳ ಹೊಟ್ಟೆ ಆಪರೇಷನ್ ಮಾಡಿ ಮಗುವನ್ನು ಹೊರಗೆ ತೆಗೆಯೋಣವೆಂದರೆ ಹೆರಿಗೆಯಾಗಲು ಅವಳಿಗಿನ್ನೂ ದಿನ ತುಂಬಿರಲಿಲ್ಲ. ಹಾಗೇನಾದರೂ ಮಾಡಿದ್ರೆ ಮಗುವಿನ ಜೀವಕ್ಕೆ ಅಪಾಯವಾಗುತ್ತಿತ್ತು. ಅವರಿಗೆ ಬಹಳ ಆತಂಕವಾಯಿತು. ತಾಯಿಯ ಜೀವ ಹೇಗಾದರೂ ಉಳಿತಿತ್ತು, ಏಕೆಂದರೆ ಅವಳ ಹೊಟ್ಟೆಯಲ್ಲಾದ ಗಾಯ ಅಷ್ಟು ದೊಡ್ಡದಾಗಿರಲಿಲ್ಲ. ಆದರೆ ಗರ್ಭಕೋಶದ ಗೋಡೆಯ ಬಿರುಕಿನ ಸಂದಿಯಲ್ಲಿ ಚಾಚಿದ ಮಗುವಿನ ಕೈಯನ್ನು ಹಿಂದಕ್ಕೆ ತಳ್ಳುವುದು ಅಸಾಧ್ಯವಾಗಿತ್ತು. ಹಾಗೇನಾದರೂ ಒತ್ತಾಯಪೂರ್ವಕವಾಗಿ ತಳ್ಳಿ ಗರ್ಭಕೋಶದ ಬಿರುಕು ಮುಚ್ಚಿದರೆ ಮಗುವಿನ ಪ್ರಾಣ ಉಳಿಯುತ್ತಿರಲಿಲ್ಲ. ಏನು ಮಾಡಲು ತೋಚದೆ ಅವರು ಆತಂಕಕ್ಕೀಡಾದರು. ಆ ಗರ್ಭಿಣಿ ಹೆಂಗಸಿನ ಮನೆಯವರೆಲ್ಲ ತಾಯಿಯ ಪ್ರಾಣ ಉಳಿಸಿದ್ರೆ ಸಾಕೆಂದು ಹೇಳಿದ್ರು. ಆದರೆ ಆಸರೆಗಾಗಿ ಕೈ ಚಾಚಿದ, ಇನ್ನೂ ಗರ್ಭಕೋಶದಲ್ಲಿ ಜೀವಂತವಾಗಿ ಉಳಿದಿದ್ದ ಹಸುಗೂಸನ್ನು ಬಿಟ್ಟುಕೊಡುವುದಾದರೂ ಹೇಗೆ ಎಂಬ ಚಿಂತೆ ವೈದ್ಯರನ್ನು ಕಾಡ್ತಾ ಇತ್ತು. ಆದರೂ ಏನು ಮಾಡಲು ತೋಚದೆ ಗರ್ಭಿಣಿಯ ಹೊಟ್ಟೆಯಲ್ಲಾದ ಗಾಯಕ್ಕೆ ಔಷಧಿ ಹಚ್ಚಿ ಗರ್ಭಕೋಶದ ಗೋಡೆಯ ಬಿರುಕನ್ನು ಮುಚ್ಚಲು ಆಪರೇಷನ್ ಕೊಠಡಿಯೊಳಗೆ ಹೋದರು. ಶಸ್ತ್ರಚಿಕಿತ್ಸೆಯ ಕೊಠಡಿಯಲ್ಲಿ ಇವರನ್ನು ಬಿಟ್ಟು ಇಬ್ಬರು ನರ್ಸ್ಗಳು, ಒಬ್ಬ ಕಾಂಪೌಂಡರ್ ಮತ್ತೊಬ್ಬ ಸಹಾಯಕ ಇಷ್ಟೇ ಜನ ಇದ್ದಿತ್ತು. ಈ ಸಹಾಯಕನ ಹೆಸರು ಸಂದಾ ಎಂದು. ಇವನೊಬ್ಬ ಮದ್ಯವ್ಯಸನಿ, ಯಾವಾಗಲೂ ಕುಡಿದ ಅಮಲಿನಲ್ಲೇ ಇರ್ತಿದ್ದ. ಆದರೆ ಬಹಳ ಪ್ರಾಮಾಣಿಕ, ಹಾಗೆ ಪರಿಣಿತ ಕೆಲಸಗಾರ ಕೂಡ. ಹಾಗಾಗಿ ಎಲ್ಲರೂ ಅವನನ್ನು ಸಹಿಸಿಕೊಂಡಿದ್ರು. ಇವನ ಕೆಲಸ ಶಸ್ತ್ರಚಿಕಿತ್ಸೆ ಮಾಡುವ ಸಲಕರಣೆಯನ್ನು ಕುದಿಸಿ ಅಣಿ ಮಾಡಿ ವೈದ್ಯರಿಗೆ ಕೊಡುವುದಾಗಿತ್ತು. ಮುಂದೇನು ಮಾಡಲು ತೋಚದೆ ಮಗುವಿನಲ್ಲಿ ಕ್ಷಮೆ ಯಾಚಿಸಿ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಸಿದ್ಧಪಡಿಸಿಕೊಳ್ಳತೊಡಗಿದರು. ಆಗ ಈ ಸಹಾಯಕ ಸ್ವಲ್ಪ ದೂರದಲ್ಲಿ ನಿಂತು ವೈದ್ಯರು ಮಾಡುತ್ತಿದ್ದ ಕೆಲಸವನ್ನು ಗಮನಿಸುತ್ತಿದ್ದ. ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯಿಂದ ಮಗುವಿನ ಪ್ರಾಣ ಉಳಿಯುವುದಿಲ್ಲ ಎಂದು ಖಾತ್ರಿಯಾಗಿ ಬಹಳ ದುಃಖವಾಯಿತು. ಮಗುವಿನಲ್ಲಿ ಮತ್ತೊಮ್ಮೆ ಕ್ಷಮಾಪಣೆ ಕೇಳಿ ಇನ್ನೇನು ಶಸ್ತ್ರಚಿಕಿತ್ಸೆ ಆರಂಭಿಸಬೇಕು ಎಂದು ಸಿದ್ಧವಾದಾಗ ಇವರನ್ನೇ ಗಮನಿಸ್ತಾ ಇದ್ದ ಸಹಾಯಕ ಇವರ ಬಳಿ ಬಂದು ಇವರ ಕಿವಿಯಲ್ಲಿ ಮೆತ್ತಗೆ, ಸರ್, ಮಗು ತನ್ನ ಕೈಯನ್ನು ತಾನೇ ಎಳೆದುಕೊಳ್ಳುವಂತೆ ಮಾಡಲು ನನ್ನ ಬಳಿ ಒಂದು ಉಪಾಯ ಇದೆ ಎಂದು ಹೇಳ್ದ. ಏನೋ ಕೆಲಸಕ್ಕೆ ಬಾರದ ವಿಷಯ ಹೇಳುತ್ತಿದ್ದಾನೆಂದು ವೈದ್ಯರು ಸಿಟ್ಟಿನಿಂದ ಇವನನ್ನು ದೂರುಗಟ್ಟಿ ನೋಡಿದ್ರು. ಆದರೂ ಅವರ ಒಳಮನಸ್ಸಿಗೆ ಇವನು ಏನು ಹೇಳ್ತಿದ್ದಾನೆ, ಒಮ್ಮೆ ನೋಡೇ ಬಿಡೋಣ, ಅದರಿಂದ ಮಗುವಿನ ಪ್ರಾಣ ಉಳಿದ್ರೂ ಉಳಿಬಹುದು ಎಂದೆನಿಸಿತು. ಅದೇನು ಹೇಳ್ತಿ ಹೇಳು ಎಂದರು. ಸರ್, ಇಂಜೆಕ್ಷನ್ ಕೊಡುವ ಸೂಚಿಯನ್ನು ಸ್ವಲ್ಪ ಬಿಸಿ ಮಾಡಿ ಮಗುವಿನ ಕೈಗೆ ತಾಕ್ಸಿದ್ರೆ ಅದು ತನ್ನ ಕೈಯನ್ನು ತಾನೇ ಹಿಂದಕ್ಕೆ ಎಳೆದುಕೊಳ್ಬಹುದಲ್ವೇ ಎಂದು ಹೇಳ್ದ. ವೈದ್ಯರಿಗೆ ಇದನ್ನು ಕೇಳಿ ಮಗುವಿನ ಜೀವದ ಬಗ್ಗೆ ಮತ್ತೆ ಆಸೆ ಹುಟ್ಟಿತು. ಇವನು ಹೇಳಿದ್ದನ್ನು ಮಾಡಿದರೆ ಮಗುವಿನ ಪ್ರಾಣ ಉಳಿದ್ರೂ ಉಳಿಬಹುದಲ್ವೇ, ಅದೊಂದು ಪ್ರಯತ್ನವನ್ನು ಮಾಡೇ ಬಿಡೋಣ ಎಂದುಕೊಂಡು ಇಂಜೆಕ್ಷನ್ ಸೂಜಿಯನ್ನು ಬಿಸಿ ಮಾಡಿ ಆ ಪುಟ್ಟ ಕೈಗೆ ತಗುಲಿಸಿದ್ರು. ಪವಾಡವೆಂಬಂತೆ ಮಗು ತನ್ನ ಕೈಯನ್ನು ಸರಕ್ಕನೆ ಒಳಗೆ ಎಳೆದುಕೊಳ್ತು. ವೈದ್ಯರಿಗೆ ಸಂತೋಷವೋ ಸಂತೋಷ, ಅವರು ತಮ್ಮ ಸಹಾಯಕನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದರು. ಅವರಿಗೆ ಮುಂದಿನ ದಾರಿ ಸುಗಮವಾಯಿತು. ಗರ್ಭಕೋಶದ ಬಿರುಕನ್ನು ಬಹಳ ನಾಜೂಕಾಗಿ ಮುಚ್ಚಿ ಉಸಿರೆಳೆದುಕೊಳ್ಳುತ್ತಾ ಭಗವಂತನನ್ನು ಪ್ರಾರ್ಥಿಸಿದ್ರು. ಹೇ ಭಗವಂತ, ಇನ್ನೆರಡು ತಿಂಗಳಾದರೂ ಗರ್ಭಕೋಶದ ಈ ಬಿರುಕು ಮತ್ತೆ ತೆರೆಯದಿರಲಿ ಎಂದು ಸದಾಕಾಲ ತನಗೆ ಉಪಾಯವನ್ನು ಸೂಚಿಸಿ ಸಹಾಯ ಮಾಡಿದ ಸಹಾಯಕ ಸಂದನನ್ನ ದೇವರೆಂದು ಪರಿಗಣಿಸಿ ಅವನಿಗೆ ಧನ್ಯವಾದಗಳು ಹೇಳಿ ಪ್ರೀತಿಯಿಂದ ಅವನನ್ನ ತಪ್ಪಿಕೊಂಡ್ರು. ಎರಡು ತಿಂಗಳ ನಂತರ ಅದೇ ಆಸ್ಪತ್ರೆಯಲ್ಲಿ ಆ ಗರ್ಭಿಣಿ ಹೆಂಗಸಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ವೈದ್ಯರು ಆ ಎಳೆ ಮಗುವನ್ನ ಅಪ್ಪಿ ಮುದ್ದಾಡಿದ್ರು. ಮನುಷ್ಯನಿಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಎಷ್ಟೇ ಜ್ಞಾನವಿದ್ರೂ, ಎಷ್ಟೇ ಪುಸ್ತಕವನ್ನ ಓದಿ ಅರಗಿಸಿಕೊಂಡಿದ್ರು ಕೂಡ ಕೆಲವು ಸಲ ಇವು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಯಾವುದು ಉಪಯೋಗಕ್ಕೆ ಬಾರದೇ ಇದ್ದಾಗ ಭಗವಂತನ ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡುತ್ತೆ. ಇಲ್ಲಿ ಆ ಶಕ್ತಿ ಸಹಾಯಕ ಸಂದನ ರೂಪದಲ್ಲಿ ಬಂದಿತ್ತು ಎಂದು ವೈದ್ಯರಿಗೆ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ಈ ಒಂದು ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

के नोट दंतद बंबई के सिटी सही सल चौके।

ಆಹಾ, ರತಿ ದೇವಿಯ ಮಗಳ, ರತಿ ದೇವಿಯ ಮಗಳ, ಅಂದದಂಗಾಂಗಗಳ ಹಾಡಿ ಹೊಗಳೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ.

0: ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಹಿರಿಯರೇ ಮತ್ತು ಆತ್ಮೀಯರೇ, ಎಲ್ಲರಿಗೂ ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜಿಹಳ್ಳಿ ಮಾಡುವ ನಮಸ್ಕಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಣಿ ಓದು ಕಾರ್ಯಕ್ರಮದಲ್ಲಿ ನಾನು ಇವತ್ತು 1939 ಜನವರಿ 8 ಸಮತಾ ಸೈನಿಕ ದಳವನ್ನು ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಭಾಷಣವನ್ನು ಓದುತ್ತಿದ್ದೇನೆ ಮತ್ತು ಆ ಕಾರ್ಯಕ್ರಮದ ವಿವರವನ್ನು ಓದುತ್ತಿದ್ದೇನೆ. ಶೀರ್ಷಿಕೆ: ಸಮತಾ ಸೈನಿಕ ದಳದ ಸೈನಿಕರೆಂದರೆ ನಿರ್ಭಯ ಯೋಧರೆನ್ನಬಹುದು. ಸ್ವತಂತ್ರ ಕಾರ್ಮಿಕ ಪಕ್ಷದ ಮತ್ತು ಅಂಬೇಡ್ಕರ್ ಅವರ ಅಸ್ಪೃಶ್ಯರ ಸರ್ವಾಂಗೀಣ ಉನ್ನತಿಯ ಕಾರ್ಯಕ್ಕೆ ಯಾವ ಸೈನಿಕರು ಆಜನ್ಮ ಮೀಸಲಾಗಿಟ್ಟರೋ ಆ ಮುಂಬಯಿಯ ಸಮತಾ ಸೈನಿಕ ದಳದ ವಾರ್ಷಿಕ ಪೆರೇಡ್ ಮತ್ತು ನಿರೀಕ್ಷಣೆಯು ಡಾಕ್ಟರ್ ಅಂಬೇಡ್ಕರರ ಮುಂದಾಳುತನದಲ್ಲಿ ಕಳೆದ ಭಾನುವಾರ ಜನವರಿ 8 1939 ಬೆಳಿಗ್ಗೆ ಪರಳದಲ್ಲಿ ಇರುವ ಕಾರ್ಮಿಕರ ಬಯಲಿನಲ್ಲಿ ಜರುಗಿತು. ಮುಂಬಯಿಯಲ್ಲಿಯ ವಿವಿಧ ಬಡಾವಣೆ, ಚಾಳು, ವಾರ್ಡ್ಗಳಿಂದ ಸಮತಾ ಸೈನಿಕ ದಳದ ಗುಂಪು ತಮ್ಮ ಕ್ಯಾಪ್ಟನ್ ಸಮೇತ ಬೆಳಿಗ್ಗೆ 6:30 ಬಯಲಿಗೆ ಬಂದು ಸೇರಲಾರಂಭಿಸಿದ್ದರು. ದಳದ ಕ್ರಿಯಾಶೀಲ GOC ಶ್ರೀ ರಾಮ್ಜಿ ದಯಾಳ್ಕರ ಅವರು ಸೈನಿಕ ದಳದವರನ್ನು ಸಾಲಾಗಿ ನಿಲ್ಲಿಸಿ ಪೆರೇಡ್ನ ಪ್ರಾಥಮಿಕ ತಾಲೀಮು ನಡೆಸಿದರು. ಬ್ಯಾಂಡಿನ ಮಧುರ ಸ್ವರದಲ್ಲಿ ಈ ಪೆರೇಡ್ನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಸರಿಯಾಗಿ 10 ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಸಹಕಾರಿಗಳೊಂದಿಗೆ ಬಯಲಿಗೆ ಬಂದ ಕೂಡಲೇ ದಳದವರ ಹೊರತು ಉಳಿದ ಜನರು ಕರತಾಡನ ಮಾಡಿ ಸ್ವಾಗತಿಸಿದರು. ಸಮತಾ ಸೈನಿಕರು ಮಿಲಿಟರಿ ಪದ್ಧತಿಯಲ್ಲಿ ಅವರಿಗೆ ಗೌರವ ವಂದನೆ ಸಲ್ಲಿಸಿದರು. ಆರಂಭದ ಸ್ವಾಗತ ಸಮಾರಂಭದ ಬಳಿಕ ಡಾಕ್ಟರ್ ಅಂಬೇಡ್ಕರ್ ಸ್ವತಂತ್ರ ಕಾರ್ಮಿಕ ಪಕ್ಷದ ಸೆಕ್ರೆಟರಿ DV ಪ್ರಧಾನ ಮತ್ತು JOC ದಯಾಳ್ಕರ್ ಅವರು ಸಮತಾ ಸೈನಿಕ ದಳದ ನಿರೀಕ್ಷಣೆ ಮಾಡಿದರು. ಆ ಸಮಯದಲ್ಲಿ ಒಟ್ಟು ಪ್ರಸಂಗವು ಸೈನ್ಯದ ಮಾದರಿಯ ಮೈಯಲ್ಲಿ ವೀರಶ್ರೀ ಸಂಚರಿಸುವ ರೀತಿಯಲ್ಲಿತ್ತು. ಪ್ರತಿ ಸೈನಿಕರ ಅಚ್ಚುಕಟ್ಟುತನ, ಸಮವಸ್ತ್ರ, ಶಿಸ್ತು ಆಕರ್ಷಕವಾಗಿತ್ತು. ದಳದ ನಿರೀಕ್ಷಣೆಯ ಬಳಿಕ ವೀರ ಫೋಟೋ ಆರ್ಟ್ಸ್ ಸ್ಟುಡಿಯೋದವರು ದಳದ ಮತ್ತು ಅಂಬೇಡ್ಕರ್ ಅವರ ಮತ್ತು ಮುಖಂಡರ ಸಮೂಹ ಫೋಟೋಗಳ ವಿವಿಧ ಭಂಗಿಗಳನ್ನು ಸೆರೆಹಿಡಿಯಲಾರಂಭಿಸಿದರು. ಈ ಜನರಲ್ ಪೆರೇಡಿಗಾಗಿ 2,000 ಸಮತಾ ಸೈನಿಕ ದಳ ಮತ್ತು ಇತರ ಜನತೆ 20,000 ಹಾಜರಿತ್ತು. ಪಕ್ಷದ ಸೆಕ್ರೆಟರಿಯಾದ DV ಪ್ರಧಾನ ಅವರು ಪ್ರಾಸ್ತಾವಿಕವಾಗಿ ಹೇಳಿದ ಮಾತು ಹೀಗಿತ್ತು: ಸಮವಸ್ತ್ರ ಧರಿಸಿದ ಸೈನಿಕರ 2,500 ದಳವಿದ್ದರೆ ಸಮವಸ್ತ್ರವಿಲ್ಲದ ಅಷ್ಟೇ ಇತರ ಸೈನಿಕರಿದ್ದಾರೆ. ಇಂದು 5,000 ದಳದ ಸೈನಿಕರ ಸಂಖ್ಯೆಯು ಮುಂಬೈಯಲ್ಲಿದೆ. ಮುಂದಿನ ವರ್ಷ ಇದು ದ್ವಿಗುಣಗೊಂಡು 10,000 ಎಂಬ ಭರವಸೆ ನನಗಿದೆ. ಹಾಗೆಯೇ ದಳದ ಶಾಖೆಯ ಪ್ರಸಾರ ಮಧ್ಯಪ್ರಾಂತದ ಕಡೆಗಳಲ್ಲಿ ಕೈಗೊಳ್ಳಲಾಗಿದೆ. ಆದಷ್ಟು ಬೇಗ ಸಂಪೂರ್ಣ ಹಿಂದೂಸ್ತಾನದಲ್ಲೇ ಸ್ವತಂತ್ರ ಕಾರ್ಮಿಕ ಪಕ್ಷದ ಧ್ವಜದಡಿಯಲ್ಲಿ 50,000 ಸೈನಿಕರು ಸೇರುವ ದೃಶ್ಯವನ್ನು ಕಾಣಬಹುದು. ಪ್ರತಿಯೊಬ್ಬ ಸೈನಿಕನು ಪಕ್ಷದ ಕಾರ್ಯಕ್ಕಾಗಿ ಹೋರಾಡಲು ಮುಂದಾಗಬೇಕು ಎಂದು ಹೇಳಿದರು. ಬಳಿಕ ಡಾಕ್ಟರ್ ಅಂಬೇಡ್ಕರ್ ಭಾಷಣ ಮಾಡಲು ಎದ್ದು ನಿಂತರು. ಸಮತಾ ಸೈನಿಕ ದಳದ ಇಂದಿನ ವಾರ್ಷಿಕ ಜನರಲ್ ಪೆರೇಡ್ಗೆ ಮುಂಬೈಯಲ್ಲಿಯ ಸಕಲ ಸೈನಿಕರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದು ಕಂಡು ನನಗೆ ಸಂತೋಷವಾಗಿದೆ. ಇಂದು ಅವರು ಒಗ್ಗಟ್ಟಿನಿಂದ ವ್ಯಕ್ತ ಮಾಡಿದ ಸಂಘಟನೆ, ಶಿಸ್ತು, ಸ್ವಾರ್ಥ ತ್ಯಾಗದ ಪ್ರದರ್ಶನವು ಬಹುಜನ ಸಮಾಜಕ್ಕೆ ಆದರ್ಶವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಹಣದಿಂದ ಸಮವಸ್ತ್ರವನ್ನು ಹೊಲಸಿಕೊಂಡು ತಮ್ಮ ಪಕ್ಷದ ಬಗೆಗೆ ತೋರಿಸಿದ ಕಳಕಳಿಯು ನಿಜಕ್ಕೂ ಅಭಿನಂದನೀಯವಾಗಿದೆ. ನನ್ನ ಮತ್ತು ನನ್ನ ಗೆಳೆಯರ ದೊಡ್ಡಸ್ತಿಕೆಗಾಗಿ ಈ ದಳವನ್ನು ಸಿದ್ಧಪಡಿಸಲಾಗಿದೆ ಎಂದು ಕೆಲವರ ಭಾವನೆ. ಆದರೆ ಯಾರಿಗೆ ಈ ದಳದ ಪೂರ್ವ ಪೀಠಿಕೆಯು ಗೊತ್ತಿದೆಯೋ ಅವರಿಗೆ ಈ ದಳ ಸ್ಥಾಪಿಸಲು ಎಂಥ ಉದಾತ್ತ ಮತ್ತು ಉಜ್ವಲ ಧ್ಯೇಯವನ್ನು ಎದುರಿಗೆ ಇಡಲಾಗಿದೆ ಎನ್ನುವುದು ಖಚಿತವಾಗಿ ಗೊತ್ತಿದೆ. 1926-27 ಈ ದಳದ ಶುಭಾರಂಭವನ್ನು ಮಹಾಡದ ಸಿಹಿನೀರಿನ ಕೆರೆಯ
ಸತ್ಯಾಗ್ರಹದ ಕಾಲಕ್ಕೆ ಮಾಡಲಾಯಿತು. ಆ ಕಾಲಕ್ಕೆ ಮಹಾಡ್ ಸತ್ಯಾಗ್ರಹದ ಕಾರ್ಯ ನಿರ್ವಿಘ್ನವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಲು ಇಂಥ ಸಂಘಟಿತ ದಳದ ಅಗತ್ಯವಿತ್ತು. ನಾವು ಸ್ಥಾಪನೆ ಮಾಡಿದ ಸಮತಾ ಸೈನಿಕ ದಳದ ಹಿನ್ನೆಲೆಯನ್ನು ಗಮನಿಸಿದರೆ ಮತ್ತು ಒಟ್ಟೂ ಪರಿಸ್ಥಿತಿಯ ಬಗೆಗೆ ಯೋಚಿಸಿದರೆ, ದಳದ ಸ್ಥಾಪನೆಯನ್ನು ನಾನು ನನ್ನ ಹೆಸರಿಗಾಗಲಿ, ಜೈ ಜೈಕಾರಕ್ಕಾಗಲಿ, ಮೆರೆಯಬೇಕೆಂಬ ಕಾರಣಕ್ಕಾಗಲಿ ಮಾಡಲಿಲ್ಲ ಎನ್ನುವುದು ಯಾರಿಗಾದರೂ ಗೊತ್ತಾಗಬಹುದು. ಇದಕ್ಕೆ ನೇರ ದಿಟ್ಟ ಉತ್ತರವು ಮಹಾಡದ ಕೆರೆಯ ಹೋರಾಟದಿಂದ ಸಹಜ ಪಡೆಯಬಹುದಾಗಿದೆ. ಹಿಂದೂಸ್ತಾನದಲ್ಲಿ ಹಲವು ಧರ್ಮದ ಸಮಾಜವಿದೆ. ಅದರಲ್ಲಿ ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯರ ಸಮಾವೇಶವಾಗುತ್ತಿರುವುದರಿಂದ ಈ ಸಮಾಜದ ಸ್ಪೃಶ್ಯ ಬಾಂಧವರು ಅಸ್ಪೃಶ್ಯ ಸಮಾಜದ ಮೇಲೆ ಮಾಡುವ ಅನ್ಯಾಯ, ಶೋಷಣೆ, ಅತ್ಯಾಚಾರ, ಅಸಮಾನತೆಯ ಬೋಧನೆ ಮುಂತಾದ ಅನಿಷ್ಟ ಘಾತುಕ ಪ್ರಕಾರಗಳಿಗೆ ನಿಯಂತ್ರಣ ಹಾಕಲು ಈ ದಳವನ್ನು ಮುಖ್ಯವಾಗಿ ಸ್ಥಾಪಿಸಲಾಗಿದೆ. ಯಾವ ಸಮಾಜದಲ್ಲಿ ಮಾನವೀಯತೆಯಿಂದ ಬದುಕುವುದು ಸಾಧ್ಯವಿಲ್ಲವೋ, ಎಲ್ಲಿ ನೈಸರ್ಗಿಕ ಹಕ್ಕನ್ನು ಸಮತೆಯಿಂದ ಉಪಭೋಗಿಸುವುದು ಸಾಧ್ಯವಿಲ್ಲವೋ, ಅಂಥ ಧರ್ಮವನ್ನು ಧಿಕ್ಕರಿಸಿ ನಿಜವಾದ ಮಾನವೀಯತೆಯಿಂದ ವರ್ತಿಸುವ ಧರ್ಮವನ್ನು ನಿರ್ಮಾಣ ಮಾಡಲು ಯಾವ ಕಾರ್ಯ ಮಾಡಬೇಕಾಗಿದೆಯೋ ಆ ಪವಿತ್ರ ಮತ್ತು ಉಜ್ವಲ ಕಾರ್ಯಕ್ಕಾಗಿ ಈ ದಳವನ್ನು ಸ್ಥಾಪಿಸಲಾಗಿದೆ. ಈ ಕಾರ್ಯದ ಶುಭಾರಂಭವನ್ನು ಮಹಾಡದ ಸಿಹಿನೀರಿನ ಕೆರೆಯ ಸತ್ಯಾಗ್ರಹದಿಂದ ಮಾಡಿ ಈ ಸತ್ಯಾಗ್ರಹದ ಹೋರಾಟದಲ್ಲಿ ವಿಜಯವನ್ನು ಸಂಪಾದಿಸಲಾಗಿದೆ. ಅದೇ ರೀತಿ ಸಾರ್ವಜನಿಕ ಕೆರೆ, ಬಾವಿ, ನಲ್ಲಿ ಇರುವ ಕಡೆಗಳಲ್ಲೆಲ್ಲ ಸಮಾನ ಹಕ್ಕಿನ ಹೋರಾಟವನ್ನು ನಡೆಸಿ ನಮ್ಮ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ. ನಮಗೆ ಕುಡಿಯಲು ನೀರು ಸಿಗುವುದಿಲ್ಲವೆಂಬ ಕಾರಣಕ್ಕಾಗಿ ಮಹಾಡ್ ಕೆರೆ ಸತ್ಯಾಗ್ರಹವನ್ನು ಆರಂಭಿಸಲಿಲ್ಲ. ಈ ಕೆರೆಯ ನೀರಿನಿಂದಾಗಿ ನಮಗೆ ಅಡ್ಡಿಯೇನೂ ಬಂದಿರಲಿಲ್ಲ. ನಾವು ಚಡಪಡಿಸಿ ಸಾಯುತ್ತಲೂ ಇರಲಿಲ್ಲ. ಈ ಹೋರಾಟ ಕುಡಿಯುವ ನೀರಿಗಾಗಿ ಮಾಡಿದ್ದಲ್ಲ. ಅಲ್ಲಿಯ ನೀರು ಎಲ್ಲ ಜಾತಿಯ, ಎಲ್ಲ ಧರ್ಮದ ಮತ್ತು ಎಲ್ಲ ಪಂಥದವರಿಗೆ ಸಮಾನವಾಗಿ ಕುಡಿಯಲು ಸಿಗಬೇಕು ಎಂಬ ಹಕ್ಕಿಗಾಗಿ ಈ ಹೋರಾಟ ನಡೆಸಿದ್ದು. ಅದೇ ಸಂಗತಿ ನಾಸಿಕದ ಕಾಳಾರಾಮ ಮಂದಿರದ ಪ್ರವೇಶದ್ದು. ನಾವು ಕೇವಲ ದೇವರ ದರ್ಶನಕ್ಕಾಗಿ ಹಸಿದಿರಲಿಲ್ಲ. ಕಳೆದ 2000 ವರ್ಷಗಳಿಂದ ಅಸ್ಪೃಶ್ಯ ಬಾಂಧವರಿಗೆ ಹಿಂದೂ ದೇವರ ದರ್ಶನ ಸಿಕ್ಕಿರಲಿಲ್ಲ. ಅದರಿಂದ ಅಸ್ಪೃಶ್ಯರಿಗೇನು ಅಂತ ಅಡಚಣೆ ಇರಲಿಲ್ಲ. ನಾಸಿಕ ಮಂದಿರದ ಪ್ರವೇಶದ ಹೋರಾಟವನ್ನು ಕೇವಲ ನಮ್ಮ ಹಿಂದೂ ಸಮಾಜದ ಸಮಾನತೆಯ ಹಕ್ಕಿನ ಸಂರಕ್ಷಣೆಗಾಗಿ ಮಾಡಬೇಕಾಯಿತು. ಈ ಸತ್ಯಾಗ್ರಹದ ಹೋರಾಟದಿಂದ ಜನರಿಗಾದ ಯಾತನೆಯನ್ನು, ಹಲವು ದುಃಖದ ಪ್ರಸಂಗಗಳನ್ನು ನಾವೂ ಮನುಷ್ಯರು ಉಳಿದವರಂತೆ ನಮಗೂ ಮಂದಿರ ಪ್ರವೇಶದ ಹಕ್ಕಿದೆ ಎಂಬುದನ್ನು ಸ್ಥಾಪಿಸಲು ಸಹಿಸಲಾಯಿತು. ನಾವು ಉಳಿದವರಂತೆ ಮನುಷ್ಯರಾಗಿದ್ದು ನಾವು ಮಂದಿರ ಪ್ರವೇಶಿಸಿದ ಮಾತ್ರಕ್ಕೆ ಹಿಂದೂ ದೇವಾಲಯಗಳು ಹೇಗೆ ಅಪವಿತ್ರಗೊಳ್ಳುತ್ತವೆ ಎಂಬುದು

ಮಾನವೀಯತೆಗಾಗಿ ಸಮತೆಯ ಉಜ್ವಲ ತತ್ವವನ್ನು ಅಂತರಂಗದಲ್ಲಿ ಹೊತ್ತಿಸಿ ತನ್ನ ಕಾರ್ಯವನ್ನು ಪೂರ್ಣ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಪಣತೊಟ್ಟು ಯಾವುದೇ ರೀತಿಯ ಜಾತಿ ಭೇದವನ್ನು ಒಪ್ಪುವುದಿಲ್ಲ. ಹೊಲೆ, ಮಾದಿಗ, ಬಂಗಿ ಮುಂತಾದ ಉಚ್ಚ ನೀಚ ಭೇದವನ್ನು ಒಪ್ಪುವುದಿಲ್ಲ. ತಾನೂ ಮನುಷ್ಯ, ಎಲ್ಲರನ್ನೂ ಮಾನವೀಯತೆಯಿಂದಲೇ ಕಾಣುತ್ತೇನೆ, ವಿಷಮತೆಯ ನಂಜನ್ನು ಸಮಾಜದಿಂದ ತೊಡೆದು ಹಾಕುತ್ತೇನೆ ಎಂದು ವರ್ತಿಸಬೇಕು. ಇಂತಹ ಅಭಿಮಾನದಿಂದ ವರ್ತಿಸುವವನೇ ನಿಜವಾದ ಸಮತಾ ಸೈನಿಕ ದಳದ ಸೈನಿಕ ಎನಿಸಿಕೊಳ್ಳುತ್ತಾನೆ. ಒಟ್ಟು ಪರಿಸ್ಥಿತಿಯ ಬಗೆಗೆ ಯೋಚಿಸಿದಾಗ ನಮ್ಮ ದಳವು ಸ್ವಾತಂತ್ರ್ಯದ ಹೋರಾಟದಲ್ಲಿ ಹಿಂದುಳಿದ ವರ್ಗದವರ ನಾಯಕತ್ವದ ಒಂದು ಯುದ್ಧದ ತುಕಡಿಯಾಗಿದೆ ಎನ್ನುವುದನ್ನು ಮರೆಯಬಾರದು. ನೀವು ನಿಮ್ಮ ಕೃತಿಯಿಂದ ದೇಶದ ಆದರ್ಶ ಸೈನಿಕರೆಂದು ಕರೆಸಿಕೊಳ್ಳಬೇಕು. ನಿಮ್ಮನ್ನು ಕಂಡಾಗ ನೀವು ಜಗತ್ತಿನ ಶ್ರೇಷ್ಠ ಮಾದರಿ ಎಂಬ ದೃಷ್ಟಿಯಿಂದ ಜಗತ್ತಿನ ತುಂಬ ನಿಮ್ಮ ಕೀರ್ತಿ ಹರಡಿರಬೇಕು. ಸದ್ಗುಣ, ಶಿಸ್ತು, ಸಂಘಟನೆಯಿಂದಾಗಿ ನಿಮ್ಮ ದಳ ಉಕ್ಕಿನಂತಿರಬೇಕು. ಶುದ್ಧ ವರ್ತನೆ ಮತ್ತು ಸಮತೆಯ ಭಾವವನ್ನು ಮನದೊಳಗೆ ಉಳಿಸಿಕೊಂಡಾಗ ನಮ್ಮಲ್ಲಿಯ ಗಾದೆ ಮಾತಿನಂತೆ ತವೆಯ ಮಸಿ ತೊಳೆದರೆ ಅದು ಕನ್ನಡಿಯಾಗುತ್ತದೆ ಎಂಬಂತೆ ನಡೆದುಕೊಳ್ಳಬೇಕು. ಹಲವು ಪರಿಸ್ಥಿತಿಯ ಕಾರಣದಿಂದ ತವೆಯು ಮಸಿಗಟ್ಟಿ ಕೂತಿದೆ. ಅದರಿಂದಾಗಿ ತವೆಯು ಕಪ್ಪು ಮತ್ತು ಹೊಲಸಾಗಿ ಕಾಣುತ್ತಲಿದೆ. ಆದರೆ ಸ್ವಲ್ಪ ಪರಿಶ್ರಮಪಟ್ಟು ಅದನ್ನು ತೊಳೆದು ಸ್ವಚ್ಛ ಮಾಡಿದಿರಿ ಎಂದಾದರೆ, ಅದಕ್ಕೆ ಮೆತ್ತಿಕೊಂಡ ಹೊಲಸನ್ನು ಶಾಶ್ವತವಾಗಿ ತೊಡೆದು ಹಾಕಿದಿರಿ ಎಂದರೆ, ಕೊನೆಗೂ ಯಶ ಲಭಿಸಿ ಕನ್ನಡಿಯಂತೆ ಫಳಫಳ ಹೊಳೆಯುತ್ತದೆ. ಹಾಗೆಯೇ ಪರಿಸ್ಥಿತಿಯಿಂದಾಗಿ ನಮ್ಮ ಸಮಾಜದಲ್ಲಿ ಏನಾದರೂ ಅನಿಷ್ಟ ನೀತಿ ಪದ್ಧತಿ ಇದ್ದರೆ, ಕೆರೆಯ ವ್ಯಸನ ಅಂಟಿಕೊಂಡಿದ್ದರೆ, ಪಾನ ತಂಬಾಕು ತಿಂದು ನಾವು ಸಮಯದ ದೇಹದ ದುರುಪಯೋಗ ಮಾಡುತ್ತಿದ್ದರೆ, ನಾವು ಸಕಾಲಕ್ಕೆ ಎಚ್ಚೆತ್ತುಕೊಂಡು ವ್ಯಸನಮುಕ್ತರಾಗಬೇಕು. ಈ ರೀತಿ ಎಲ್ಲ ಬಗೆಯ ಅನಿಷ್ಟ ಪ್ರಸಂಗ ರೀತಿ ರಿವಾಜಿನ ಮೇಲೆ ನಿಯಂತ್ರಣವನ್ನು ಹಾಕಿದರೆ ಯಾರೂ ನಮ್ಮ ಮೇಲೆ ಯಾವುದೇ ಬಗೆಯ ಆರೋಪ ಮಾಡಲಾರರು. ಯಾವುದೇ ಬಗೆಯ ಹಿಂಸೆ ನೀಡಲು ಅವರು ಮುಂದಾಗುವುದಿಲ್ಲ. ಇಂತಹ ಉಜ್ವಲ ಧ್ಯೇಯದಿಂದ ನಾವು ಕಾರ್ಯ ಮಾಡಿದ್ದೇ ಆದರೆ, ಯಾರು ಟೀಕಿಸಿದರೂ, ನಾಯಿ ಬೊಗಳಿದರೂ ದೇವಲೋಕ ಹಾಳಾಗುವುದಿಲ್ಲ ಎಂಬಂತಾಗುತ್ತದೆ. ಪ್ರಾಮಾಣಿಕವಾಗಿ ಕಾರ್ಯ ಮಾಡುತ್ತಾ ಇದ್ದರೆ ಬೇಕೆಂದೇ ಮಾಡಿದ ಟೀಕೆಯನ್ನು ಲೆಕ್ಕಿಸಬೇಕಿಲ್ಲ. ಈ ಬಗೆಯಲ್ಲಿ ಸಮತಾ ಸೈನಿಕ ದಳದ ಕಾರ್ಯವು ದಿನೇ ದಿನೇ ಯಶಸ್ವಿಯಾಗುತ್ತಿರುವುದು ಕಂಡು ನನಗೆ ಧನ್ಯತಾಭಾವ ಮೂಡುತ್ತಿದೆ. ಆದರೆ ನಮ್ಮ ದಳದ ಈ ಲೋಕೋಪಯೋಗಿ ಕಾರ್ಯವನ್ನು ಕಂಡು ನಮ್ಮ ವಿರೋಧಿಗಳಿಗೆ, ಟೀಕೆ ಮಾಡುವವರಿಗೆ ಹೊಟ್ಟೆಕಿಚ್ಚು ಶುರುವಾಗಿದೆ. ಸದ್ಯ ಮುಂಬೈ ಕಾಂಗ್ರೆಸ್ ಸರ್ಕಾರವು ದಿನಾಂಕ 7 ನವೆಂಬರ್ 1938 ನಡೆದ ಒಂದು ದಿನದ ಮುಷ್ಕರದ ಕಾಲಕ್ಕೆ ಪೊಲೀಸರು ಮಾಡಿದ ಗೋಲಿಬಾರಿನ ಕುರಿತು ವಿಚಾರಣೆ ನಡೆದಿದೆ. ವಿಚಾರಣೆ ನಡೆದಾಗ ಅದರ ಕಾರ್ಯಕಲಾಪದ ಬಗೆಗೆ ಟೀಕೆ ಮಾಡುವುದು ನನ್ನ ಉದ್ದೇಶವಲ್ಲ. ಆದರೆ ಯಾವ ಸೈನಿಕರು ಸಮಾಜ ಸೇವೆಯಂಥ ಉಜ್ವಲ ಕಾರ್ಯ ಮಾಡಿದರೋ ಅದರ ಕುರಿತು ಪ್ರಮುಖ ಪುಡಾರಿಗಳಲ್ಲಿ ಮುಂಬಯಿಯ ಮುಖ್ಯ ಪ್ರಧಾನ ಶ್ರೀ ಬಾಬಾ ಸಾಹೇಬ್ ಖೇರಾ ಮತ್ತು ಕಾಂಗ್ರೆಸ್ಸಿನ ಪ್ರಮುಖ ಪುಡಾರಿ ಶ್ರೀ ವಲ್ಲಭಭಾಯಿ ಪಟೇಲರು ಹೊಗಳಿದ್ದಾರೆ. ಮುಂಬೈ ಪ್ರಧಾನ ಮಂಡಲದ ಸಂಬಳದ ಬಗೆಗೆ ನಾನು ಮಾಡಿದ ಭಾಷಣಕ್ಕೆ ಉತ್ತರಿಸುವಾಗ ಸಚಿವ ಖೇರರು ಹೀಗೆ ಹೇಳಿದರು: ಸ್ವತಂತ್ರ ಕಾರ್ಮಿಕ ಪಕ್ಷಕ್ಕೆ ಸಹಾಯ ಮಾಡುವ ಸಮತಾ ಸೈನಿಕ ದಳದ ಸ್ವಯಂ ಸೇವಕರು ಸ್ವಾರ್ಥ ತ್ಯಾಗ ಮಾಡಿ ಸ್ವಾಭಿಮಾನದಿಂದ ಮತ್ತು ಶಿಸ್ತಿನ ಬಲದಿಂದ ಪ್ರತಿಫಲ ಬಯಸದೆ ಮಾಡಿದ ಕಾರ್ಯದ ಅರಿವು ನನಗಿದೆ. ಈ ಸ್ವಯಂ ಸೇವಕರು ಉಜ್ವಲ ಬಗೆಯ ಕಾರ್ಯ ಮಾಡುತ್ತಾರಾದರೆ, ನಾವು ಅಸೆಂಬ್ಲಿಯ ಸಚಿವರು ಕೇವಲ ಸ್ವಾರ್ಥ ತ್ಯಾಗ ಮಾಡಿ ಪ್ರತಿ ತಿಂಗಳು 500 ರೂಪಾಯಿ ಸ್ವೀಕರಿಸಲು ಯಾವ ಅಡಚಣೆಯೂ ಇಲ್ಲ. ಇದೇ ಮಾತು ಶ್ರೀ ವಲ್ಲಭಾಬಾಯಿ ಪಟೇಲರ ಹೇಳಿಕೆಗೂ ಅನ್ವಯಿಸುತ್ತದೆ. ಕಳೆದ ಪ್ರಾಂತೀಯ ಅಸೆಂಬ್ಲಿಯ ಚುನಾವಣೆ ಮುಗಿದ ನಂತರ ಪುಣೆಯ ಶನಿವಾರವಾಡೆಯ ಎದುರಿಗೆ ಸ್ವಯಂ ಸೇವಕರ ಕಾರ್ಯದ ಬಗೆಗೆ ಭಾಷಣ ಮಾಡುವಾಗ ಶ್ರೀ ವಲ್ಲಭಾಬಾಯಿ ಪಟೇಲರು ಹೇಳಿದ್ದು ಹೀಗೆ: ಸಂಘಟನೆ, ಶಿಸ್ತು, ಕೆಲಸದ ಬಗೆಗಿರುವ ಕಳಕಳಿ

0: ಮತ್ತು ಅದನ್ನು ಯಶಸ್ವಿಗೊಳಿಸಿ ತೋರಿಸುವ ಕೆಚ್ಚೆದೆಯ ದೃಷ್ಟಿಯಿಂದ ಯೋಚಿಸಿದರೆ ಸ್ವತಂತ್ರ ಕಾರ್ಮಿಕ ಪಕ್ಷದ ಸ್ವಯಂ ಸೇವಕರೇ ಕಾಂಗ್ರೆಸ್ಸಿನ ಸ್ವಯಂ ಸೇವಕರಿಗಿಂತ ಮಿಗಿಲಾಗಿದ್ದಾರೆ. ಅವರಲ್ಲಿರುವ ವಿಶೇಷ ಗುಣವನ್ನು ಉಳಿದ ಸ್ವಯಂ ಸೇವಕರು ಅಗತ್ಯ ಮೈಗೂಡಿಸಿಕೊಳ್ಳಬೇಕು. ಹೊಗೆರೆ ಸಮತಾ ಸೈನಿಕ ದಳದ ಶೇಕಡ 90% ಭಾಗ ಮಹಾರ ಯುವಕರೇ ತುಂಬಿಕೊಂಡಿದ್ದಾರೆ. ಈ ದೇಶದಲ್ಲಿ ಆಂಗ್ಲ ಸರ್ಕಾರದ ಆಡಳಿತ ಶುರುವಾದಾಗಿನ ಇತಿಹಾಸವನ್ನು ಅವಲೋಕಿಸಿದರೆ ಪ್ರಜೆಗಳ ಹಣವನ್ನು ತಾಲೂಕಿನ ಬೊಕ್ಕಸಕ್ಕೆ ಹೊಯ್ದು ತುಂಬುವವರು ಮಹಾರ ಜನರೇ ಎನ್ನುವುದು ಗೊತ್ತಾಗುತ್ತದೆ. ಕಳೆದ 150-200 ವರ್ಷಗಳಲ್ಲಿ ಈ ವಿಷಯದಲ್ಲಿ ಒಬ್ಬ ಮಹಾರನು ಅಪ್ರಾಮಾಣಿಕತನ ತೋರಿದ ಪುರಾವೆ ಇಲ್ಲ. ರಾತ್ರಿ ಅಪರಾತ್ರಿ ಮಳೆ ಬಿಸಿಲು ಎನ್ನದೆ 1,000 ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ಪ್ರವಾಸ ಮಾಡಿ ಪ್ರಜೆಗಳ ಈ ಹಣವನ್ನು ಮಹಾರರು ಸರ್ಕಾರದ ತಿಜೋರಿಯಲ್ಲಿ ತುಂಬಿ ತಮ್ಮ ಪ್ರಾಮಾಣಿಕತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಎಲ್ಲ ಸಂಗತಿಗಳನ್ನು ಯೋಚಿಸಿದಾಗ ಮುಂಬಯಿಯ ಕಾರ್ಮಿಕ ಮುಷ್ಕರದ ಗೋಲಿಬಾರಿನ ವಿಚಾರಣೆ ಕಮಿಟಿಯ ಎದುರು ಮಹಾರರ ಮೇಲೆ ಮಾಡಲಾದ ಅಪ್ರಾಮಾಣಿಕತೆಯ ಮತ್ತು ಗೈರು ವರ್ತನೆಯ ಆರೋಪವು ಎಷ್ಟು ಸತ್ಯವಾದುದು ಎನ್ನುವುದರ ನಿರ್ಣಯವಾಗುವ ಸಮಯ ಬರದೇ ಇರುವುದಿಲ್ಲ. ಬಡತನದಿಂದ ತೊಳಲಾಡುವ ಈ ಸಮಾಜದ ಮನುಷ್ಯನ ಕೈಯಲ್ಲಿ 1,000 ರೂಪಾಯಿ ಇರುವಾಗ ಯಾವುದೇ ಬಗೆಯ ವಂಚನೆ ಮಾಡಲಾರ ಎನ್ನುವುದು ಆ ಮಹಾರ ಸಮಾಜದ ಚಾರಿತ್ರ್ಯ ಅದೆಷ್ಟು ಉಜ್ವಲವಾಗಿದೆ ಎಂದು ನಾನು ಹೊಗಳಬೇಕಾಗಿಲ್ಲ. ಜನತೆ ಈ ಎಲ್ಲ ವಿಷಯದ ಬಗೆಗೆ ಯೋಚಿಸುವಷ್ಟು ಸಮರ್ಥವಾಗಿದೆ. ಅಂಥದ್ದರಲ್ಲೂ ಸಮತಾ ಸೈನಿಕ ದಳದಲ್ಲಿ ಕೆಲಸ ಮಾಡುವ ಕೆಲ ಸ್ವಯಂ ಸೇವಕರು ಮಿಲಿಟರಿಯಲ್ಲಿ ಕೆಲಸ ಮಾಡಿದವರೇ ಆಗಿದ್ದಾರೆ. ಅವರಿಗೆ ಕಾನೂನು ಶಿಸ್ತು ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ದಳದ ಸ್ವಯಂ ಸೇವಕರ ಮೇಲೆ ಆರೋಪ ಮಾಡುವುದು ದಾಷ್ಟ್ಯದ ಮತ್ತು ತುಂಟತನದ ಕೆಲಸವೆಂದು ಭಾವಿಸಬೇಕಾಗುತ್ತದೆ. ಕೊನೆಗೆ ಪ್ರತಿಯೊಬ್ಬ ಸೈನಿಕನಿಗೂ ನಾನು ಹೇಳಬಯಸುವುದು ಏನೆಂದರೆ, ಸೈನಿಕನೆಂಬ ಪದ ಬಹಳ ದೊಡ್ಡದು. ನಾವು ಸೈನ್ಯದಲ್ಲಿರುವ ಚಾಕರಿ ಮನುಷ್ಯರಲ್ಲ ಎಂಬುದನ್ನು ಸಿದ್ಧ ಮಾಡುವ ಪದವಿದು. ನಿಮ್ಮ ಕೆಲಸ ಮಾಡುವಾಗ ನೀವೆಲ್ಲ ಸೈನ್ಯದಲ್ಲೇ ಇದ್ದೀರಿ ಎಂಬ ಭಾವನೆ ನಿಮ್ಮ ಮನದಲ್ಲಿರಲಿ. ಸಭೆ ನಡೆದಾಗ, ಆಗಮಿಸಿದ ಅಪಾರ ಜನಸಮುದಾಯದ ಯೋಗ್ಯ ಬಂದೋಬಸ್ತ್ ಮಾಡುವಾಗ ತಾವು ಸೈನಿಕರು ಎಂಬುದು ನಿಮ್ಮ ಲಕ್ಷ್ಯದಲ್ಲಿರಲಿ. ಜನಸಮುದಾಯ ಅನಾಗರಿಕರಂತೆ ವರ್ತಿಸಬಹುದು. ಅವರ ಕೃತಿಗೂ ಮತ್ತು ನಿಮ್ಮ ಕಾರ್ಯಕ್ಕೂ ಅಜಗಜಾಂತರವಿದೆ. ಆದ್ದರಿಂದ ಸೈನಿಕರೆಂದರೆ ಅವನು ಶಿಸ್ತಿನ ಸಿಪಾಯಿ. ಯಾವುದೇ ಅಧಿಕಾರಿಯ ಆಜ್ಞೆಯು ತಪ್ಪಾಗಿದ್ದರೂ ಅವನ ವಿರುದ್ಧ ಒಟಗುಟ್ಟುವುದಾಗಲಿ ಅಥವಾ ಪ್ರತೀಕಾರ ಮಾಡುವುದಾಗಲಿ ಸಾಧ್ಯವಿಲ್ಲ. ಕೇವಲ ಶಿಸ್ತಿಗಾಗಿ ಸಮಯ ಸಂದರ್ಭ ನೋಡಿ ಎಲ್ಲ ಬಗೆಯ ಪ್ರಸಂಗಗಳನ್ನು ಧೈರ್ಯದಿಂದ ಎದುರಿಸುವ ನಿಮ್ಮ ಸಂಕಲ್ಪವನ್ನು ಇನ್ನು ಮುಂದೆಯೂ ಉಜ್ವಲ ಸಮಾಜ ಸೇವೆಯಿಂದ ಪೂರ್ಣಗೊಳಿಸಿ ಎಂದಷ್ಟೇ ನಾನು ನಿಮಗೆ ಹೇಳಬೇಕಾಗಿರುವುದು. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಖಂಡಿತವಾಗ್ಲೂ ನಾವು ತೆಗೆದುಕೊಳ್ಳುವಂತಹ ಆಹಾರ ಔಷಧಿ ಆಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಹಾರ ಔಷಧಿ ಆಗ್ತಾ ಇಲ್ಲ, ಬೇರೆ ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಿಂದ ಆಚೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಹೆಚ್ಚಾಗಿ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ. ಅದು ಒಂದು ಕಾರಣ. ಆದರೆ ಆ ಆಹಾರವನ್ನು ನಾವು ಯಾವ ರೀತಿ ತೆಗೆದುಕೊಳ್ತಾ ಇದ್ದೀವಿ, ಹೇಗೆ ತೆಗೆದುಕೊಳ್ತಾ ಇದ್ದೀವಿ, ಯಾವ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಬೆಳಗ್ಗೆ ತಿಂಡಿ ತಿನ್ನೋ ಸಮಯದಲ್ಲಿ ಟೀ ಕುಡಿಯೋದು, ಊಟ ಮಾಡೋ ಸಮಯದಲ್ಲಿ ತಿಂಡಿಯನ್ನು ತಿನ್ನೋದು, ಸಂಜೆ ಕಾಫಿ ಟೀ ಕುಡಿಯೋ ಟೈಮಲ್ಲಿ ಊಟ ಮಾಡೋದು, ಈ ರೀತಿಯಲ್ಲಿ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ದೇಹದ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡೇ ಮಾಡುತ್ತೆ. ಇದರಿಂದ ಎಕ್ಸ್ಟ್ರಾ ಕಾಯಿಲೆಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. BP, ಶುಗರು, ಅಜೀರ್ಣತೆ, ಮಲಬದ್ಧತೆ, ನಿದ್ರಾಹೀನತೆ, ಕೈಕಾಲು ನೋವು, ಕೈಕಾಲು ಸುಸ್ತು, ಮಂಡಿ ನೋವು, ಬೆನ್ನೋವು, ಇಲ್ಲೇ ಇರೋ ನೋವುಗಳೆಲ್ಲ ಶುರುವಾಗುತ್ತೆ ನಮ್ಮ ದೇಹದಲ್ಲಿ. ಇದಕ್ಕೆಲ್ಲ ಮುಖ್ಯ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವೇ. ಯಾಕಪ್ಪ ಅಂದರೆ, ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ನಿದ್ರೆ ಇಲ್ಲದೆ ಇದ್ದರೆ ನಮ್ಮ ದೇಹ ಕೂಡ ಅದಕ್ಕೆ ತಕ್ಕಂತೆ ಸ್ಪಂದಿಸುತ್ತಾ ಹೋಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಸರಿಯಾದ ಸಮಯಕ್ಕೆ ಊಟ ಮಾಡೋದು, ನಿದ್ದೆ ಮಾಡೋದು, ತಿಂಡಿ ತಿನ್ನೋದು, ಉತ್ತಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು ಕೂಡ ಕಡಿಮೆ ಆಗ್ತಾ ಇದೆ. ಫೋನ್ ನೋಡ್ತಾ ಲೇಟಾಗಿ ಮಲಗ್ತೀವಿ. ಈ ಕೆಲಸದ ಒತ್ತಡದಿಂದ ಸರಿಯಾದ ಸಮಯಕ್ಕೆ ಊಟ ಮಾಡಲಿಕ್ಕೂ ಆಗೋದಿಲ್ಲ. ಜೊತೆಗೆ ಟೆನ್ಷನ್ನು, ಹಾಗೆ ಆ ಊಟವನ್ನು ಹೇಗೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಮನೆಯ ಊಟ, ಸಾಂಪ್ರದಾಯಿಕ ಊಟ ಆದರೆ ಅದು ಚೆನ್ನಾಗಿರುತ್ತೆ. ಅದೇ ಹೋಟೆಲ್ ಊಟ, ಬೀದಿ ಬದಿಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಯಾವಾಗೋ ಒಮ್ಮೆ ಅಪರೂಪಕ್ಕೆ, ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ತಿಂದರೆ ಏನೂ ಆಗೋದಿಲ್ಲ. ವಾರಕ್ಕೆ 2-3 ಬಾರಿ ಔಟ್ಸೈಡೆ ಊಟ ಮಾಡೋದಿರ್ಬೋದು, ಅಥವಾ ಅದು ಇದು ಕುರುಕಲು ತಿಂಡಿ ಇರ್ಬೋದು, ಬೇಕ್ರಿ ಫುಡ್ ತಿನ್ನೋದ್ರಿಂದ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಆದರೆ ಈ ಸಮಸ್ಯೆಗಳು ಅಟ್ ಎ ಟೈಮ್ ಒಂದೇ ಸಲ ಬರೋದಿಲ್ಲ, ನಿಧಾನವಾಗಿ ಅದರ ಒಂದು ಎಫೆಕ್ಟ್ ಕಾಣ್ತಾ ಹೋಗುತ್ತೆ. ಏ ಇವತ್ತೊಂದಿನ ತಿಂದರೆ ಏನೂ ಆಗಲ್ಲ ಬಿಡು, ನಾಳೆ ಒಂದಿನ ತಿಂದರೆ ಏನೂ ಆಗಲ್ಲ ಬಿಡು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ, ನಮಗೆ ನಾವು ಸಮಾಧಾನ ಮಾಡ್ಕೊಳ್ತಾ ಇರ್ತೀವಿ. ಆದರೆ ದೇಹ ಕೇಳಬೇಕಲ್ವ? ದೇಹ ಚೆನ್ನಾಗಿರಬೇಕು ಅಂದರೆ ನಮ್ಮ ಕೈ ಬಾಯಿ ಹಾಗೆ ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಚೆನ್ನಾಗಿರಬೇಕು. ಇಲ್ಲಿ ಅದರಕ್ಕೆ ಸಿಹಿ ಇರಬೇಕು, ಉದರಕ್ಕೂ ಕೂಡ ಸಿಹಿ ಇರಬೇಕು. ಕೆಲವೊಂದು ಸಮಯದಲ್ಲಿ ಕಷ್ಟ ಆಗುತ್ತೆ. ಕೆಲವೊಂದು ಸಮಯದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಕಂಟ್ರೋಲ್ ಮಾಡಲೇಬೇಕು. ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದರೂ ಕಡಿಮೆನೇ ಆಗುತ್ತೆ. ಸೊ ಯಾಕಪ್ಪ ಅಂದರೆ ಎಲ್ಲ ಸಂಪತ್ತುಗಳಿಗಿಂತ ಆರೋಗ್ಯವೆಂಬ ಸಂಪತ್ತು ನಮಗೆ ಬೇಕೇ ಬೇಕು ಸ್ನೇಹಿತರೆ. ಸೊ ಇಂತಹ ಆರೋಗ್ಯವನ್ನು ಹೇಗಿಟ್ಕೊಳ್ಬೇಕು, ಅದರಲ್ಲೂ ಮುಖ್ಯವಾಗಿ ಈ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಸೇವನೆ ಮಾಡಬೇಕು, ಜೀರ್ಣಶಕ್ತಿ ಚೆನ್ನಾಗಿರಬೇಕು, ದೇಹವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಕೊಡಲಿಕ್ಕೆ, ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಈ ದಿನ ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಚನ್ನಬಸವಣ್ಣ ಅವರಿಂದ ಈ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳ ಬಗ್ಗೆ ತಿಳಿತಾ ಹೋಗೋಣ. ಆ ಎಲ್ಲ ವಿಶೇಷ ಮಾಹಿತಿಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಅವರು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಜೀರ್ಣಶಕ್ತಿ ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಜೀರ್ಣಶಕ್ತಿ ಬಗ್ಗೆ ಚನ್ನಬಸವಣ್ಣ ಅವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ.
5: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ದಾಡದ ಹತ್ತಿರ ಮುರುಕಟ್ಟೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು, ಮನೆ ಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಜೀರ್ಣಶಕ್ತಿ ಮನುಷ್ಯನಿಗೆ ಮೂಲ ಆರೋಗ್ಯ ಶಕ್ತಿ. ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಅವ್ರಿಗೆ ಯಾವ ರೋಗಗಳು ಬರಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ 100 ವರ್ಷ ಆರೋಗ್ಯ, ಆಯಸ್ಸು ಕಟ್ಟಿಟ್ಟ ಬುತ್ತಿ. ಜೀರ್ಣಶಕ್ತಿ ಚೆನ್ನಾಗಿಲ್ಲ, ಅಗ್ನಿ ಮಂದೆ ಇತ್ತು ಅಂತ ಹೇಳಿದ್ರೆ ಶಾಂತು ಅಗ್ನಿ ಮೃಯ್ಯತೆ ಅಂತ ಹೇಳ್ತಾರೆ. ಅಗ್ನಿ ಶಾಂತವಾದ್ರೆ ಮನುಷ್ಯ ಸಾಯ್ತಾನೆ, ಬೇಗ ಸಾಯ್ತಾನೆ ಅಂತ ಇದ್ರ ಅರ್ಥ. ಅದಕ್ಕೆ ಡಾಕ್ಟರ್ ಬಂದಾಗ ಸೀರಿಯಸ್ ಪೇಷಂಟ್ ಅನ್ನು ಮೊದಲು ಮುಟ್ಟು ನೋಡ್ತಾರೆ. ಮೈ ಬೆಚ್ಚಗಿದ್ರೆ ಬೇಗ ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಇಲ್ಲಾಂದ್ರೆ ಬೆಡ್ಶೀಟ್ ತೆಗೆದು ಮುಖದ ಮೇಲೆ ಹಾಕಿ ಐ ಆಮ್ ಸೋ ಸಾರಿ ಅಂತಾರೆ. ಅದಕ್ಕೆ ಅಗ್ನಿ ಅಂದ್ರೆ ಸಂಸ್ಕಾರ, ಅಗ್ನಿ ಅಂದ್ರೆ ಜೀವನ, ಅಗ್ನಿ ಅಂದ್ರೆ ಪ್ರಾಣ, ಅಗ್ನಿ ಅಂದ್ರೆ ಶಕ್ತಿ, ಅಗ್ನಿ ಅಂದ್ರೆ ದೃಢತೆ. ಇದು ಅಗ್ನಿ ತತ್ವದ ಮೂಲ ಶಕ್ತಿ. ಅಗ್ನಿಯ ವಿಚಾರದಲ್ಲಿ ನಾವು ಜಠರಾಗ್ನಿಯನ್ನು ಕುರಿತಾಗಿ ವಿಚಾರ ಮಾಡ್ತಾ ಇದ್ದೇವೆ. ಜಠರಾಗ್ನಿ ಮಂದ ಆಯಿತು ಅಂತಿದ್ರೆ ಅಜೀರ್ಣದ ಸಮಸ್ಯೆ. ಅದಕ್ಕೆ ಮಂದಾಗ್ನಿ ಅಂತ ಕರೀತಾರೆ, ಮಂದಾಮ್ಲ ಅಂತ ಕೂಡ ಕರೀತಾರೆ. ಇದು ಯಾಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಮೊದಲು ಟೈಮ್ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ. ಕೆಲವು ಜನ ಏನಂದರೆ ಚಿಕ್ಕಿದೆ ಅಂಥೇಳಿ ಬಾರಿಸ್ಬಿಡೋದೆ, ತುಂಬ ಹೆಚ್ಚು ಆಹಾರ ತಿನ್ನೋದು, ಟೈಮ್ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು, ಅಧಿಕ ಆಹಾರ ತಿನ್ನೋದು, ರುಚಿಗೆ ತುಂಬ ಕಂಟಕ್ಕೆ ಬರೋವ್ರಿಗೆ ಹಾರ್ಟಿ ಮಿಲ್ ಅಂತಾರೆ, ಹಂಗೆ ಆಹಾರ ತಿನ್ನೋದು. ಆಮೇಲೆ ಮಲಬದ್ಧತೆ ಸಮಸ್ಯೆಯಿಂದ, ಇದರಿಂದ ಏನಾಗುತ್ತೆ, ಮಲಬದ್ಧತೆ ಸಮಸ್ಯೆ ಆಗುತ್ತೆ, ಅದರಿಂದ ಅಜೀರ್ಣ ಆಗುತ್ತೆ, ಅಗ್ನಿಮಾಂದ್ಯ ಆಗುತ್ತೆ. ಮತ್ತು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದು 4ನೇ ಕಾರಣ ಆಯಿತು. ಆಮೇಲೆ ಮಾನಸಿಕ ಒತ್ತಡಗಳು 5ನೇ ಕಾರಣ ಆಯಿತು. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು 6ನೇ ಕಾರಣ. ಸರಾಯಿ, ಗುಟ್ಕ, ತಂಬಾಕು, ಬೀಡಿ, ಸಿಗರೇಟು, ದುಶ್ಚಟಗಳು 7ನೇ ಕಾರಣ. ಚಹಾ, ಕಾಫಿ 8ನೇ ಕಾರಣ. ಟೈಮ್ ಸರಿಯಾಗಿ ಸೇವನೆ, ಆಹಾರ ತಿಂದೇ ಇರೋದು 9ನೇ ಕಾರಣ. ಹೀಗೆಲ್ಲ ಕಾರಣಗಳಿಂದಾಗಿ ಅಜೀರ್ಣದ ಸಮಸ್ಯೆ ಬರುತ್ತೆ. ಹಸಿಯದೆ ಗುಣ ಬೇಡ, ಹಸಿದು ಮತ್ತಿರ ಬೇಡ, ಬಿಸಿ ಬೇಡ, ತಂಗಳು ಬೇಡ, ವೈದ್ಯನ ಗಸಣವೇ ಬೇಡ ಎಂದ ಸರ್ವಜ್ಞ. ಹಸಿದಾಗ ಆಹಾರ ಸೇವನೆ ಮಾಡಬೇಕು, ಆಮೇಲೆ ಹಸಿಯದೆ ಆಹಾರ ಸೇವನೆ ಮಾಡಬಾರ್ದು. ಕೆಲವು ಜನ ಹಾಗೆ ತಿಂದಿದ್ದೆ ತಿಂದಿದ್ದು, ಮಧ್ಯಾಹ್ನ ಆಯಿತು ತಿನ್ನಲೇಬೇಕು, ಹಂಗೇನಿಲ್ಲ, ಅದು ಹೊಟ್ಟೆ ಹಸಿವತ್ರ ಮಾತ್ರ ತಿನ್ನಬೇಕು. ಮತ್ತು ಜೀರ್ಣಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಖಾಲಿ ಬಿಡಬೇಕು. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು, ಕಾಲು ಭಾಗ ಖಾಲಿ ಇರಬೇಕು ಹೊಟ್ಟೆ. ಜಪಾನ್ನಲ್ಲಿ ಒಂದು ಪ್ರದೇಶ ಇದೆ, ಅಲ್ಲಿ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾರೆ 90% ಜನ. ಯಾಕಂದರೆ ಅವರು ತಮ್ಮ ಆಹಾರವನ್ನು 80% ಮಾತ್ರ ಹೊಟ್ಟೆ ತುಂಬ ತಿಂತಾರೆ, ಇನ್ನು 20% ಖಾಲಿ ಬಿಡ್ತಾರೆ. ನಾವು 100ಗೆ 200% ತಿನ್ನೋದು, ಅದರಿಂದ ಏನಾಗುತ್ತೆ, ಅಜೀರ್ಣ ಆಗ್ತದೆ, ಅಗ್ನಿಮಾಂದ್ಯ ಆಗ್ತದೆ. ಅದಕ್ಕಾಗಿ ಆಹಾರ ಹೇಗಿರಬೇಕು, ಹಿತಮಿತವಾಗಿರಬೇಕು. ಹಿತಬುಕ್, ಮಿತಬುಕ್, ಋತುಬುಕ್, ಇದು ಅಗ್ನಿಮಾಂದ್ಯವನ್ನು ಸರಿಯಾಗಿ ನಾವು ನಿವಾರಣೆ ಮಾಡ್ಕೊಳ್ತಕ್ಕಂಥ ಪದ್ಧತಿ. ಹಿತವಾಗಿ ಆಹಾರ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಋತುವಿಗೆ ಅನುಗುಣವಾಗಿ ತಿನ್ನಬೇಕು. ಚಳಿಗಾಲದಲ್ಲಿ ಸ್ವಲ್ಪ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದರೆ ನಡೀತದೆ, ಅದೇ ನೀವು ಬೇಸಿಗೆ ಕಾಲದಲ್ಲಿ ತಿಂದರೆ ಏನಾಗುತ್ತೆ, ಅದರಿಂದ ಅಜೀರ್ಣ ಆಗುತ್ತೆ. ಚಳಿಗಾಲದಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಇರ್ತದೆ. ಅವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ತಿಂದರೂ ಅಡ್ಜಸ್ಟ್ ಆಗುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಹೆವಿ ತಿಂದರೆ ಮುಗಿದೋಗ್ತದೆ. ಅದಕ್ಕೆ ಈ ಒಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ.
4: ಸ್ನೇಹಿತರೆ, ನಾವು ಸೇವನೆ ಮಾಡುವಂತಹ ಆಹಾರ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಜೊತೆಗೆ ಋತುಮಾನಗಳಿಗೆ ಅನುಗುಣವಾಗಿ ಹೇಗೆ ಆಹಾರ ಸೇವನೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರು. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವೈದ್ಯ ಶ್ರೀ ಚನ್ನಬಸವಣ್ಣ ಅವರು ಜೀರ್ಣಶಕ್ತಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಜೀರ್ಣಶಕ್ತಿ ಮನುಷ್ಯನ ಮೂಲ ಶಕ್ತಿಯಾಗಿದೆ. ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸಿದರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮನೆಮದ್ದುಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆರೋಗ್ಯಕರ ಸಲಹೆಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚನ್ನಬಸವಣ್ಣ ಅವರಿಂದ ಕೇಳೋಣ.
3: ಒಂದಿಷ್ಟು ಮನೆಮದ್ದುಗಳನ್ನು ನೋಡೋಣ. ಮನೆಮದ್ದುಗಳಲ್ಲಿ ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂತ ಹೇಳ್ತಾರೆ. ಅಂದರೆ ಆಹಾರದಕ್ಕಿಂತ ಪೂರ್ವದಲ್ಲಿ ಹಸಿ ಶುಂಠಿ ಮತ್ತು ಸೈಂಧವ ಲವಣವನ್ನು ಸೇವಿಸುವುದು ಅಜೀರ್ಣದ ಸಮಸ್ಯೆಗೆ ಶಾಶ್ವತ ಪರಿಹಾರ. 1 ಇಂಚ್ ಹಸಿ ಶುಂಠಿಯನ್ನು ಸೈಂಧವ ಲವಣದಲ್ಲಿ ಅದ್ದಿ ಅದು ನಿಧಾನಕ್ಕೆ ಕಚ್ಚಿ ಕಚ್ಚಿ ಅದರ ರಸವನ್ನು ಸೇವನೆ ಮಾಡೋದು. ಅದಾದಮೇಲೆ ಒಂದು 1/2 ತಾಸು ಮೊದಲು ಈ ಥರ ಮಾಡಿ ಅದಾದಮೇಲೆ 1/2 ಗಂಟೆ ಆದಮೇಲೆ ಆಹಾರ ಸೇವನೆ ಮಾಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು 1ನೇ ಮನೆಮದ್ದು. ಇನ್ನು 2ನೇ ಮನೆಮದ್ದು, 2 ಚಮಚ ಜೀರಿಗೆ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ 1/2 ಗ್ಲಾಸ್ ಇಳಿಸಿ ಶೋಧಿಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆಗೆ, ಅಗ್ನಿಮಾಂದ್ಯದ ಸಮಸ್ಯೆಗೆ ಪರಿಹಾರ. ಇನ್ನು 3ನೇ ಮನೆಮದ್ದು ಅಂತ ಹೇಳಿದ್ರೆ ಓಂಕಾಳು. ಓಂಕಾಳು 2 ಚಮಚ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಕೂಡ 1/2 ಗ್ಲಾಸ್ ಇಳಿಸಿ ಸೇವನೆ ಮಾಡೋದು. ಇನ್ನು 4ನೇ ಮನೆಮದ್ದು ಏನು ಅಂತ ಹೇಳಿದ್ರೆ 100 ಗ್ರಾಮ್ ಸೋಂಕಾಳು, 100 ಗ್ರಾಮ್ ಓಂಕಾಳು, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಸೈಂಧವ ಲವಣ, 20 ಗ್ರಾಮ್ ಕಾಳುಮೆಣಸಿನ ಪುಡಿ, ಹಾಗೆಯೇ ಒಂದು 20 ಗ್ರಾಮ್ ಹಿಪ್ಪಲೆಯ ಪುಡಿ, 20 ಗ್ರಾಮ್ ಶುಂಠಿ ಪುಡಿ, ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಅದನ್ನು ಆ ಪುಡಿಯನ್ನು ನೀವು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ 1/2 ಚಮಚ ಅಥವಾ 1 ಚಮಚ 1/2 ಗ್ಲಾಸ್ ಉಗುರು ಬೆಚ್ಚಿನ ನೀರಿನಲ್ಲಿ ಸೇವನೆ ಮಾಡೋದ್ರಿಂದ ಊಟಕ್ಕಿನ 1/2 ಗಂಟೆ ಮೊದಲು ನಿಮಗೆ ಚೆನ್ನಾಗಿ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು. ಇನ್ನು 5ನೇ ಮನೆಮದ್ದು ಏನು ಅಂತ ಹೇಳಿದ್ರೆ ಆಹಾರದಕ್ಕಿಂತ 1/2 ಗಂಟೆ ಮೊದಲು 1 ನಿಂಬೆಹಣ್ಣಿನ ರಸವನ್ನು 50 ml ನೀರಿನಲ್ಲಿ ಬೆರೆಸಿ 1/2 ಚಮಚ ಸೈಂಧವ ಲವಣವನ್ನು ಹಾಕಿ ಅದನ್ನು ಸೇವನೆ ಮಾಡಬೇಕು. ಇದರಿಂದ ಕೂಡ ತುಂಬ ಚೆನ್ನಾಗಿ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ. ಇದಿಷ್ಟು ಜೀರ್ಣಶಕ್ತಿಗೆ ಇರತಕ್ಕಂಥ 5 ಪ್ರಮುಖವಾಗಿರ್ತಕ್ಕಂಥ ಮನೆಮದ್ದುಗಳು. ಇದು ಅಜೀರ್ಣ ಅಗ್ನಿಮಾನ್ಯಕ್ಕೆ, ಕೆಲವು ಜನರಿಗೆ ಹೈಪರ್ ಅಸಿಡಿಟಿ ಇರ್ತದೆ ಅವ್ರಿಗೆಲ್ಲ ತುಂಬ ಪಿತ್ತ ವಿಕಾರ ಇರ್ತದೆ ಅಂಥವ್ರಿಗೆ ಬೇರೆ ಮನೆಮದ್ದು. ಇದು ಅಗ್ನಿಮಾಂದ್ಯ ಅಜೀರ್ಣದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮನೆಮದ್ದು. ಈ ಮನೆಮದ್ದುಗಳು ನಿರಂತರ 3 ತಿಂಗಳು ಮಾಡಿಕೊಂಡ್ರೆ ಅದ್ಭುತವಾದ ಪರಿಹಾರ. ಇದಕ್ಕೂ ಸರಿಯಾಗಿಲ್ಲ ಅಂದರೆ ತುಂಬ ದೋಷಗಳ ವಿಕಾರ ಇರ್ತದೆ, ಅಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು. ಜೊತೆಗೆ ಕೆಲವೊಂದಿಷ್ಟು ಔಷಧಿಗಳನ್ನು ಆಯುರ್ವೇದದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಅಜೀರ್ಣದ ಅಗ್ನಿಮಾಂದ್ಯದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಅಜೀರ್ಣದ ಸಮಸ್ಯೆಯಿಂದನೇ BP, ಶುಗರು, ಕ್ಯಾನ್ಸರ್ ಕೂಡ ಬರೋದು ಅಜೀರ್ಣದಿಂದನೇ, ಗೊತ್ತಿಲ್ಲ ನಿಮಗೆ. ಟಾಕ್ಸಿಸಿಟಿ, ಫ್ರೀ ರೆಡಿಕಲ್ಸ್ ಯಾಕೆ ಸೃಷ್ಟಿ ಆಗ್ತವೆ? ಅಜೀರ್ಣದಿಂದ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಆ ಟಾಕ್ಸಿಸಿಟಿ ಬ್ಲಡ್ಡಲ್ಲಿ ನಮ್ಮ ಎಲ್ಲ ಆ ಒಂದು ದೇಹದ ಸಪ್ತಧಾತುಗಳಲ್ಲಿ ಅದೇನಾಗ್ತದೆ, ಸ್ಪ್ರೆಡ್ ಆಗುತ್ತೆ. ಆವಾಗ್ಲೇ ಅದು ಗಂಟಾಗಿ ಕಾರ್ಸಿನೋಜೆನಿಕ್ ಆಗಿ ಕನ್ವರ್ಟ್ ಆದಾಗ ಅದೇ ಕ್ಯಾನ್ಸರ್ ಆಗುತ್ತೆ. ಸಂಧಿವಾತ ಇರಲಿ, ಥೈರಾಯ್ಡ್ ಇರಲಿ, BP ಇರಲಿ, ಶುಗರ್ ಇರಲಿ, ಕಣ್ಣಿನ ಸಮಸ್ಯೆ ಇರಲಿ, ಆಮೇಲೆ ಮಾನಸಿಕ ತೊಂದರೆಗಳಿರಲಿ, ಯಾವುದೇ ರೋಗ ಇರಲಿ, ತಲೆಯಿಂದ ಪಾದದವರೆಗೆ ಬರತಕ್ಕಂಥ 1000+ ರೋಗಗಳಿಗೆ ಮೂಲ ಕಾರಣವೇ ಅಜೀರ್ಣ. ಆಟೋಇಮ್ಯೂನ್ ಡಿಸೀಸು, ಚರ್ಮ ವ್ಯಾಧಿಗಳು ಎಲ್ಲದಕ್ಕೂ. ಅದಕ್ಕೆ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕಾಗಿ ಈ ಮನೆಮದ್ದುಗಳನ್ನು ನ್ಯಾಚುರಲಾಗಿ ಬಳಸ್ಕೊಳ್ಳಿ. ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ಆಹಾರ ಸ್ವಚ್ಛವಾಗಿರಲಿ. ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಇವೆಲ್ಲ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪ ಇವೆಲ್ಲವುಗಳನ್ನು ಸೇವನೆ ಮಾಡಬೇಕೆ ಹೊರತು ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ತಿಂತ ಆ ದುಶ್ಚಟಗಳನ್ನು ಮಾಡ್ತಾ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವೇ ಇಲ್ಲ. ಅದಕ್ಕಾಗಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಅಂತಿದ್ರೆ ನಾವು ಆಯುರ್ವೇದ ಶಾಸ್ತ್ರ ಗ್ರಂಥದ ಅನುಗುಣವಾಗಿ ಆಹಾರವನ್ನು ರೂಢಿಸ್ಕೊಳ್ಬೇಕು. ಅಲ್ಲಿ ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಅಂತ ಬರ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರ, ಸಮಯಕ್ಕೆ ಸರಿಯಾಗಿ ನಿದ್ರೆ ಅಜೀರ್ಣದ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಮತ್ತೆ ನಿಮಗೆ ನೆನಪು ಮಾಡ್ತಾ ಆತ್ಮೀಯರೇ, ಭಕ್ತಿಯ ಕ್ಷಣ.
2: ಸ್ನೇಹಿತರೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಳ್ಬೋದು, ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳಿಂದ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರು. ಸೊ ನಾನು ಆಗಲೇ ಹೇಳ್ದಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಲೇಬೇಕು ಸ್ನೇಹಿತರೆ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಕೂಡ ಸರಾಗವಾಗಿ ನಡೀಲಿಕ್ಕೆ ಕಾರಣವಾಗುತ್ತೆ. ಆರೋಗ್ಯವೆಂಬ ಅಮೂಲ್ಯವಾದಂತಹ ಸಂಪತ್ತು ನಿಮ್ದಾಗಲಿ ಅಂತ ಹೇಳ್ತಾ ಈ ದಿನ ಜೀರ್ಣಶಕ್ತಿಯ ಬಗ್ಗೆ ವಿಶೇಷವಾಗಿ ಮಾಹಿತಿಗಳನ್ನು ತಿಳಿಸಿದಂತಹ ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
5: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
4: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
5: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
4: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
6: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದ ಗುಡ್ಡೇಕಲ್ನ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹರೋಹರ ಜಾತ್ರೆಯ 2ನೇ ದಿನವಾದ ಶುಕ್ರವಾರ ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಬೆಳಗಿನ ಜಾವ ಮಳೆಯನ್ನು ಲೆಕ್ಕಿಸದ ಭಕ್ತರು ಹರೋಹರ ದೇವರ ನಾಮಸ್ಮರಣೆ ಮಾಡಿದರು. ದೂರದ ಊರುಗಳಿಂದ ಪಾದಯಾತ್ರೆಯಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸಿದರು. ಆಡಿಕೃತಿಕೆ ಅಂಗವಾಗಿ ಹಳದಿ ಉಡುಪು ವಸ್ತ್ರಗಳನ್ನು ಧರಿಸಿದ್ದ ಭಕ್ತರು ಹರೋಹರ ಸ್ಮರಣೆ ಮಾಡುತ್ತಾ ಗುಂಪು ಗುಂಪಾಗಿ ಪಾದಯಾತ್ರೆಯಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸಿದರು. ಆಡಿಕೃತಿಕೆ ಜಾತ್ರೆಗೆ ಶಿವಮೊಗ್ಗ ಸೇರಿ ರಾಜ್ಯದ ವಿವಿಧ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಜನರು ಬಂದಿದ್ದರು. ಇಷ್ಟಾರ್ಥ ಪ್ರಾರ್ಥನೆಗೆ ಹರಕೆ ಹೊತ್ತವರು ಕಾವಡಿ ಹಾಗೂ ಮಂಗಳವಾದ್ಯದೊಂದಿಗೆ ಕುಟುಂಬ ಸಮೇತರಾಗಿ ಬರಿಗಾಲಲ್ಲಿ ನಡೆದು ಬಂದಿದ್ದರು. ಶ್ರಾವಣ ಮಾಸದ ಭರಣಿ ಹಾಗೂ ಕೃತಿಕಾ ನಕ್ಷತ್ರದಲ್ಲಿ ಆಚರಿಸಲ್ಪಡುವ ಹಬ್ಬದ ಅಂಗವಾಗಿ ಭಕ್ತರು ನಸುಕಿನ ಜಾವದಿಂದಲೇ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಸಂಜೆ ನಂತರವೂ ಬರುತ್ತಿದ್ದ ಭಕ್ತರಿಗೆ ವಿಶೇಷ ವ್ಯವಸ್ಥೆ ಒದಗಿಸಲಾಗಿತ್ತು. ಹರೋಹರ ಉತ್ಸವದ ಅಂಗವಾಗಿ ಜಿಲ್ಲೆಯ ನಾನಾ ಭಾಗಗಳಿಂದ ತಮಿಳು ಹಾಗೂ ಇತರ ಸಮುದಾಯದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಜಾತ್ರೆಯಿಂದ ಸಂಚಾರಕ್ಕೆ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿದ್ದು, ಶಿವಮೊಗ್ಗ ನಗರದ ಕೆಲ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ನವಿಲು ಕಾವಡಿ, ಅರಮನೆ ಕಾವಡಿ, ಎಳನೀರು ಕಾವಡಿ, ಜೇನುತುಪ್ಪ ಕಾವಡಿ, ಹಾಲು ಕಾವಡಿ ಮತ್ತು ಹೂವಿನ ಕಾವಡಿ ಹೊತ್ತು ಬರುವವರು ಸಾವಿರಾರು ಮಂದಿ ಇದ್ದರು. ಕಾವಡಿ ಹೊತ್ತು ಹರಕೆ ತೀರಿಸಿದವರಲ್ಲಿ ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ಇದ್ದರು. ದೇವಸ್ಥಾನ ಸಮಿತಿಯು ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಿತ್ತು. ಭದ್ರಾವತಿ, ಹೊಳೆಹೊನ್ನೂರು, ಚನ್ನಗಿರಿ, ಹೊನ್ನಾಳಿ, ತರೀಕೆರೆ, ಲಕ್ಕವಳ್ಳಿ ಮುಂತಾದೆಡೆಗಳಿಂದ ಭಕ್ತರು ಬೆಳಗ್ಗೆಯಿಂದ ರಾತ್ರಿವರೆಗೆ ಆಗಮಿಸಿ ದೇವರ ದರ್ಶನ ಮಾಡಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಖಾಸಗಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ಪಾಲಿಕೆಯಿಂದ ಒಂದು ವಾರದೊಳಗೆ ಅಗತ್ಯ ಸೂಚನೆ ರವಾನಿಸಬೇಕು. ಇಲ್ಲದಿದ್ದರೆ ಆಸ್ಪತ್ರೆಗಳು ಹಾಗೂ ಪಾಲಿಕೆ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಮಹಾನಾಯಕ ಭೀಮರಾವ್ ಸಂಘರ್ಷ ಸಮಿತಿ ಅಧ್ಯಕ್ಷ ಎನ್ ಹರೀಶ್ ಹೇಳಿದರು. ಖಾಸಗಿ ಆಸ್ಪತ್ರೆಗಳಿಗೆ ನಗರ ಪಾಲಿಕೆಯಿಂದ ಕಟ್ಟಡ ನಿರ್ಮಾಣ ಅನುಮತಿ ನೀಡುವ ವೇಳೆ ನೆಲಮಹಡಿಯನ್ನು ವಾಹನ ನಿಲುಗಡೆಗೆ ಮೀಸಲಿಡುವಂತೆ ಯೋಜನೆ ಸಿದ್ಧಪಡಿಸಲಾಗುತ್ತದೆ. ಆದರೆ ಅನೇಕ ಆಸ್ಪತ್ರೆಗಳ ನೆಲಮಹಡಿಯಲ್ಲಿ ರೋಗಿಗಳು ಹಾಗೂ ಅವರ ಸಂಬಂಧಿಕರ ವಾಹನ ನಿಲುಗಡೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಗೆ ಬಂದವರು ತಮ್ಮ ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ತುರ್ತು ಸೇವೆಗಳ ವಾಹನಗಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಇದು ಸಂಚಾರ ದಟ್ಟಣೆಗೆ ಕಾರಣವಾಗುತ್ತಿದೆ. ನಿಯಮ ಉಲ್ಲಂಘಿಸಿರುವ ಆಸ್ಪತ್ರೆಗಳ ವಿರುದ್ಧ ಪಾಲಿಕೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಸಂಘಟನೆ ಪ್ರಮುಖರಾದ ಗಿರೀಶ್, ವಿಜಯ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ರಾಜ್ಯ ಸಚಿವ ಸಂಪುಟದ ಬಳಿಕ ಎರಡನೇ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಚಿವ ಮಧು ಬಂಗಾರಪ್ಪ ಶಿರಾಳಕೊಪ್ಪ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಪಟ್ಟಣದ ಬಸ್ ನಿಲ್ದಾಣ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿದರು. ಮಧು ಬಂಗಾರಪ್ಪ ಮಾತನಾಡಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ಅಭಿಮಾನಕ್ಕೆ ನಾನು ಸದಾ ಋಣಿ. ಶೀಘ್ರದಲ್ಲೇ ಮತ್ತೊಮ್ಮೆ ಶಿರಾಳಕೊಪ್ಪಕ್ಕೆ ಆಗಮಿಸಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಎಂದು ತಿಳಿಸಿದರು. ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ನಾಗರಾಜ್ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರನಗೌಡ, ಶಿರಾಳಕೊಪ್ಪ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ನಯಾಜ್ ಅಹಮದ್, ಭಂಡಾರಿ ಮಾಲ್ತೇಶ್, ಶಿವಾನಂದ ಸ್ವಾಮಿ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆ ಚುರುಕುಗೊಂಡಿದ್ದು ಮೆಕ್ಕೆಜೋಳ ಬಿತ್ತನೆ ಕಾರ್ಯ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪಿದೆ. ಭತ್ತದ ಸಸಿಮಡಿ ಸಿದ್ಧತೆಗಳು ಪೂರ್ಣಗೊಂಡಿವೆ. ತಾಳಗುಂದ ಹೋಬಳಿ ಸೇರಿ ವಿವಿಧೆಡೆ ಭತ್ತದ ನಾಟಿ ಆರಂಭಿಸಲಾಗಿದೆ. ತಾಲೂಕಿನಲ್ಲಿ ಒಟ್ಟು 40,000 ಎಕರೆ ಮೆಕ್ಕೆಜೋಳ ಬೆಳೆ ವ್ಯಾಪ್ತಿ ಇದ್ದು, ಈವರೆಗೆ 36,000 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ. ಈ ಬಾರಿ ಮಳೆ ವ್ಯತ್ಯಯದಿಂದ ಮೆಕ್ಕೆಜೋಳ ಕಾಳು ಹಿಡಿಯದೆ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಶಿಕಾರಿಪುರ ತಾಲೂಕಿನಲ್ಲಿ ಒಟ್ಟು 26,250 ಎಕರೆ ಭತ್ತ ಬೆಳೆಯುವ ಪ್ರದೇಶ ಇದ್ದು, ಪ್ರಸ್ತುತ ಜಮೀನುಗಳಲ್ಲಿ ನಾಟಿ ಕಾರ್ಯ ಇನ್ನೂ ಪ್ರಾರಂಭವಾಗಿಲ್ಲ. ಆದರೂ ರೈತರು ಸಸಿಮಡಿ ಸಿದ್ಧಪಡಿಸಿಕೊಂಡಿದ್ದಾರೆ. ಮಳೆಯಾದ ಕಾರಣ ನಾಟಿ ಮಾಡಲು ಮುಂದಾಗಿದ್ದಾರೆ. ಪ್ರತಿ ವರ್ಷ ತಾಲೂಕಿನಲ್ಲಿ ಸರಾಸರಿ 2,400 ಕ್ವಿಂಟಾಲ್ ಮೆಕ್ಕೆಜೋಳ ಹಾಗೂ 1,750 ಕ್ವಿಂಟಾಲ್ ಭತ್ತದ ಬೀಜಗಳು ಖರ್ಚಾಗುತ್ತಿದ್ದವು. ಈ ವರ್ಷ ಈವರೆಗೆ ಮೆಕ್ಕೆಜೋಳ ಬೀಜ 2,160 ಕ್ವಿಂಟಾಲ್, ಭತ್ತದ ಬೀಜ 1,600 ಕ್ವಿಂಟಾಲ್ ವಿತರಣೆಯಾಗಿದೆ. ಶಿಕಾರಿಪುರ ಹೋಬಳಿಯಲ್ಲಿ ಒಂದು ವಾರದಲ್ಲಿ 109.8 ಮಿಲಿಮೀಟರ್, ಅಂಜನಾಪುರ ಹೋಬಳಿಯಲ್ಲಿ 114.3 ಮಿಲಿಮೀಟರ್, ಹೊಸೂರು 64.9, ಉಡುಗಣಿ 90.8 ಹಾಗೂ ತಾಳಗುಂದದಲ್ಲಿ 80.8 ಮಿಲಿಮೀಟರ್ ಮಳೆಯಾಗಿದೆ. ಶಿಕಾರಿಪುರದಲ್ಲಿ ಆಗಸ್ಟ್ 1-5 85.6 ಮಿಲಿಮೀಟರ್ ಮಳೆಯಾಗಿದೆ. 5 ದಿನಗಳಲ್ಲಿ ವಾಡಿಕೆಗಿಂತ ದುಪ್ಪಟ್ಟು ಮಳೆಯಾದರೂ ಜೂನ್ನಿಂದ ಈವರೆಗಿನ ಲೆಕ್ಕಾಚಾರದಲ್ಲಿ 26% ಮಳೆ ಕೊರತೆಯಾಗಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತ ಡಾಕ್ಟರ್ ಪಿಆರ್ ಸಿಂಧ್ಯಾ, ಪ್ರಮುಖರಾದ ಮಹೇಶಪ್ಪ, ಶಕುಂತಲಾ ಚಂದ್ರಶೇಖರ್, ಚೂಡಾಮಣಿ, ಎಚ್ ಪರಮೇಶ್ವರಪ್ಪ, ಆರ್ ರಾಘವೇಂದ್ರ, ಡಾಕ್ಟರ್ ಅಮಿತ್ ಕುಮಾರ್, ಎಂ ಸುಜಾತ, ಶ್ರೀನಿವಾಸ್ ವರ್ಮಾ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಲ್ನಾಡ್ ಓಪನ್ ಗ್ರೂಪ್ನ ನಾಯಕರಾದ ರಾಜೇಶ್ ವಿ ಅವಲಕ್ಕಿ, ಸಿ ಚೇತನ್ ಕುಮಾರ್ ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದ ಫೀಡರ್ ಎಂಎಫ್ 1, 2 ಮತ್ತು 4 ಮೆಸ್ಕಾಂನಿಂದ ತುರ್ತು ಕಾಮಗಾರಿ ಇರುವುದರಿಂದ ಆಗಸ್ಟ್ 9 ಬೆಳಗ್ಗೆ 10 ಮಧ್ಯಾಹ್ನ 2 ಮಲ್ಲಿಗೇನಹಳ್ಳಿ, ತ್ಯಾವರೆಕೊಪ್ಪ, ಮುದ್ದಿನಕೊಪ್ಪ, ಸಿದ್ಲೀಪುರ, ಆಲದೇವರ ಹೊಸೂರು, ವಿರುಪಿನಕೊಪ್ಪ, ಗಿರಿದೀಪಂ, ಲಯನ್ ಸಫಾರಿ, ಭೋವಿ ಕಾಲೋನಿ, ಸಾಗರ ಮುಖ್ಯರಸ್ತೆ, ಗಾಡಿಕೊಪ್ಪ, ಆಲ್ಕೊಳ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಮತ್ತು ಶಿವಮೊಗ್ಗ ನಗರ ಉಪವಿಭಾಗ 2 ವ್ಯಾಪ್ತಿಯಲ್ಲಿ ಮೆಸ್ಕಾಂನಿಂದ ಕಾಮಗಾರಿ ನಡೆಯಲಿದ್ದು ಬೆಳಗ್ಗೆ 10 ಮಧ್ಯಾಹ್ನ 3 ಪಂಚವಟಿ ಕಾಲೋನಿ, ಬಿಹೆಚ್ ರಸ್ತೆ, ಅಶೋಕ ವೃತ್ತದಿಂದ ಎಎ ವೃತ್ತದವರೆಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸೇಕ್ರೆಡ್ ಹಾರ್ಟ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ವೃಕ್ಷಾರೋಹಣ ಮತ್ತು ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಶಾಲಾ ಆವರಣದಲ್ಲಿ ವಿವಿಧ ಜಾತಿಯ ಗಿಡವನ್ನು ನೆಟ್ಟರು. ತಾವು ನೆಟ್ಟ ಗಿಡವನ್ನು ಸಂರಕ್ಷಿಸಿ ಬೆಳೆಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ವಹಿಸುವುದಾಗಿ ಪ್ರತಿಜ್ಞೆ ಕೈಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ಲೀನಾ ಗೊನ್ಸ್ಲಿಸ್ಟ್, ಇತ್ತೀಚಿನ ದಿನಗಳಲ್ಲಿ ವಾಯುಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು. ಶಾಲಾ ಹಂತದಲ್ಲಿಯೇ ಮಕ್ಕಳಲ್ಲಿ ಪರಿಸರ ಪ್ರೇಮ, ಸ್ವಚ್ಛತೆಯ ಅಭ್ಯಾಸ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಬೆಳೆಸಿದರೆ ಅವರು ಭವಿಷ್ಯದಲ್ಲಿ ಉತ್ತಮ ಮತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ತಿಳಿಸಿದರು. ವೃಕ್ಷಾರೋಹಣದ ಜೊತೆಗೆ ಶಾಲಾ ಆವರಣ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಅನಿತಾ ಟೆಲ್ಲಿಸ್, ಸುಷ್ಮಾ, ಸಬೀನಾ ನಾಜ್, ಶಾಜಿಯಾ ಬಾನು ಹಾಗೂ ಸುನಿಲ್, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಳೆ ಕೊರತೆ ಸ್ವಲ್ಪ ಮಟ್ಟಿಗೆ ನೀಗಿದೆ. ಮುಂದಿನ ಎರಡು ವಾರದ ಮಳೆ ನೋಡಿಕೊಂಡು ಕೇಂದ್ರ ಸರ್ಕಾರದ ಮಾನದಂಡದ ಆಧಾರದ ಮೇಲೆ ಶಿವಮೊಗ್ಗ ಜಿಲ್ಲೆಯ ಭರಘೋಷಣೆ ನಿರ್ಧಾರ ಆಗಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಬರ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ಬೆಳೆ ಹಾನಿಗೀಡಾದ ರೈತರಿಗೆ ನ್ಯಾಯೋಚಿತವಾಗಿ ದೊರೆಯಬೇಕಾದ ಬೆಳೆ ಪರಿಹಾರ ದೊರೆಯಬೇಕು. ರೈತರಿಗೆ ಭರವಸೆ ಮೂಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಮಳೆ ಮಾಪನ ಕೇಂದ್ರಗಳನ್ನು ಕೂಡಲೇ ದುರಸ್ತಿ ಮಾಡಿಸಬೇಕು. ಕಳೆದ ವರ್ಷ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಾಗಿರುವ ತಪ್ಪಾದ ಅಂಕಿಅಂಶಗಳಿಂದಾಗಿ ಪ್ರಸಕ್ತ ಸಾಲಿನ ಬೆಳೆ ಹಾನಿ ಪರಿಹಾರ ದೊರೆಯುವಲ್ಲಿ ವ್ಯತ್ಯಾಸಗಳಾಗದಂತೆ ಗಮನಹರಿಸಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬಿದ್ದ ಮಳೆಯಿಂದಾಗಿ ಭಾರೀ ಪ್ರಮಾಣದ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿದೆ. ಈ ಕುರಿತು ವರದಿಯನ್ನು ತಯಾರಿಸಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ ಅವರು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸುವುದಾಗಿ ತಿಳಿಸಿದರು. ಸೊರಬ ತಾಲೂಕಿನಲ್ಲಿ ಶೇಕಡ 32% ಮಳೆ ಕೊರತೆ ಉಂಟಾಗಿದೆ. ಕೆರೆಕಟ್ಟೆಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ಮೆಕ್ಕೆಜೋಳ ಬಿತ್ತನೆಯಲ್ಲಿ ಹಿನ್ನಡೆಯಾಗಿದೆ. ಸಕಾಲದಲ್ಲಿ ಮಳೆ ಬಾರದ ಕಾರಣಕ್ಕೆ ನಿರೀಕ್ಷಿತ ಪ್ರಮಾಣದ ಇಳುವರಿ ಬರುವುದು ಕೂಡ ಕಷ್ಟವಾಗಿದೆ. ಭತ್ತ ನಾಟಿ ಪ್ರದೇಶವು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ತಹಶೀಲ್ದಾರ್ ಕೆ ಪುರಂದರ್, ಎಸ್ಪಿ ನಿಖಿಲ್, ಇಒ ಕೆ ಆರ್ ಶಶಿಧರ್ ಇತರರಿದ್ದರು. ಕ್ಷೇತ್ರದ ಜನತೆ ಬಂಗಾರಪ್ಪ ಅವರನ್ನು ರಾಷ್ಟ್ರಮಟ್ಟಕ್ಕೆ ಬೆಳೆಸಿದವರು. ರಾಜಕಾರಣಿಗಳನ್ನು ಸೃಷ್ಟಿಸುವ ಶಕ್ತಿ ಇರುವುದು ಜನತೆಗೆ ಎಂದು ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲ ಸಚಿವರಿಗೂ ತಮ್ಮ ಜಿಲ್ಲೆಗಳಲ್ಲಿನ ಬರ ವೀಕ್ಷಣೆಗೆ ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದೇವೆ. ನಾನು ಶಿಕ್ಷಣ ಮಂತ್ರಿಯಾಗಿ ಮಕ್ಕಳಿಗೆ ಪೂರಕವಾದ ಕಾರ್ಯಕ್ರಮ ಜಾರಿಗೆ ತಂದ ಖುಷಿ ಇದೆ. ವಿರೋಧಿಗಳ ಟೀಕೆಗಳಿಗೆ ನಾನು ಗಮನಹರಿಸುವುದಿಲ್ಲ. ನಾವು ಮಾಡುವ ಕೆಲಸಗಳು ಎಂದಿಗೂ ಶಾಶ್ವತವಾಗಿರುತ್ತದೆ. ಟೀಕೆಗಳು ಸಾಯುತ್ತವೆ ಎಂದು ತಿಳಿದುಕೊಂಡು ಕೆಲಸ ಮಾಡುತ್ತಿದ್ದೇನೆ ಎಂದರು. ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ 130 ಕೋಟಿ ರು ಬಂದಿದೆ. ರಸ್ತೆ, ಆರೋಗ್ಯ ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯಗಳು ನಡೆಯಬೇಕು. ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ಹಣ ತಂದು ಗಮನಾರ್ಹ ಬದಲಾವಣೆ ತರಲಾಗಿದೆ. 2028 ಚುನಾವಣೆಯನ್ನು ಅಭಿವೃದ್ಧಿ ಕೆಲಸದ ಮೇಲೆ ನಡೆಸೋಣ. ವಿಧಾನಸಭೆ ಅಧಿವೇಶನದ ನಂತರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿಗಳಿಗೆ ಭೇಟಿ ನೀಡಲಾಗುವುದು ಎಂದರು. ಛತ್ರದಹಳ್ಳಿ ಬಳಿ ಸಚಿವರನ್ನು ಅಭಿಮಾನಿಗಳು 100 ಕಾರುಗಳ ಮೂಲಕ ಮೆರವಣಿಗೆ ನಡೆಸಿದರು. ನಂತರ ಬಂಗಾರಧಾಮಕ್ಕೆ ತೆರಳಿ ಬಂಗಾರಪ್ಪ ಮತ್ತು ಶಕುಂತಲಮ್ಮ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಣ್ಣಪ್ಪ ಹಾಲಗಟ್ಟ, ಆನವಟ್ಟಿ ಬ್ಲಾಕ್ ಅಧ್ಯಕ್ಷ ಸದಾನಂದಗೌಡ, ತಹಶೀಲ್ದಾರ್ ಕೆ ಪುರಂದರ್, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಗಣಪತಿ, ಶಿವಮೂರ್ತಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಪಿ ರುದ್ರಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತಬಲಿ ಬಂಗಾರಪ್ಪ ಮತ್ತಿತರರಿದ್ದರು. ಮುಂದಿನ ವಿವರ. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಶಾಸಕ ಆರಗ ಜ್ಞಾನೇಂದ್ರ ಅವರನ್ನು ಒಳಗೊಂಡ ವಿನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅಕ್ರಮ ಅಡಿಕೆ ಆಮದು ಹಾಗೂ ಕಳ್ಳಸಾಗಣೆ ತಡೆಯುವ ನಿಟ್ಟಿನಲ್ಲಿ ಪ್ರಬಲ ಕಾನೂನು ರೂಪಿಸುವಂತೆ ಆಗ್ರಹಿಸಿತು. ಕಳ್ಳ ಮಾರ್ಗದಲ್ಲಿ ದೇಶದೊಳಕ್ಕೆ ಅಡಿಕೆ ಆಮದು ಆಗುತ್ತಿರುವುದು ಹಾಗೂ ಅಡಿಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿರುವ ಪರಿಣಾಮ ಪಾರಂಪರಿಕವಾಗಿ ಅಡಿಕೆ ಬೆಳೆಯುವ ಪ್ರದೇಶಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ. ಇದು ದೇಶದ ಅಡಿಕೆ ಮಾರುಕಟ್ಟೆಗೆ ಮಾರಕವಾಗಿದೆ ಎಂದು ನಿಯೋಗ ಮನವರಿಕೆ ಮಾಡಿತು. ಕರ್ನಾಟಕ ಸೇರಿ ಅಡಿಕೆ ಬೆಳೆಯುವ ರಾಜ್ಯಗಳ ಲಕ್ಷಾಂತರ ರೈತ ಕುಟುಂಬಗಳು ಅಡಿಕೆ ಅಕ್ರಮ ಆಮದಿನಿಂದ ಎದುರಿಸುವ ಸವಾಲು, ಸಂಕಷ್ಟಗಳ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಲಾಯಿತು. ಅಡಿಕೆಗೆ ತಗಲುತ್ತಿರುವ ರೋಗಗಳು, ಸಂಸ್ಕರಣಾ ವೆಚ್ಚ, ಕುಸಿಯುತ್ತಿರುವ ಉತ್ಪಾದನೆ, ಹೀಗೆ ಹಲವು ಸವಾಲುಗಳನ್ನು ರೈತರು ಎದುರಿಸುತ್ತಿದ್ದಾರೆ ಎಂದು ವಿವರಿಸಿದರು. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೋಟ ಶ್ರೀನಿವಾಸ್ ಪೂಜಾರಿ, ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ, ವ್ಯವಸ್ಥಾಪಕ ನಿರ್ದೇಶಕ ಸತ್ಯನಾರಾಯಣ್ ನಿಯೋಗದಲ್ಲಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರ ವಸತಿ ಘಟಕಗಳ ಮಾಲೀಕರು ಸಂಸ್ಥೆಗಳನ್ನು ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರವಾಸಿಗರ ಸುರಕ್ಷೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸೂಚಿಸಿದ್ದಾರೆ. ಮಕ್ಕಳ ಸಹಾಯವಾಣಿ, ರಾಷ್ಟ್ರೀಯ ಪ್ರವಾಸಿ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಕೇಂದ್ರದ ಟೋಲ್ ಫ್ರೀ ಸಂಖ್ಯೆ ಜತೆಗೆ ಸಮೀಪದ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರು, ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಸ್ಥಳೀಯ ಸಂಸ್ಥೆಯ ಸಂಪರ್ಕ ಮಾಹಿತಿ ಒಳಗೊಂಡ ಫಲಕ ಕಡ್ಡಾಯವಾಗಿ ಅಳವಡಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಪ್ರವಾಸಿಗರಿಗೆ ಅಗತ್ಯ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ ಕೇಳು.

0: ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೇಳಿಸಲಿದ್ದೇವೆ, ಮದ್ಯದ ವಿಷ ತಗ್ಗಿಸುವ ದ್ರಾಕ್ಷಾರಸ, ತಾಯಿನುಡಿಯ ತಾವು ಮಿದುಳಲ್ಲಿದೆ, ಪ್ರೇಮದ ಕಿಡಿ ಹೊತ್ತಿಸಿದ ಪ್ರಣಯದಾಟ, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್.
1: ವಿಷ ಕುಗ್ಗಿಸುವ ದ್ರಾಕ್ಷಿಯ ರಸ. ಕ್ಯಾನ್ಸರ್ ರೋಗಿಗಳದ್ದು ಅಡಕುತ್ರೆಯಲ್ಲಿ ಸಿಕ್ಕಿಕೊಂಡಂತಹ ಪರಿಸ್ಥಿತಿ ಅಂತ ಅನ್ಬಹುದು. ಕ್ಯಾನ್ಸರ್ ರೋಗವೇ ಜೀವ ತಿನ್ನುವಾಗ ಅದಕ್ಕೆ ಚಿಕಿತ್ಸೆಯಾಗಿ ಬಳಸುವಂತಹ ಹಲವಾರು ಔಷಧಗಳು ಇನ್ನಷ್ಟು ವಿಷವಾಗಿ ಕಾಡ್ಬಿಡುತ್ತೆ. ರೋಗ ಗುಣವಾದರೂ ರೋಗಿ ಅಸ್ವಸ್ಥನಾಗಿಯೇ ಇರುವಂತೆ ಮಾಡುತ್ತವೆ. ಇಂತಹದೊಂದು ಔಷಧದ ವಿಷ ಪರಿಣಾಮವನ್ನ ದ್ರಾಕ್ಷಿಯ ಬೀಜಗಳ ರಸವನ್ನ ಬಳಸಿ ತಗ್ಗಿಸಬಹುದಂತೆ. ಹಾಗಂತ ಸುದ್ದಿಯನ್ನ ಕೋಲ್ಕತ್ತಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯಾಲಜಿಯ ಕ್ಯಾನ್ಸರ್ ಸಂಶೋಧಕ ಕೃಷ್ಣದಾಸ್ ಸಾಹಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ದ್ರಾಕ್ಷಿಯ ಬೀಜಗಳಲ್ಲಿ ಹಲವು ಚಿಕಿತ್ಸಕ ಗುಣಗಳಿದೆ ಅನ್ನೋದು ಹೊಸ ವಿಷಯ ಏನಲ್ಲ. ಬೀಜಗಳನ್ನ ಅರೆದು ತಗ್ಗಿದ ರಸದಲ್ಲಿ ಪಾಲಿಫಿನಾಲ್ಗಳೆಂಬ ರಾಸಾಯನಿಕಗಳು ಇರುತ್ತವೆ. ಸಸ್ಯಗಳಲ್ಲಿ ಕಾಣಬರುವ ಈ ವರ್ಗದ ಹಲವು ರಾಸಾಯನಿಕಗಳು ಔಷಧಗಳಂತ ನಿರೂಪಿತ ಸಹ ಆಗಿದೆ. ಜೊತೆಗೆ ಕ್ಯಾನ್ಸರ್ ಹಾಗೂ ಮುಪ್ಪಿಗೆ ಕಾರಣವಾಗುವಂತಹ ದೇಹದಲ್ಲಿಯೇ ಉತ್ಪನ್ನವಾಗುವ ಬಹಳ ಕ್ರಿಯಾಶಾಲಿಯಾದ ಆಕ್ಸಿಜನ್ ರ್ಯಾಡಿಕಲ್ ಎನ್ನುವ ಅಣುಗಳ ಶಕ್ತಿಯನ್ನ ಕಸಿಯುವ ಸಾಮರ್ಥ್ಯ ಸಹ ಇದಕ್ಕೆ ಇದೆ. ಹೀಗಾಗಿ ಇವನ್ನ ಆಂಟಿ ಆಕ್ಸಿಡೆಂಟ್ಗಳಂತ ಕರೀತಾರೆ. ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ಗಳು ಒಳ್ಳೆಯ ಔಷಧಗಳಾಗಬಹುದು ಅನ್ನುವಂತಹ ತರ್ಕ ಸಹ ಇದೆ. ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯುವಂತಹ ಮಂಜರಿ ತಳಿಯ ದ್ರಾಕ್ಷಿಯಲ್ಲಿ ಬೀಜಗಳು ದಪ್ಪವಾಗಿರುತ್ತವೆ ಅಷ್ಟೇ. ಈ ಬೀಜಗಳ ರಸಗಳಿಗೂ ಇಂತಹ ಚಿಕಿತ್ಸಕ ಗುಣವಿರಬಹುದಾ ಅಂತ ಸಾಹಾ ತಂಡ ಪರೀಕ್ಷೆ ಮಾಡಿವೆ. ದ್ರಾಕ್ಷಿಯ ಬೀಜಗಳ ರಸದಿಂದ ಮೆಥೋಟ್ರಿಕ್ಸೇಟ್ ಔಷಧದಿಂದಾಗುವ ಯಕೃತ್ತಿನ ಹಾನಿಯನ್ನ ಕುಗ್ಗಿಸಬಹುದಾ ಅಂತ ಪ್ರಯೋಗಗಳನ್ನ ಸಹ ಮಾಡಿದೆ. ಮೆಥೋಟ್ರಿಕ್ಸೇಟ್ ವಿವಿಧ ಬಗೆಯ ಕ್ಯಾನ್ಸರ್ಗಳು, ಸಂಧಿವಾತ, ಸೋರಿಯಾಸಸ್, ಕ್ರಾನ್ಸ್ ಕಾಯಿಲೆ ಮೊದಲಾದ ರೋಗಗಳನ್ನ ಗುಣಪಡಿಸಲು ಬಳಸುವಂತಹ ಒಂದು ಜನಪ್ರಿಯ ಔಷಧ. ಅಲ್ಪ ಪ್ರಮಾಣದಲ್ಲಿ ಆಗಲಿ ಅಥವಾ ಹೆಚ್ಚು ಸೇವಿಸಿದಾಗಲೂ ಸಹ ಇದು ಹಲವು ಸಂಕಟಗಳನ್ನ ತಂದೊಡ್ಡುತ್ತೆ. ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ವೈದ್ಯರು ಈ ಔಷಧವನ್ನ ಬಳಸಬೇಕಾಗುತ್ತೆ. ಹೀಗಿರುವಾಗ ಮೆಥೋಟ್ರೆಕ್ಸೆಟ್ ತಂದೊಡ್ಡುವಂತಹ ಸಂಕಟಗಳನ್ನ ಕಡಿಮೆ ಮಾಡಿದ್ರೆ ದರಿಯ ಭಯವಾದರೂ ಕಡಿಮೆ ಆಗುತ್ತೆ ಅನ್ನೋದು ವಿಜ್ಞಾನಿಗಳ ಆಶಯ. ಆಶಯವಿದ್ರೆ ಆಯ್ತಾ? ಕಲ್ಪನೆಗಳನ್ನ ಕಾರ್ಯಗತಗೊಳಿಸುವುದು ಸಹ ಮುಖ್ಯ ಅಲ್ವೇ? ಹೀಗಾಗಿ ಕೃಷ್ಣದಾಸ್ ಸಹ ತಂಡ ಮೆಥೋಟ್ರೆಕ್ಸೆಟ್ನಿಂದ ಉಂಟಾಗುವ ಸಂಕಟಗಳಲ್ಲಿ ಪ್ರಧಾನವಾದ ಯಕೃತ್ತಿನ ತೊಂದರೆಗಳನ್ನ ಕುಗ್ಗಿಸಲು ದ್ರಾಕ್ಷಿಯ ಬೀಜದ ರಸವನ್ನ ಉಪಯೋಗಿಸುವುದಕ್ಕೆ ನಿರ್ಧರಿಸಿದರು. ಅದಕ್ಕೂ ಮೊದಲು ಈ ರಸದ ಸಾಮರ್ಥ್ಯವನ್ನ ಪರೀಕ್ಷಿಸಲು ಹಲವು ಪ್ರಯೋಗಗಳನ್ನು ಸಹ ಕೈಗೊಂಡಿದ್ದಾರೆ. ಮೆಥೋಟ್ರೆಕ್ಸೆಟ್ನ ದುಷ್ಪರಿಣಾಮಗಳು ಏಕತರನವಲ್ಲ. ಕಡಿಮೆ ಪ್ರಮಾಣದಲ್ಲಿ ಅದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ. ಹೀಗಾದಾಗ ಲಿವರಿನ ಜೀವಕೋಶಗಳ ಹೊರಗೆ ಅಡಿನೋಸಿನ್ ಅನ್ನುವಂತಹ ರಾಸಾಯನಿಕದ ಪ್ರಮಾಣ ಹೆಚ್ಚುತ್ತೆ. ಲಿವರಿನ ಕೋಶಗಳು ಗಂಟುಗಳಂತೆ ಆಗ್ಬಿಡುತ್ತೆ. ಅದೇ ಮೆಥೋಟ್ರೆಕ್ಸೆಟ್ನ ಪ್ರಮಾಣ ಹೆಚ್ಚಿದ್ರೆ ಅಥವಾ ಅಲ್ಪ ಪ್ರಮಾಣದಲ್ಲೇ ದೀರ್ಘಾವಧಿ ಸೇವಿಸಿದ್ರೆ ಬೇರೊಂದು ಬಗೆಯ ಪರಿಣಾಮವನ್ನು ಸಹ ತೋರುತ್ತೆ. ಇದು ಅತ್ಯವಶ್ಯಕವಾದ ಥೈಮಿನ್ ಎನ್ನುವ ದೇಹದಲ್ಲಿಯೇ ಉತ್ಪಾದನೆಯಾಗುವ ಜೀವಸತ್ವದ ಪ್ರಮಾಣವನ್ನ ಕುಗ್ಗಿಸಿಬಿಡುತ್ತೆ. ಫಲವಾಗಿ ರಕ್ತದಲ್ಲಿರುವ ಬಿಳಿ ರಕ್ತ ಕಣಗಳು ಸಾಯುವುದು, ಹಾಗೆ ಸೈಟೋಕೈನ್ ಎನ್ನುವಂತಹ ಪ್ರೋಟೀನಿನ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಸಹ ನಾವು ನೋಡಬಹುದು. ಪರಿಣಾಮ ಯಾವುದೇ ಆಗಿರಲಿ, ಒಟ್ಟಾರೆ ರಕ್ತದ ಸೃಷ್ಟಿ, ಆಹಾರದ ಪಚನಕ್ರಿಯೆಯಲ್ಲಿ ಏರುಪೇರು, ಕಾಮಾಲೆ ಮೊದಲಾದವು ಉಂಟಾಗಿಬಿಡುತ್ತೆ. ಇವನ್ನೆಲ್ಲ ದ್ರಾಕ್ಷಿಯ ಬೀಜದ ರಸ ತಡೆಯಬಹುದಾ ಅಂತ ಪರೀಕ್ಷಿಸಲು ಮೊದಲಿಗೆ ಬೀಜದ ರಸದಲ್ಲಿರುವಂತಹ ರಾಸಾಯನಿಕಗಳ ಬಗೆಯನ್ನ ಗುರುತಿಸಲಾಯಿತು. ಒಟ್ಟು 15 ಬಗೆಯ ಪಾಲಿಫಿನಾಲ್ಗಳನ್ನ ತಂಡ ಗುರುತಿಸಿದೆ. ಇಲಿಗಳಿಗೆ ಮೆಥೋಟ್ರೆಕ್ಸೆಟ್ ಔಷಧವನ್ನ ಕುಡಿಸಿ ಅದರಿಂದ ಲಿವರಿನ ಮೇಲಾಗುವ ಪರಿಣಾಮಗಳನ್ನ ಗುರುತಿಸಲಾಯಿತು. ಲಿವರಿನ ತುಂಡುಗಳನ್ನ ಕತ್ತರಿಸಿ ತೆಗೆದು ಅರೆದು ಅವುಗಳಲ್ಲಿರುವ ರಾಸಾಯನಿಕಗಳು ಹಾಗೂ ಜೀವಕೋಶಗಳ ವಿನ್ಯಾಸವನ್ನ ಗಮನಿಸಲಾಯಿತು. ಇದೇ ರೀತಿಯಲ್ಲಿ ಮೆಥೋಟ್ರೆಕ್ಸೆಟ್ ಅನ್ನು ನೀಡಿದ ನಂತರ ದ್ರಾಕ್ಷಿಯ ಬೀಜದ ರಸವನ್ನ ಕುಡಿಸಿದ ಇಲಿಗಳ ಲಿವರನ್ನು ಸಹ ಪರೀಕ್ಷೆ ಮಾಡಲಾಯಿತು. ಎರಡೂ ಪ್ರಯೋಗಗಳನ್ನ ಹೋಲಿಸಿ ನೋಡಿದಾಗ ಲಿವರಿಗೆ ವಿಷ ಎನ್ನಿಸಿದಂತಹ ಆಸಿಟಮೈನೋಫೆನ್ ಕೂಡ ಚುಚ್ಚಿ ಲಿವರಿನ ಸ್ವರೂಪವನ್ನು ಸಹ ಗಮನಿಸಲಾಯಿತು. ಲಿವರಿನ ಮೇಲೆ ಮೆಥೋಟ್ರೆಕ್ಸಿಟ್ ಉಂಟು ಮಾಡುವಂತಹ ದುಷ್ಪರಿಣಾಮಗಳನ್ನ ಅಡೋನಿಯೋಸಿನ್ ಪ್ರಮಾಣ, ಥೈಮಿನ್ ಪ್ರಮಾಣ, ಸೈಟೋಕೈನ್ಗಳ ಪ್ರಮಾಣ, ಹಾಗೆ ರಕ್ತದಲ್ಲಿರುವಂತಹ ಬಿಳಿ ರಕ್ತ ಕಣಗಳಲ್ಲಿ ಸತ್ತವುಗಳ ಪ್ರಮಾಣ, ಹೀಗೆ ಮೊದಲಾದವುಗಳ ಮೂಲಕ ಅಳೆದು ನೋಡಲಾಯಿತು. ಲಿವರ್ನಲ್ಲಿ ದೋಷಗಳು ಕಂಡಾಗ ಕೆಲವು ಜೀವಕೋಶಗಳ ಸ್ವರೂಪವೇ ಬದಲಾಗ್ಬಿಡುತ್ತೆ. ಕುಫರ್ ಕೋಶಗಳೆನ್ನುವ ಇವುಗಳನ್ನ ಗಮನಿಸಲಾಯಿತು. ಇವೆಲ್ಲವುಗಳ ಪ್ರಮಾಣವು ದ್ರಾಕ್ಷಿಯ ಬೀಜವನ್ನ ಕುಡಿಸಿದ ಇಲಿಗಳಲ್ಲಿ ಕೇವಲ ಮೆಥೋಟ್ರೆಕ್ಸಿಡನ್ ಆಗಲಿ ಅಸಿಟಮೈನೋಫನ್ ಆಗಲಿ ಕುಡಿಸಿದವುಗಳಲ್ಲಿ ಇದ್ದುದಕ್ಕಿಂತಲೂ ಕಡಿಮೆ ಇತ್ತು. ಅರ್ಥಾತ್ ಈ ಬೀಜರಸ ಮೆಥೋಟ್ರೆಕ್ಸೇಟ್ನಿಂದಾದಂತಹ ಲಿವರಿನ ಹಾನಿಯನ್ನ ತಡೆದಿತ್ತು ಅಂತ ಅಷ್ಟೆ. ಅಂದಹಾಗೆ ಹೀಗೆ ಹೇಳಿದ ಕೂಡಲೇ ನೀವು ಸಿಕ್ಕ ಸಿಕ್ಕ ಬೀಜಗಳನ್ನೆಲ್ಲ ಅರೆದು ಕುಡಿಯಬೇಕು ಅಂತ ಏನಿಲ್ಲ. ಇಲಿಗಳಲ್ಲಿ ಕಂಡ ಫಲಿತಾಂಶವೇ ಮನುಷ್ಯರಲ್ಲೂ ಕಾಣಬೇಕಿಲ್ಲ ನೋಡಿ. ಅದು ಹಾಗೆ ಆಗತ್ತೆ ಅಂತ ಖಚಿತವಾದ ಮೇಲಷ್ಟೇ ದ್ರಾಕ್ಷಿಯ ಬೀಜಗಳನ್ನ ಅರೆದು ಔಷಧ ತಯಾರಿಸಬಹುದು ನೋಡಿ. ಆ ಪರೀಕ್ಷೆ ಆಗೋವರೆಗೂ ಸ್ವಲ್ಪ ಕಾಯಿಲೆ ಬೇಕು.
0: ಇದು ನಿಮಗೆ ಗೊತ್ತೇ, ನೊಣ ಒಂದು ಸರ್ತಿ ಸುಮಾರು 40-150 ಮೊಟ್ಟೆಗಳನ್ನ ಇಡುತ್ತಂತೆ, ಸೊಳ್ಳೆ 300-400 ಮೊಟ್ಟೆಗಳನ್ನ, ಹಾಗೂ ಚಿಟ್ಟೆ ಕೆಲವೊಮ್ಮೆ 500 ಹೆಚ್ಚು ಚಿಟ್ಟೆ ಮೊಟ್ಟೆಗಳನ್ನ ಇಡುತ್ತವಂತೆ.
2: ಪ್ರೇಮದ ಕಿಡಿ ಹೊತ್ತಿಸುವ ಮರ, ಮೌನದೊಳು ಮಾತಿನೊಳು, ಹಾಸ್ಯದೊಳು ಹಾಡಿನೊಳು, ಮಾನವಂ ಪ್ರಣಯದೊಳು, ವೀರ ವಿಜಯದೊಳು, ಏನೋ ಎಂತೋ ಸಮಾಧಾನಗಳ ನರಸುತಿಹನ್ ಆನಂದವಾತ್ಮಗುಣ ಮಂಕುತಿಮ್ಮ, ಅಂತೂ ಯಾವುದೋ ಒಂದರಲ್ಲಿ ಸಮಾಧಾನವನ್ನ ಹುಡುಕುವುದು ಮನುಷ್ಯ ಸ್ವಭಾವ, ಅದುವೇ ಖುಷಿ ನೀಡುವ ಗುಣ ಎನ್ನುತ್ತಾರೆ ಕವಿ ಗುಂಡಪ್ಪನವರು. ವಿಜ್ಞಾನಿಗಳ ಮಟ್ಟಿಗೊಂತೂ ಇದು ಸತ್ಯವೇ. ಪ್ರಶ್ನೆ ಯಾವುದೇ ಇದ್ದರೂ ಅದಕ್ಕೊಂದು ಉತ್ತರ ಹುಡುಕಿಯೇ ತೀರುವ ಹಠ ಅವರದ್ದು. ಅದು ಪ್ರೇಮವೋ ಕಾಮವೋ ಒಲವೋ ಕ್ರೌರ್ಯವೋ, ಒಟ್ಟಾರೆ ಇಂತಹ ನಡವಳಿಕೆಗಳಿಗೆ ಕಾರಣವೇನಿರಬಹುದು ಎನ್ನುವ ಕುತೂಹಲ ವಿಜ್ಞಾನಿಗಳಿಗಿದೆ. ಈ ನಿಟ್ಟಿನಲ್ಲಿ ಬೇಕೆಂದಾಗ ಪ್ರೇಮ ಉಕ್ಕಿಸುವ, ಬೇಡವೆಂದಾಗ ಉತ್ಕಟ ಪ್ರೇಮವನ್ನು ನಿರಾಕರಿಸುವ ವೈರಾಗ್ಯವನ್ನು ಸೃಷ್ಟಿಸಿದ ಸುದ್ದಿ ಬಂದಿದೆ. ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿರುವ ಜುಕರ್ಮನ್ ಮಿದುಳು ನಡವಳಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಇಸ್ಮಾಯಿಲ್ ಅಬ್ದುಸ್ ಸಬೂರ್ ಮತ್ತು ಸಂಗಡಿಗರು ಹೆಣ್ಣಿಲಿಗಳಲ್ಲಿ ಕೆಲವನ್ನ ಬೇಕೆಂದಾಗ ಕಾಮವನ್ನ ಉದ್ರೇಕಿಸಿ ಪ್ರಣಯಕ್ಕೆ ಪ್ರಚೋದಿಸುವ ಹಾಗೂ ಕೆಲವು ಹೆಣ್ಣಿಲಿಗಳನ್ನ ಶಾಶ್ವತವಾಗಿ ವೈರಾಗಿಗಳಾಗುವಂತೆ ಮಾಡಿದ್ದಾರಂತೆ. ಇಲಿಗಳ ಮೆದುಳಲ್ಲಿರುವ ಒಂದು ಬಗೆಯ ನರಕೋಶವನ್ನ ತಿದ್ದಿ ಈ ರೀತಿ ಮಾಡಿದ್ದಾರೆಂದು ಸೆಲ್ ಪತ್ರಿಕೆ ವರದಿ ಮಾಡಿದೆ. ಪ್ರಣಯವೆನ್ನುವುದು ವಿಶೇಷ ನಡವಳಿಕೆ. ಪ್ರೇಮಿಗಳನ್ನ ಕೇಳಿ ನೋಡಿ, ಕಣ್ಣೋಟವು ಅವರಿಗೆ ಮತ್ತು ತರಿಸುತ್ತದೆ, ಮುಟ್ಟಿದರೆ ಮಿಂಚು ಹರಿಯುತ್ತದೆ, ಮಾತು ಬೈಗುಳವಾದರೂ ಹಿತವಾಗಿರುತ್ತದೆ, ಪ್ರೇಮಿಯ ಸಾಮೀಪ್ಯವೇ ಖುಷಿ ಕೊಡುತ್ತದೆ. ಹೀಗೇಕೆ? ಅಮ್ಮ ಮುಟ್ಟಿದರೆ ಹರಿಯದ ಮಿಂಚು ಪ್ರೇಯಸಿ ಮುಟ್ಟಿದರೇಕೆ ಹರಿಯಬೇಕು? ಅಮ್ಮನ ಒಲವು ಸಾಂತ್ವನಗೊಳಿಸಿದರೆ ಪ್ರೇಯಸಿಯ ಸ್ಪರ್ಶ ಉದ್ರೇಕಿಸುವುದೇಕೆ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಿದೆ ಅಬ್ದುಸ್ ಸಬೂರ್ ತಂಡ. ಇದಕ್ಕಾಗಿ ಇವರು ಇಲಿಗಳ ಮೇಲೆ ವಿಶೇಷ ಪ್ರಯೋಗ ನಡೆಸಿದ್ದಾರೆ. ಸ್ಪರ್ಶವೆನ್ನುವುದು ಚರ್ಮದ ಸಂವೇದನೆ. ಚರ್ಮದ ಮೇಲೆ ಎಲ್ಲೆಡೆಯೂ ಸಾವಿರಾರು ನರತಂತುಗಳು ಹರಡಿರುತ್ತವೆ. ಮುಟ್ಟಿದೊಡನೆ ಇವುಗಳಲ್ಲಿ ವಿದ್ಯುತ್ ಆವೇಶವಾಗಿ ಸಂಕೇತಗಳು ಮಿದುಳಿಗೆ ಹರಿಯುತ್ತವೆ. ಅಲ್ಲಿ ಈ ವಿದ್ಯುತ್ ಸಂಕೇತಗಳನ್ನ ಸಂಸ್ಕರಿಸಿದ ಮಿದುಳು ಮುಟ್ಟಿದ್ದೇನೆಂದು ಅರ್ಥ ಮಾಡಿಸುತ್ತದೆ. ದೇಹಕ್ಕೆ ತಗುಲಿದ್ದು ಬಿಸಿಯೋ ತಣ್ಣಗಿನ ವಸ್ತುವೋ ಒರಟೋ ನಯವೋ ಮೃದುವೋ ಗಟ್ಟಿಯೋ ಮೊದಲಾದ ಸಂವೇದನೆಗಳು ಉಂಟಾಗುತ್ತವೆ. ಆದರೆ ಪ್ರೇಮಿಯೋ ತಾಯಿಯೋ ನೇವರಿಸಿದಾಗ ಆಗುವ ಅನುಭವವೇ ಬೇರೆ. ಪ್ರೇಮಿ ಮುಟ್ಟಿದಾಗ ಉದ್ರೇಕವಾಗುತ್ತದೆ, ಪ್ರಣಯಕ್ಕೆ ಎಳೆಯಬೇಕೆನ್ನಿಸುತ್ತದೆ. ಇದು ಏಕೆ? ಇದಕ್ಕೆ ಕಾರಣವೇನು? ಈ ಅನುಭವವನ್ನ ನೀಡುವ ನರಗಳೇ ಬೇರೆಯೋ? ಅಬ್ದುಸ್ ಸಬೂರ್ ತಂಡ ಇದನ್ನ ತಿಳಿಯಲು ಒಂದು ಪ್ರಯೋಗ ಮಾಡಿತು. ಮುಟ್ಟಿದರೆ ಖುಷಿ ಕೊಡುವ ಚರ್ಮದ ನರಕೋಶಗಳಿಗಾಗಿ ಹುಡುಕಾಟ ನಡೆಸಿತು. ನರಕೋಶಗಳು ವಿದ್ಯುತ್ತನ್ನ ಉತ್ಪಾದಿಸಿ ಸಂಕೇತಗಳನ್ನ ಕಳಿಸುತ್ತವಷ್ಟೇ. ನರಕೋಶಗಳ ಮೇಲ್ಮೈಯಲ್ಲಿರುವ ಕೆಲವು ಪ್ರೋಟೀನ್ಗಳು ಇದಕ್ಕೆ ಬೇಕಾದ ಪ್ರಚೋದನೆಯನ್ನ ಒದಗಿಸುತ್ತವೆ. ಇವನ್ನ ಸ್ಪರ್ಶ ಸಂವೇದಿ ರಿಸೆಪ್ಟಾರ್ಗಳು ಎನ್ನುತ್ತಾರೆ. ನರಕೋಶಗಳ ಮೇಲ್ಮೈಯಲ್ಲಿರುವ ಇವುಗಳು ನರಗಳ ಮೇಲೆ ಬಿದ್ದ ಒತ್ತಡವನ್ನ ಗ್ರಹಿಸಿ ಅದನ್ನ ಸ್ಪರ್ಶವೆಂದು ಪರಿಗಣಿಸುತ್ತವೆ. ಇಂತಹ ರಿಸೆಪ್ಟಾರ್ಗಳಲ್ಲಿ ಜಿ ಪ್ರೋಟೀನ್ ಎನ್ನುವ ಪ್ರೋಟೀನಿನ ಜೊತೆಗೆ ಕೆಲಸ ಮಾಡಲು ಮೆಕ್ಯಾನೋ ರಿಸೆಪ್ಟಾರ್ಗಳು ಒಂದು ಬಗೆ. MGPRRP ಎಂದು ಇವಕ್ಕೆ ಹೆಸರು. ಸದ್ಯಕ್ಕೆ ಇಲಿಯ ಒತ್ತಡ ಸಂವೇದಿ ರಿಸೆಪ್ಟಾರ್ ಎಂದು ಇವನ್ನ ಕರೆಯೋಣ. ಈ ಒತ್ತಡ ಸಂವೇದಿ ರಿಸೆಪ್ಟಾರ್ಗಳು ಇರುವ ನರಗಳು ಸ್ಪರ್ಶಕ್ಕೆ ಸ್ಪಂದಿಸುತ್ತವೆ. ಇವು ಕೇವಲ ಸ್ಪರ್ಶವನ್ನಷ್ಟೇ ಗ್ರಹಿಸುತ್ತವೆಯೋ ಅಥವಾ ಇಲಿಗಳ ನಡವಳಿಕೆಯನ್ನು ಬಾಧಿಸುತ್ತವೆಯೋ ಎಂದು ಇವರು ಪರೀಕ್ಷಿಸಿದ್ದಾರೆ. ಒತ್ತಡ ಸಂವೇದಿ ರಿಸೆಪ್ಟಾರ್ಗಳನ್ನ ತಯಾರಿಸುವ ನರಕೋಶಗಳನ್ನ ತಿದ್ದಿ ಅವುಗಳ ಚಟುವಟಿಕೆಗಳನ್ನ ಪರೀಕ್ಷಿಸಿದ್ದಾರೆ. ಈ ರಿಸೆಪ್ಟಾರ್ಗಳ ಜೊತೆಗೆ ಬೆಳಕಿಗೆ ಸ್ಪಂದಿಸುವ ಇನ್ನೊಂದು ಪ್ರೋಟೀನ್ ಅನ್ನು ಸೇರಿಸಿದ್ದಾರೆ. ನರಕೋಶಗಳ ಮೇಲೆ ಬೆಳಕು ಚೆಲ್ಲಿದರೆ ಸಾಕು, ಈ ಪ್ರೋಟೀನು ನರಗಳನ್ನ ಪ್ರಚೋದಿಸುತ್ತದೆ. ಹೀಗೆ ಬೆಳಕಿಗೆ ಸ್ಪಂದಿಸುವ ಪ್ರೋಟೀನ್ಗಳು ಯಾವ ನರಗಳಲ್ಲಿರುತ್ತವೆಯೋ ಅವು ಬೆಳಕು ಚೆಲ್ಲಿದಾಗ ಚುರುಕಾಗುತ್ತವೆ. ಅವುಗಳ ಚಟುವಟಿಕೆ ಏನು ಎಂಬುದನ್ನ ಹೀಗೆ ಗುರುತಿಸಬಹುದು. ಅಬ್ದುಸ್ ಸಾಬೂರ್ ತಂಡ ಇಂತಹ ಬೆಳಕಿಗೆ ಸ್ಪಂದಿಸುವ ಪ್ರೋಟೀನ್ಗಳನ್ನ ಒತ್ತಡ ಸಂವೇದಿ ನರಗಳಲ್ಲಿ ಸೇರಿರುವಂತಹ ಸಂಕರ ಇಲಿಗಳನ್ನ ಸೃಷ್ಟಿಸಿತು. ನಂತರ ಈ ಇಲಿಗಳ ಮೇಲೆ ಬೆಳಕನ್ನ ಚೆಲ್ಲಿ ನೋಡಿತು. ವಿಶೇಷ ಎಂದರೆ ಹೀಗೆ ಬೆಳಕು ಚೆಲ್ಲಿದಾಗ ಈ ಸಂಕರ ಇಲಿಗಳಲ್ಲಿನ ಹೆಣ್ಣುಗಳು ಗಂಡಿನ ಜೊತೆ ಕೂಡುವಾಗ ತೋರುವ ಭಂಗಿಗಳಲ್ಲಿ ನಿಂತವು. ಸಾಮಾನ್ಯವಾಗಿ ಪ್ರಣಯಕ್ಕೆ ತೊಡಗುವಾಗ ಇಲಿಗಳು ಒಂದು ಮೂಲೆಯಲ್ಲಿ ಹೋಗಿ ಸೇರುತ್ತವೆ. ಗಂಡಿನ ಮುಂದೆ ಬೆನ್ನನ್ನು ಬಾಗಿಸಿ ನಿಲ್ಲುತ್ತವೆ. ಗಂಡು ಇಲ್ಲದಾಗಲೂ ಈ ಹೆಣ್ಣಿಲಿಗಳು ಬೆಳಕು ಚೆಲ್ಲಿದ ಕೂಡಲೇ ಇದೇ ಭಂಗಿಯಲ್ಲಿ ನಿಲ್ಲುತ್ತಿದ್ದವು. ಅಂದರೆ ಈ ನರಗಳ ಚಟುವಟಿಕೆ ಅವುಗಳಲ್ಲಿ ಲೈಂಗಿಕ ಚಟುವಟಿಕೆಯನ್ನ ಪ್ರಚೋದಿಸುತ್ತಿದೆ ಎಂದು ತಿಳಿಯಬಹುದು. ಇದು ಹೀಗೆ ಆಗುತ್ತಿದೆಯೇ ಎನ್ನುವುದನ್ನ ಪರೀಕ್ಷಿಸಲು ಅಬ್ದುಸ್ ಸಾಬರ್ ತಂಡ ಇನ್ನೊಂದು ಪ್ರಯೋಗವನ್ನು ನಡೆಸಿತು. ಈ ಸಂಕರ ಇಲಿಗಳಲ್ಲಿ ಒತ್ತಡ ಸಂವೇದಿ ನರಕೋಶಗಳಲ್ಲಿ ಪ್ರೋಟೀನು ಸಂಶ್ಲೇಷಣೆಯನ್ನ ತಡೆಯಲು ಪ್ರಯತ್ನಿಸಿತು. ನರಗಳನ್ನಷ್ಟೇ ಬಾಧಿಸುವ, ಮಕ್ಕಳಲ್ಲಿ ಧನುರ್ವಾಯುವನ್ನುಂಟು ಮಾಡುವ ವಿಷವನ್ನ ಇದಕ್ಕಾಗಿ ಬಳಸಿದರು. ಇದು ನಿರ್ದಿಷ್ಟವಾಗಿ ನರಗಳ ಚಟುವಟಿಕೆಯನ್ನ ಅಡ್ಡಗಟ್ಟುತ್ತದೆ. ಈ ವಿಷವನ್ನು ನೀಡಿದ ಇಲಿಗಳ ಮೇಲೆ ಮತ್ತೆ ಮೊದಲಿನಂತೆಯೇ ಬೆಳಕನ್ನ ಚೆಲ್ಲಿ ಪ್ರಯೋಗ ನಡೆಸಿದರು. ಈಗ ಹೆಣ್ಣಿಲಿಗಳು ಬೆನ್ನು ಬಾಗಿಸಲಿಲ್ಲ. ಅಷ್ಟೇ ಅಲ್ಲ, ಗಂಡು ಎಷ್ಟೇ ಪ್ರಚೋದಿಸಿದರೂ ಪ್ರಣಯಕ್ಕೆ ಬಾರದೆ ವಿರಾಗಿಯಂತೆ ದೂರವೇ ಇದ್ದುವು. ಅರ್ಥಾತ್ ಈ ಒತ್ತಡ ಸಂವೇದಿ ನರಕೋಶಗಳೇ ಇಲಿಗಳಲ್ಲಿ ಲೈಂಗಿಕ ಚಟುವಟಿಕೆಯನ್ನ ಪ್ರಚೋದಿಸುವ ನರಗಳು ಎಂಬುದು ಹೀಗೆ ಸ್ಪಷ್ಟವಾಯಿತು. ಪ್ರೇಮಿ ಮುಟ್ಟಿದಾಗ ಉದ್ರೇಕಿಸುವ ಈ ನರಗಳೇ ತಾಯಿಯ ಸ್ಪರ್ಶದಿಂದ ಮುದಗೊಳ್ಳುತ್ತವೆಯೋ ಗೊತ್ತಿಲ್ಲ, ಅದಕ್ಕೆ ಬೇರೆಯೇ ಪ್ರಯೋಗಗಳು ಬೇಕಾಗಬಹುದು. ಒಟ್ಟಾರೆ ಪ್ರೇಮಿಯ ಸ್ಪರ್ಶ ಮಿಂಚಿನಂತೆ ಆಘಾತವನ್ನುಂಟು ಮಾಡದಿದ್ದರೂ ನರಕೋಶಗಳಲ್ಲಿ ವಿದ್ಯುತ್ ಸೃಷ್ಟಿಸುತ್ತದೆ, ಪ್ರಣಯದ ಆಕರ್ಷಣೆಯಾಗುತ್ತದೆ ಎಂದು ಅಬ್ದುಸ್ ಸಾಬೂರ್ ತಂಡ ತೀರ್ಮಾನಿಸಿದೆ.
0: ಈ ವಿಷಯ ಗೊತ್ತಿದೆಯಾ? ಜೀರುಂಡೆಗಳು ಬಾಯಿಯಿಂದ ಹಾಡೋದಿಲ್ಲ, ಅವು ತಮ್ಮ ತೊಡೆಯನ್ನ ಅಂದರೆ ಕಾಲನ್ನ ಉಜ್ಜಿ ಕಿರ್ರಂತ ಶಬ್ದ ಮಾಡುತ್ತವೆ.
3: ತಾಯಿ ನುಡಿಯ ತಾವು ಮೆದುಳಲ್ಲಿದೆ. ನರ್ಕ ಕೀಳಿಸಿ ನಾಲ್ಗೆ ಸೇರಿಸಿ ಬಾಯಲ್ಲಾಕುದ್ರೂನೆ ಮೂಗ್ನಲ್ ಕನ್ನಡ ಪದ ಆಡ್ತೀನಿ, ಹಾಗಂತ ರಾಜರತ್ನಮ್ಮವರ ರತ್ನ ಊರೆಲ್ಲ ಸಾರಿದನಷ್ಟೇ. ಮೊನ್ನೆ ಬಯೋ ಆರ್ಕ್ಸೈವ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸಂಶೋಧನೆಯೆಂದು ಎಲ್ಲಾ ದೇಹಾಂಗಗಳನ್ನು ನಾಶ ಮಾಡಿದರೂ ತಾಯಿ ನುಡಿ ಎನ್ನುವುದು ಮೆದುಳಿನಲ್ಲಿ ಭದ್ರವಾಗಿರಬಹುದು ಎಂದು ಸೂಚಿಸಿದೆ. ಅಮೆರಿಕೆಯ ಮಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆದುಳು ಮತ್ತು ಗ್ರಹಿಕೆ ವಿಜ್ಞಾನಿ ಸೈಮಾ ಮಾಲಿಕ್ ಮೊರಲೆಡಾ ಮತ್ತು ಸಂಗಡಿಗರು ಬಹುಭಾಷಾವಿದರ ಮೆದುಳಿನಲ್ಲಿ ತಾಯಿ ನುಡಿಗೆ ವಿಶೇಷ ಸ್ಥಾನವಿದೆ ಎಂದು ನಿರೂಪಿಸಿದ್ದಾರೆ. ಕನ್ನಡ ಒಂದಷ್ಟೇ ಮಾತನಾಡಬಲ್ಲ ರತ್ನನಿಗೆ ನರಕಕ್ಕೆ ಕಳಿಸಿದರೂ ಸ್ವರ್ಗಕ್ಕೆ ಕಳಿಸಿದರೂ ಗೊಂದಲವಾಗಲಿಕ್ಕಿಲ್ಲ. ಏಕೆಂದರೆ ಗೊತ್ತಿರುವುದೇ ಒಂದು ಭಾಷೆ. ಆದರೆ ಕನ್ನಡದ ಜೊತೆಗೆ ತುಳುವನ್ನು ಕೊಂಕಣಿಯನ್ನು ಕಲ್ಯಾಣ ಕರ್ನಾಟಕದ ಕಡೆ ಇರುವಂತೆ ಉರ್ದುವನ್ನು ಮಾತನಾಡುವ ಜನರಿಗೆ ಇದು ಗೊಂದಲವಾಗದೆ ಯಾವ ಭಾಷೆಯನ್ನು ನಾಲಿಗೆ ಸೀಳಿದರೂ ಆಡಲು ಇವರು ರೆಡಿಯೇ? ಇದು ಪ್ರಶ್ನೆ. ಇದು ಕೇವಲ ಮನಸ್ಸಿನ ದೃಢತೆಯ ಪ್ರಶ್ನೆಯಲ್ಲ, ಮೆದುಳಿನ ಪ್ರತಿಕ್ರಿಯೆ ಪ್ರಶ್ನೆ ಎನ್ನಬೇಕು. ಉದಾಹರಣೆಗೆ, ನಿಮ್ಮನ್ನು ಯಾರಾದರೂ ಬೈದರೆನಿ, ಅದು ಕನ್ನಡದಲ್ಲಿಯೇ ಆಗಿದ್ದರೆ ನಿಮಗೆ ಬರುವ ಸಿಟ್ಟು ಉಗ್ರವಾಗಿರುತ್ತದೆ. ಇಂಗ್ಲಿಷ್ನಲ್ಲೇ ಬೈದಿದ್ದರೆ ಅರ್ಥವಾಗುವಂತಿದ್ದರೆ ಸ್ವಲ್ಪ ಸಿಟ್ಟು ಬರಬಹುದು, ಅರ್ಥವೇ ಆಗದಂತಿದ್ದರೆ ಏನೂ ಆಗುವುದಿಲ್ಲ. ಹೀಗೆ ಮೆದುಳು ತನಗೆ ಬಹಳ ಪರಿಚಿತವಿರುವ ಭಾಷೆಗೆ ತಕ್ಕಂತೆ ಪ್ರತಿಕ್ರಿಯಿಸುತ್ತದೆ. ಇನ್ನೂ ಒಂದು ಉದಾಹರಣೆ, ತೆನಾಲಿರಾಮನದ್ದೋ ಬೀರ್ಬಲ್ಲನದ್ದೋ ಒಂದು ಕಥೆ ಇದೆ. ಪಂಡಿತನೊಬ್ಬ ರಾಜನ ಬಳಿ ಬಂದನಂತೆ. ತನ್ನ ತಾಯಿನುಡಿ ಯಾವುದು ಎಂದು ಹೇಳಬಲ್ಲಿರ ಎಂದು ಸವಾಲು ಒಡ್ಡಿದನಂತೆ. ತನ್ನ ಆಸ್ಥಾನದಿದ್ದ ಎಲ್ಲಾ ಭಾಷಿಗರನ್ನು ಕಳಿಸಿ ಅವನನ್ನು ಪ್ರಶ್ನಿಸಲು ರಾಜ ಹೇಳಿದನಂತೆ. ಆ ಪಂಡಿತನು ಎಲ್ಲರಿಗೂ ಅವರವರ ಭಾಷೆಯಲ್ಲೇ ಸರಿಯಾಗಿ ಉತ್ತರಿಸಿ ಕಳಿಸಿದನಂತೆ. ರಾಜನಿಗೆ ಗೊಂದಲವಾಗಿ ಕೊನೆಗೆ ತೆನಾಲಿಗೆ ಈ ಕೆಲಸ ವಹಿಸಿದನಂತೆ. ತೆನಾಲಿ ಉತ್ತರಿಸಿದೆ, ಪಂಡಿತನಿಗೆ ಒಳ್ಳೆಯ ಊಟ ತಿಂಡಿ ಕೊಡಿಸಿ ನಿದ್ರಿಸಲು ಅವಕಾಶ ಮಾಡಿದನಂತೆ. ಅವನು ಗಾಢ ನಿದ್ರೆಯಲ್ಲಿದ್ದಾಗ ಸೂಜಿಯಿಂದ ಚುಚ್ಚಿಸಿದನಂತೆ. ಥಟ್ಟನೆ ಎಚ್ಚರಗೊಂಡ ಪಂಡಿತ್ ಕೌನೇ ಎಂದು ಅರಚಿದನಂತೆ. ಅವನ ತಾಯಿ ನುಡಿ ಹಿಂದಿ ಎಂದು ರಾಜನಿಗೆ ತೆನಾಲಿ ಹೀಗೆ ನಿರೂಪಿಸಿದ ಎನ್ನುತ್ತದೆ ಕತೆ. ಉದ್ವೇಗದ ಸಮಯದಲ್ಲಿ ಹೊರಬೀಳುವ ಮಾತುಗಳು ತಾಯಿ ನುಡಿಯದ್ದಾಗಿರುತ್ತವಂತೆ. ಬೈಗುಳ ಹಾಗೂ ಗಣಿತದ ಮಗ್ಗಿಯನ್ನು ಬಹುತೇಕ ಜನ ತಾಯಿ ನುಡಿಯಲ್ಲೇ ಹೇಳುವುದು ವಾಡಿಕೆ. ಹಾಗಿದ್ದರೆ ಕಥೆಯಲ್ಲಿ ಪಂಡಿತನಂತೆ ಹಲವಾರು ಭಾಷೆಯನ್ನು ನುಡಿಯಬಲ್ಲವರ ಮೆದುಳಿಗೆ ಗೊಂದಲವಾಗದೆ ಅದು ಎಲ್ಲಾ ಭಾಷೆಯನ್ನು ಒಂದೇ ರೀತಿಯಲ್ಲಿ ಗ್ರಹಿಸಿ ಸಂಸ್ಕರಿಸುತ್ತದೆಯೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ತೆನಾಲಿಯೂ ಉತ್ತರಿಸಲಾರ, ಅಥವಾ ತೆನಾಲಿಯ ತಂತ್ರ ಪ್ರಯೋಗಕ್ಕೆ ಬಾರದು ಎನ್ನಿ. ಅದಕ್ಕಾಗಿ ಸೈಮಾ ಮಲಿಕರ ತಂಡ ನವನವೀನವಾದ ಫಂಕ್ಷನಲ್ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಥವಾ FMRI ಎನ್ನುವ ತಂತ್ರವನ್ನು ಬಳಸಿದೆ. ಇದು ಕ್ಯಾನ್ಸರ್ ರೋಗವನ್ನು ಪತ್ತೆ ಮಾಡಲು ಬಳಸುವ MRI ತಂತ್ರದ ಸುಧಾರಿತ ರೂಪ. ಈ ತಂತ್ರವನ್ನು ಬಳಸಿದಾಗ ಮೆದುಳಿನಲ್ಲಿ ವಿದ್ಯುತ್ ಪ್ರೇರಿತವಾದ ಕೋಶಗಳನ್ನಷ್ಟೇ ಗಮನಿಸಬಹುದು. ಕೋಶಗಳಲ್ಲಿ ವಿದ್ಯುತ್ ಪ್ರೇರಣೆಯಾಗುವುದು ಅವು ಚಟುವಟಿಕೆಯಿಂದ ಇದ್ದಾಗಲಷ್ಟೇ. ಈ ತಂತ್ರದಿಂದ ನಿರ್ದಿಷ್ಟ ಕೆಲಸಗಳನ್ನು ಮಾಡುವಾಗ ಮೆದುಳಿನ ಯಾವ ಭಾಗ ಚಟುವಟಿಕೆಯಿಂದ ಇರುತ್ತದೆ ಎಂದು ಕಾಣಬಹುದು. ಆ ಭಾಗ ಆ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಎನ್ನುವುದು ತೀರ್ಮಾನ. ಕನಿಷ್ಠ 9 ಭಾಷೆಗಳನ್ನು ತಕ್ಕ ಮಟ್ಟಿಗೆ ಓದಿ ಬರೆದು ತಿಳಿದುಕೊಳ್ಳಬಲ್ಲ ಬಹುಭಾಷಾವಿದರನ್ನು ಸೈಮಾ ಮಲಿಕರ ತಂಡ ಪ್ರಯೋಗಕ್ಕೆ ಒಳಪಡಿಸಿತು. ಇವರೆಲ್ಲರಿಗೂ ಅವರಿಗೆ ತಿಳಿದ ಭಾಷೆ ಹಾಗೂ ತಿಳಿಯದ ಭಾಷೆಯ ವಾಕ್ಯಗಳನ್ನು ಪದಗಳನ್ನು ಕೇಳಿಸಿತು. ಹಾಗೆ ಅವರು ಪದಗಳು ಆಲಿಸುವಾಗಲೇ ಅವರ ಮಿದುಳಿನ FMRI ಚಿತ್ರಗಳನ್ನು ತೆಗೆಯಲಾಯಿತು. ಹೀಗೆ ತೆಗೆದ ಚಿತ್ರಗಳನ್ನು ಅನಂತರ ವಿಶ್ಲೇಷಿಸಲಾಯಿತು. ತಿಳಿದ ಬಹುಭಾಷೆಗಳನ್ನು ಆಲಿಸುವಾಗ ಇದ್ದ ಚಟುವಟಿಕೆಗೂ ತಿಳಿಯದ ಭಾಷೆಯನ್ನು ಆಲಿಸುವಾಗ ಇದ್ದ ಚಟುವಟಿಕೆಗೂ ವ್ಯತ್ಯಾಸಗಳಿದ್ದವು. ಉದಾಹರಣೆಗೆ, ಶಬ್ದಗಳನ್ನು ಆಲಿಸುವಾಗ ಮೆದುಳಿನ ಎಡಭಾಗದ ಮುಮ್ಮೆದುಳಿನಲ್ಲಿ ವಿದ್ಯುತ್ ಚಟುವಟಿಕೆ ಹೆಚ್ಚಿರುತ್ತದೆ. ಅಂದರೆ ಈ ಭಾಗವೇ ಭಾಷೆಯನ್ನು ಸಂಸ್ಕರಿಸುವ ಮೆದುಳಿನ ಭಾಗವೆನ್ನಬಹುದು. ಯಾವುದೇ ಶಬ್ದವನ್ನು ಕೇಳಿದರೂ ಈ ಭಾಗ ಸ್ಪಂದಿಸುತ್ತದೆ. ಆದರೆ ತಿಳಿದ ಭಾಷೆ ಹಾಗೂ ತಿಳಿಯದ ಭಾಷೆಗಳನ್ನು ಆಲಿಸಿದಾಗ ಭಾಷೆ ಪರಿಚಿತವಿದ್ದಾಗ ಹೆಚ್ಚು ಪ್ರಖರವಾಗಿ ವಿದ್ಯುತ್ ಸೃಷ್ಟಿಯಾಗುತ್ತದೆ. ಅರಿಯದ ಭಾಷೆಯನ್ನು ಆಲಿಸಿದಾಗ ಅದು ಕಡಿಮೆ ಇರುತ್ತದೆ. ಅಂದರೆ ಭಾಷೆಯನ್ನು ಗ್ರಹಿಸುವ ಈ ಭಾಗ ಹೆಚ್ಚು ಚಟುವಟಿಕೆಯನ್ನು ತೋರುತ್ತದೆ ಎಂದಾಯಿತಷ್ಟೇ. ಗೊತ್ತಿರುವ ಭಾಷೆಗಳನ್ನು ಆಲಿಸುವಾಗಲೂ ಇಲ್ಲಿನ ಚಟುವಟಿಕೆಯ ವ್ಯತ್ಯಾಸಗಳನ್ನು ಇವರು ಕಂಡರು. ಯಾವ ಭಾಷೆಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಬಲ್ಲರೋ ಅದನ್ನು ಆಲಿಸುವಾಗ ಚಟುವಟಿಕೆ ಹೆಚ್ಚು. ಅಂದರೆ ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಭಾಷೆಯಿಂದ ಮೆದುಳಿನ ಈ ಭಾಗ ಹೆಚ್ಚೆಚ್ಚು ಚಟುವಟಿಕೆಯನ್ನು ತೋರುತ್ತದೆ ಎಂದಾಯಿತು. ಇದರಲ್ಲೇನು ವಿಶೇಷ? ಗೊತ್ತಿರುವ ಭಾಷೆ ಹೆಚ್ಚು ಅರ್ಥವಾಗಬೇಕಲ್ಲ ಎಂದಿರಾ? ನಿಜ. ಇದುವರೆಗಿನ ಫಲಿತಾಂಶಗಳೆಲ್ಲವೂ ನಿರೀಕ್ಷಿಸಿದಂತೆಯೇ ಇತ್ತು. ಆದರೆ ತಾಯಿ ನುಡಿಯ ವಿಷಯ ಬಂದಾಗ ಮಾತ್ರ ಎಲ್ಲವೂ ತಲೆಕೆಳಗಾದಂತೆ ಅನಿಸಿತು. ತಾಯಿ ನುಡಿಯ ಶಬ್ದಗಳನ್ನು ಆಲಿಸಿದಾಗ ಅದು ಅರ್ಥವತ್ತಾದ ಪದವಾಗಿರಲಿ ಅರ್ಥವೇ ಇಲ್ಲದ ತೊದಲಾಗಿರಲಿ, ಫಲಿತಾಂಶ ಪರಿಚಯವೇ ಇಲ್ಲದ ಭಾಷೆಯಷ್ಟೇ ಇತ್ತು. ಅರ್ಥಾತ್ ತಾಯಿ ನುಡಿಯಲ್ಲಿನ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಲು ಮಿದುಳು ಹೆಚ್ಚು ಶ್ರಮ ವಹಿಸುವುದಿಲ್ಲ ಎಂದು ಸೈಮಾ ಮಲಿಕ್ ತಂಡ ತೀರ್ಮಾನಿಸಿದೆ. ಇದುವರೆಗೂ ಕೇವಲ 2 ಭಾಷೆಗಳನ್ನು ಬಲ್ಲವರಲ್ಲಿಯಷ್ಟೇ ಅಧ್ಯಯನಗಳು ನಡೆದಿದ್ದವು. ಇದೇ ಮೊದಲ ಬಾರಿಗೆ ಹಲವು ಭಾಷೆಗಳನ್ನು ಮೆದುಳು ಹೇಗೆ ಸಂಸ್ಕರಿಸಬಲ್ಲದು ಎನ್ನುವ ಅಧ್ಯಯನ ನಡೆದಿದೆ. ತಾಯಿ ನುಡಿಯಲ್ಲಿಯ ವಾಕ್ಯಗಳನ್ನು ಸಂಸ್ಕರಿಸಲು ಮೆದುಳಿಗೆ ಬಹಳ ಕಷ್ಟವಾಗಲಿಕ್ಕಿಲ್ಲ. ಹೀಗಾಗಿ ಅದು ಅತಿ ಕಡಿಮೆ ಚಟುವಟಿಕೆಯನ್ನು ತೋರುತ್ತದೆ. ಆದರೆ ಉಳಿದ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಶ್ರಮ ಬೇಕು. ಜೊತೆಗೆ ಭಾಷೆಯ ಬಳಕೆ ಅಥವಾ ಅದರ ಪರಿಚಯ ಹೆಚ್ಚಾದಷ್ಟು ಮೆದುಳಿನಲ್ಲಿ ಅದರ ಬಗ್ಗೆ ಪ್ರತಿಕ್ರಿಯೆ ಬೇರೆಯಾದಾಗಿರುತ್ತದೆ. ಚಿಕ್ಕನಿಂದಲೇ ಈ ಪರಿಚಯವಾದರೆ ಭಾಷೆಯ ಬಳಕೆ ಸರಾಗ. ಆದ್ದರಿಂದಲೇ ಮಕ್ಕಳು ಹೊಸ ಭಾಷೆಯನ್ನು ಕಲಿಯುವಷ್ಟು ಸುಲಭವಾಗಿ ದೊಡ್ಡವರು ಕಲಿಯಲಾಗದು ಎಂಬ ಸಂದೇಹವನ್ನು ಈ ಅಧ್ಯಯನ ಮೂಡಿಸಿದೆ. ಅದೇನೇ ಇರಲಿ, ತಾಯಿ ನುಡಿಗೊಂದು ವಿಶೇಷ ಸ್ಥಾನವಿದೆ. ಸುಲಭವಾಗಿ ಸರಾಗವಾಗಿ ಅರ್ಥ ಮಾಡಿಕೊಳ್ಳಲು ಅನುವಾಗಬಲ್ಲ ನುಡಿ ಎನ್ನುವುದರಲ್ಲಿ ಸಂಶಯವೇ ಇಲ್ಲ.
0: ವಾರದ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್. ಬಹುಶಃ 19ನೇ ಶತಮಾನದ ಅತ್ಯಂತ ಪ್ರಭಾವಿ ವಿಜ್ಞಾನಿ ಈತ. ವಿಕಾಸವಾದದ ಜನಕ ಎನ್ನುವ ಖ್ಯಾತಿ ಪಡೆದವ. ಈತ ಇಂಗ್ಲೆಂಡಿನಲ್ಲಿ 1819 February 12 ತಾರೀಕು ಜನಿಸಿದ. 20ನೇ ವರ್ಷದವನಾಗಿದ್ದಾಗಲೇ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆಗೆ ಹೊರಟ. ಆಗ ತಾನು ಕಂಡ ವಿಷಯಗಳನ್ನು ಆಧರಿಸಿ ಆರಿಜಿನ್ ಆಫ್ ಸ್ಪೀಸೀಸ್ ಎಂಬ ಶೀರ್ಷಿಕೆಯಿಂದ ಆರಂಭವಾಗುವ ಪ್ರಖ್ಯಾತವಾದ ಪುಸ್ತಕವೊಂದನ್ನ ಬರೆದ. ಇದರಲ್ಲಿ ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳು ಒಂದು ಇನ್ನೊಂದರ ಸಂಬಂಧಿಗಳು ಎಂದು, ನಿಸರ್ಗದ ಸಹಜ ವಿದ್ಯಮಾನಗಳಿಂದ ಇವು ವೈವಿಧ್ಯಮಯವಾಗಿವೆ ಅಂತಲೂ, ಅಂತಹ ವೈವಿಧ್ಯಗಳಲ್ಲಿ ಕೆಲವಷ್ಟೇ ನಿಸರ್ಗಕ್ಕೆ ಹೊಂದಿಕೊಂಡು ಬದುಕಿ ಉಳಿಯುತ್ತವೆ ಎಂದು, ಉಳಿದವು ಅಳಿಯುತ್ತವೆ ಎಂದು ಪ್ರತಿಪಾದಿಸಿದ. ಇದುವೇ ವಿಕಾಸವಾದದ ತಳಹದಿಯಾಯಿತು. ಹಾಗೆಯೇ ಅಂದಿನವರೆಗೂ ಜನ ನಂಬಿದ್ದ ಸೃಷ್ಟಿಕ್ರಿಯೆಯನ್ನ ತಪ್ಪು ಎಂದು ಸಾರಿತು. ಮನುಷ್ಯನ ಉಗಮವು ಮಂಗ ಹಾಗೂ ವಾನರಗಳಂತಹ ಪೂರ್ವಜ ಜೀವಿಯಿಂದ ಆಗಿರಬೇಕು ಎಂದು ತರ್ಕಿಸಿದವ ಕೂಡ ಡಾರ್ವಿನ್ನನೇ. ಕೀಟಗಳ ವಿಕಾಸದ ಬಗ್ಗೆಯೂ ಹೊಸ ತರ್ಕಗಳನ್ನು ಈತ ಮಂಡಿಸಿದ್ದ. ಹೀಗೆ ಜೀವಿ ವಿಜ್ಞಾನದಲ್ಲಿ ಅಮೋಘ ಬದಲಾವಣೆಗಳನ್ನು ಡಾರ್ವಿನ್ ತಂದ. ಅದರ ಫಲವಾಗಿ ಹಲವು ಹೊಸ ವಿಜ್ಞಾನಗಳು ಹುಟ್ಟಿಕೊಂಡವು. ಈ ಸಂಚಿಕೆಯ ಕೊನೆಯಲ್ಲಿ ನೀವು ಕೇಳುವ ಬೀಗಲ್ ಸಾಹಸಯಾನ ಡಾರ್ವಿನ್ ತನ್ನ ಹದಿಹರೆಯದಲ್ಲಿ ಮಾಡಿದ ಸಾಗರಯಾನದ ವಿವರಣೆ. ಇಂದು ಈತ ಹುಟ್ಟಿದ ದಿನ.
2: ಬೀಗಲ್ ಸಾಹಸಯಾನ. 200 ವರ್ಷಗಳ ಹಿಂದೆ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ವಿಶ್ವ ಪರ್ಯಟನೆಗೆಂದು ಬೀಗಲ್ ಹಡಗಿನಲ್ಲಿ ಪಯಣಿಸಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 165. ಅಲ್ಲದೆ ಈ ಸುಧಾರಣೆಗಳು ಮಿಷನರಿಗಳಿಂದ ಕಲಿತ ಸ್ಥಳೀಯರಿಂದ ಆಗಿದ್ದು. ಮಿಷನರಿಗಳ ಕೆಲಸ ಮಾಯಾ ದಂಡದಂತೆ ಕೆಲಸ ಮಾಡಿತ್ತು. ಮನೆಗಳನ್ನು ಕಟ್ಟುವುದು, ಕಿಟಕಿಗಳ ಚೌಕಟ್ಟುಗಳು, ಕೃಷಿ ಮಾಡಿದ ಹೊಲ ಗದ್ದೆಗಳು, ಮರಗಳ ಕಸಿ ಮುಂತಾದವೆಲ್ಲವೂ ಮಿಷನರಿಗಳಿಂದ ಕಲಿತ ನ್ಯೂಜಿಲೆಂಡರುಗಳೇ ಮಾಡಿದ್ದವಾಗಿದ್ದವು. ಇಂಗ್ಲೆಂಡಿನ ಗಿರಣಿಗಳಲ್ಲಿ ಹೇಗೆ ಗಿರಣಿಯವ ಮೈಯೆಲ್ಲ ಹಿಟ್ಟು ಮೆತ್ತಿಕೊಂಡು ಇರುವಂತೆಯೇ ನ್ಯೂಜಿಲೆಂಡಿನ ಗಿರಣಿಯವನ ಮೈಯೂ ಹಿಟ್ಟುಮಯವಾಗಿತ್ತು. ಇದನ್ನೆಲ್ಲ ನೋಡಿ ಎಂತಹ ಅದ್ಭುತ ಎನಿಸಿತು. ಇಂಗ್ಲೆಂಡನ್ನೇ ನೋಡಿದ ಹಾಗೆ ಅನಿಸಿದಷ್ಟೇ ಅಲ್ಲ, ಸಂಜೆ ಸಮೀಪಿಸುತ್ತಿದ್ದ ಹಾಗೆಯೇ ಸುತ್ತಲಿನ ಸದ್ದು, ಮೆಕ್ಕೆಜೋಳದ ಹೊಲಗಳು, ಮರಗಳಿಂದ ತುಂಬಿದ ಏರು ತಗ್ಗುಗಳ ಮೈದಾನ, ಇವೆಲ್ಲವೂ ತವರೂರಾದ ಇಂಗ್ಲೆಂಡಿನಂತೆಯೇ ಭಾಸವಾಗುತ್ತಿದ್ದುವು. ಇದು ಇಂಗ್ಲೆಂಡಿಗರು ಇಂತಹ ಬದಲಾವಣೆ ತಂದಿದ್ದಾರಲ್ಲ ಎನ್ನುವ ಹೆಮ್ಮೆಗಿಂತ ಈ ಅಮೋಘ ದ್ವೀಪಗಳ ಭವಿಷ್ಯದ ಬಗ್ಗೆ ಹುಟ್ಟಿದ ಆಶಾಭಾವನೆಯಾಗಿತ್ತು. ಮಿಷನರಿಗಳು ಜೀತದಿಂದ ಬಿಡಿಸಿದ ಹಲವು ಯುವಕರುಗಳು ಈ ಹೊಲಗದ್ದೆಗಳಲ್ಲಿ ಕೂಲಿಗಳಾಗಿದ್ದರು. ಇವರೆಲ್ಲರೂ ಅಂಗಿ, ಜಾಕೆಟ್ ಹಾಗೂ ಟ್ರೌಸರ್ಗಳನ್ನು ಧರಿಸಿ ಸಂಭಾವಿತರಾಗಿ ತೋರುತ್ತಿದ್ದರು. ನಾನು ಕಂಡ ಘಟನೆಯೊಂದು ಅವರೆಲ್ಲರೂ ಪ್ರಾಮಾಣಿಕರೆಂದು ತಿಳಿಸಿತ್ತು. ಹೊಲದಲ್ಲಿ ನಾವು ಸಾಗುತ್ತಿದ್ದಾಗ ಒಬ್ಬ ಕೆಲಸದವನು ಒಂದು ಕತ್ತಿಯನ್ನು, ಒಂದು ಬೈರಿಗೆಯನ್ನು ತಂದು ಮಿಸ್ಟರ್ ಡೇವಿಸನಿಗೆ ಕೊಟ್ಟ. ಅವು ದಾರಿಯಲ್ಲಿ ಸಿಕ್ಕವೆಂದು, ಯಾರದೆಂದು ಗೊತ್ತಿಲ್ಲವೆಂದು ಹೇಳಿದ. ಈ ಯುವಕರು ಒಳ್ಳೆಯ ಸ್ವಭಾವದವರು, ಸಂತುಷ್ಟರಾಗಿಯೂ ಕಾಣುತ್ತಿದ್ದರು. ಸಂಜೆ ಅವರದೊಂದು ತಂಡ ಕ್ರಿಕೆಟ್ ಆಡುತ್ತಿದ್ದುದನ್ನು ನಾನು ಕಂಡೆ. ನೇಮನಿಷ್ಠೆಗಳ ಬಗ್ಗೆ ಮಿಷನರಿಗಳ ದೂರನ್ನು ಕೇಳುತ್ತಿದ್ದ ನನಗೆ ಇಂತಹದ್ದೊಂದು ತಂಡದಲ್ಲಿ ಮಿಷನರಿಯೊಬ್ಬನ ಮಗನೂ ಇದ್ದದ್ದು ಕಂಡು ಮೋಜೆನ್ನಿಸಿತು. ಯುವಕರಿಗಿಂತಲೂ ಅಲ್ಲಿನ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯರಲ್ಲಿ ಕಂಡ ಬದಲಾವಣೆಗಳು ಸಂತಸವನ್ನುಂಟು ಮಾಡುವಂಥವು. ಇಂಗ್ಲೆಂಡ್ನ ಡೈರಿ ಕೆಲಸಗಾರರಂತೆಯೇ ಶುಚಿಯಾಗಿಯೂ, ಒಪ್ಪವಾಗಿಯೂ, ಆರೋಗ್ಯವಂತವಾಗಿಯೂ ಇದ್ದ ಇವರು ಕೊರೊರಾಡಿಕಾದಲ್ಲಿದ್ದ ಕೊಳಕು ಗುಡಿಸಲುಗಳಲ್ಲಿ ನಾನು ಕಂಡಿದ್ದ ಮಹಿಳೆಯರಿಗೆ ತದ್ವಿರುದ್ಧವಾಗಿದ್ದರು. ಮಿಷನರಿಗಳ ಹೆಂಡತಿಯರು ಯುವತಿಯರಿಗೆ ಹಚ್ಚಿ ಹಾಕಿಕೊಳ್ಳದಂತೆ ಪ್ರೇರೇಪಿಸುತ್ತಿದ್ದರು. ಆದರೆ ದಕ್ಷಿಣ ನಾಡಿನಿಂದ ಸುಪ್ರಸಿದ್ಧ ಹಚ್ಚೆಕಾರನೊಬ್ಬ ಬಂದಾಗ ಮಾತ್ರ ತುಟಿಗಳಿಗೆ ಒಂದೆರಡು ಗೆರೆ ಹಚ್ಚೆ ಹಾಕಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ವಯಸ್ಸಾದ ಮೇಲೆ ತುಟಿಗಳು ಮುದುಡಿ ಕುರುಪಿಗಳಾಗುಬಿಡುತ್ತೇವೆ ಎಂದು ಸಮಜಾಯಿಷಿ ನೀಡಿ ಹಚ್ಚೆ ಹಾಕಿಸಿಕೊಂಡೇ ಬಿಟ್ಟಿದ್ದರು. ಆದರೆ ಮೊದಲಿನಷ್ಟು ಹಚ್ಚೆ ಹಾಕಿಸಿಕೊಳ್ಳುವವರಿಲ್ಲ. ಅದು ಮುಖಂಡರು ಹಾಗೂ ಜೀತದಾಳುಗಳ ನಡುವಣ ವ್ಯತ್ಯಾಸವನ್ನು ಗುರುತಿಸುವುದರಿಂದ ಬಹುಶಃ ಇನ್ನೂ ದೀರ್ಘಕಾಲ ಬಳಕೆಯಲ್ಲಿ ಉಳಿಯಬಹುದು. ಇಂತಹ ಆಚರಣೆಗಳು ಎಷ್ಟು ಅಭ್ಯಾಸವಾಗಿ ಬಿಡುತ್ತವೆ ಎಂದರೆ, ಹಚ್ಚೆ ಹಾಕಿಸಿಕೊಳ್ಳದ ಮುಖವಿರುವವರನ್ನು ಕಂಡಾಗ ತಮಗೂ ಆತ ಕೀಳೆನಿಸುತ್ತದೆ ಎಂದು ಮಿಷನರಿಗಳು ಹೇಳುತ್ತಿದ್ದರು. ಸಂಜೆ ಮಿಸ್ಟರ್ ವಿಲಿಯಮ್ಸರ ಮನೆಗೆ ಹೋದಾಗ ನಾನು ರಾತ್ರಿಯನ್ನು ಅಲ್ಲಿಯೇ ಕಳೆದೆ. ಅಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆಂದು ಬಂದಿದ್ದ ಮಕ್ಕಳ ದೊಡ್ಡದೊಂದು ಗುಂಪೇ ಇತ್ತು. ಅವರೆಲ್ಲರೂ ಮೇಜಿನ ಸುತ್ತ ಕುಳಿತು ಚಹಾ ಕುಡಿಯುತ್ತಿದ್ದರು. ನಾನು ಇಷ್ಟು ಖುಷಿಯಾಗಿದ್ದ ಮಕ್ಕಳ ಗುಂಪನ್ನು ಕಂಡಿರಲೇ ಇಲ್ಲ. ಅದರಲ್ಲಿಯೂ ನರಭಕ್ಷಕರ ನಾಡಿನಲ್ಲಿ, ಕೊಲೆ ಹಾಗೂ ಅತಿರೇಕದ ಹಿಂಸೆಯೇ ಹೆಚ್ಚಿರುವ ನಾಡಿನಲ್ಲಿ ಹೀಗೊಂದು ಮಕ್ಕಳ ಗುಂಪು ಇರಬಹುದೆನ್ನುವುದೇ ಅಚ್ಚರಿಯ ವಿಷಯವಾಗಿತ್ತು. ಈ ಹಸುಳೆಗಳ ಮುಖದಲ್ಲಿ ಕಾಣುತ್ತಿದ್ದ ಖುಷಿ ಹಾಗೂ ಭ್ರಾತೃತ್ವವೇ ಸುತ್ತಲಿದ್ದ ಹಿರಿಯರ ಭಾವಗಳಲ್ಲಿಯೂ ಪ್ರತಿಫಲಿಸುತ್ತಿದ್ದುವು. ಡಿಸೆಂಬರ್ 24, ಬೆಳಗ್ಗೆ ಸ್ಥಳೀಯ ಭಾಷೆಯಲ್ಲಿ ಇಡೀ ಕುಟುಂಬ ಪ್ರಾರ್ಥನೆಯನ್ನು ಸಲ್ಲಿಸಿತು. ಉಪಾಹಾರದ ನಂತರ ನಾನು ಅಲ್ಲಿನ ತೋಟಗಳು ಗದ್ದೆಗಳಲ್ಲಿ ಅಡ್ಡಾಡಿದೆ. ಆ ದಿನ ಸಂತೆಯ ದಿನ. ಸುತ್ತಮುತ್ತಲಿನ ಹಳ್ಳಿಗಳ ಜನ ತಾವು ಬೆಳೆದ ಆಲೂಗೆಡ್ಡೆ, ಜೋಳ ಅಥವಾ ಹಂದಿಗಳನ್ನು ಸಂತೆಗೆ ತಂದು ಕಂಬಳಿ, ತಂಬಾಕು ಹಾಗೂ ಕೆಲವೊಮ್ಮೆ ಮಿಷನರಿಗಳ ಒತ್ತಾಯದಿಂದ ಸಾಬೂನಿನ ಜೊತೆಗೆ ವಿನಿಮಯ ಮಾಡಿಕೊಳ್ಳುವ ದಿನ. ತನ್ನದೇ ಸ್ವಂತ ಹೊಲವೊಂದನ್ನಿಟ್ಟುಕೊಂಡಿದ್ದ ಮಿಸ್ಟರ್ ಡೇವಿಸನ ಹಿರಿಯ ಮಗ ಈ ಸಂತೆಯ ವ್ಯಾಪಾರಿ. ಬಾಲ್ಯದಲ್ಲಿಯೇ ಮಿಷನರಿಗಳ ಜೊತೆಗೆ ಈ ದ್ವೀಪಕ್ಕೆ ಬಂದ ಅವರ ಮಕ್ಕಳು ಪೋಷಕರಿಗಿಂತಲೂ ಚೆನ್ನಾಗಿ ಸ್ಥಳೀಯ ಭಾಷೆಯನ್ನು ಕಲಿತಿರುತ್ತಾರಾದ್ದರಿಂದ ಸ್ಥಳೀಯರಿಂದ ಏನೇ ಕೆಲಸವಾಗಬೇಕಿದ್ದರೂ ಮಾಡಿಸಬಲ್ಲರು. ನಡು ಮಧ್ಯಾಹ್ನಕ್ಕೂ ಸ್ವಲ್ಪ ಮುನ್ನವೇ ಮಿಸ್ಟರ್ ವಿಲಿಯಮ್ಸ್ ಮತ್ತು ಮಿಸ್ಟರ್ ಡೇವಿಸರು ನೆರೆಯ ಕಾಡಿನಲ್ಲಿದ್ದ ಸುಪ್ರಸಿದ್ಧ ಕೌರಿ ಪೈನ್ ಮರವನ್ನು ತೋರಿಸಲೆಂದು ನನ್ನನ್ನು ಕರೆದೊಯ್ದರು. ನಾನೂ ಈ ಮಹಾವೃಕ್ಷಗಳಲ್ಲಿ ಒಂದನ್ನು ಅಳೆದು ನೋಡಿದೆ. ಬುಡದಿಂದ ಮೇಲೆ ಅದರ ಸುತ್ತಳತೆ 31 ಅಡಿ ಇತ್ತು. ಸಮೀಪದಲ್ಲೇ ಇನ್ನೊಂದು 30 ಅಡಿಗಳ ಸುತ್ತಳತೆಯ ಮರವಿತ್ತಂತೆ. ಅದನ್ನು ನಾನು ನೋಡಲಿಲ್ಲವೆನ್ನಿ. ಹಾಗೆಯೇ ಕನಿಷ್ಠ 40 ಅಡಿಯಾದರೂ ಸುತ್ತಳತೆ ಇರುವ ಮರವೂ ಇದೆ ಎಂಬ ಮಾತನ್ನೂ ಕೇಳಿದೆ. ನಯವಾದ, ನೇರವಾಗಿ ಸೆಟೆದು ನಿಂತ ಈ ಮರಗಳ ಕಾಂಡಗಳಲ್ಲಿ 60-90 ಅಡಿಯವರೆಗೂ ರೆಂಬೆಗಳೇ ಇರುವುದಿಲ್ಲ. ಶಿರದಲ್ಲಿರುವ ರೆಂಬೆಗಳ ಮುಡಿ ಆ ಕಾಂಡದ ಗಾತ್ರಕ್ಕೆ ಹೋಲಿಸಿದರೆ ವಾಮನವೆಂದೇ ಹೇಳಬೇಕು. ಅಂತೆಯೇ ರೆಂಬೆಗಳ ಗಾತ್ರಕ್ಕೆ ಹೋಲಿಸಿದರೆ ಎಲೆಗಳು ಪುಟ್ಟವು. ಇಲ್ಲಿನ ಕಾಡು ಪೂರ್ತಿಯಾಗಿ ಇಂತಹ ಕೌರಿ ಮರಗಳಿಂದಲೇ ತುಂಬಿತ್ತು. ಅತಿ ದೊಡ್ಡದಾದ ಮರಗಳು ಸಮಾನಾಂತರವಾಗಿ ದೊಡ್ಡ ದೊಡ್ಡ ಕಂಬಗಳನ್ನು ನೆಟ್ಟಂತೆ ನಿಂತಿದ್ದುವು. ಕೌರಿ ಮರದ ನಾಟ ಈ ದ್ವೀಪಗಳ ಅಮೂಲ್ಯ ಉತ್ಪನ್ನ. ಅದಲ್ಲದೆ ಮರದ ತೊಗಟೆಯಿಂದ ಒಂದು ಬಗೆಯ ಮೇಣವೂ ಒಸರುತ್ತದೆ. ಇದನ್ನು ಅಮೆರಿಕನ್ನರಿಗೆ 1 ಪೆನ್ನಿಗೆ 1 ಪೌಂಡಿನಂತೆ ಮಾರಲಾಗುತ್ತದೆ. ಆದರೆ ಅದರ ಬಳಕೆ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ. ನ್ಯೂಜಿಲೆಂಡಿನ ಕೆಲವು ಕಾಡುಗಳು ಒಳನುಸುಳಲಾರದಷ್ಟು ದಟ್ಟವಾದಂಥವು. ಹೀಗೆ ಎರಡು ಜನವಸತಿಯ ಪ್ರದೇಶಗಳ ನಡುವೆ ಕೇವಲ 32 ಮೈಲು ಅಗಲವಷ್ಟೇ ಇದ್ದಂತಹ ಕಾಡೊಂದನ್ನು ತೀರಾ ಇತ್ತೀಚೆಗಷ್ಟೇ ಹಾದು ಹೋಗಲಾಗಿತ್ತು ಎಂದು ಮಿಸ್ಟರ್ ಮ್ಯಾಥ್ಯೂಸ್ ನನಗೆ ತಿಳಿಸಿದ. ಆತ ಹಾಗೂ ಇನ್ನೊಬ್ಬ ಮಿಷನರಿ ಇಬ್ಬರೂ ತಲಾ 40 ಜನರ ತಂಡದ ಜೊತೆಗೆ ಒಂದು ಹಾದಿಯನ್ನು ಮಾಡಲು ಹೊರಟರಂತೆ. 15 ದಿನಗಳ ಪರಿಶ್ರಮ ಬೇಕಾಯಿತಂತೆ. ಕಾಡಿನಲ್ಲಿ ನಾನು ಕೆಲವೇ ಕೆಲವು ಹಕ್ಕಿಗಳನ್ನು ಕಂಡೆ. ಸುಮಾರು 700 ಮೈಲಿಗಳಷ್ಟು ಅಕ್ಷಾಂಶಗಳನ್ನು ವ್ಯಾಪಿಸಿಕೊಂಡು ಕೆಲವೆಡೆಗಳಲ್ಲಿ 90 ಅಡಿಯಷ್ಟೇ ಅಗಲವಿರುವ ಒಳ್ಳೆಯ ಹವಾಗುಣ, 14,000 ಅಡಿಗಳ ಎತ್ತರದಿಂದ ಸಾಗರದವರೆಗೂ ಚಾಚಿಕೊಂಡ ಈ ಮಹಾದ್ವೀಪದಲ್ಲಿ ಒಂದು ಪುಟ್ಟ ಇಲಿಯೊಂದರ ಹೊರತಾಗಿ ತನ್ನದೇ ಎನ್ನುವ ಪ್ರಾಣಿ ಪ್ರಭೇದಗಳಿಲ್ಲ ಎನ್ನುವುದು ಅಚ್ಚರಿಯ ವಿಷಯವೇ ಸರಿ. ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಉರಗಗಳು ಹೇಗೆ ಸ್ತನಿಗಳ ಜಾಗವನ್ನು ಆಕ್ರಮಿಸಿವೆಯೋ ಹಾಗೆಯೇ ಇಲ್ಲಿ ಸ್ತನಿಗಳ ಜಾಗವನ್ನು ಡಿ ಅರ್ನಿಸ್ ಕುಲದ ದೊಡ್ಡ ಹಕ್ಕಿಗಳು ಆಕ್ರಮಿಸಿಕೊಂಡಿವೆ. ಇಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ನಾರ್ವೆ ಹೆಗ್ಗಣವು ಇಲ್ಲಿಗೆ ಬಂದ 2 ವರ್ಷಗಳಲ್ಲಿ ಸ್ಥಳೀಯವಾಗಿದ್ದ ಹೆಗ್ಗಣವನ್ನು ನಿರ್ನಾಮ ಮಾಡಿಬಿಟ್ಟಿತೆಂದು ಕೇಳಿದೆ. ಹಲವೆಡೆಗಳಲ್ಲಿ ನಾನು ಈ ಇಲಿಗಳಂತೆಯೇ ತಮ್ಮ ತವರಿನಲ್ಲಿ ಹೊರೆಯಾಗಿರುವಂತಹ ಕಳೆ ಗಿಡಗಳನ್ನು ಕಂಡೆ. ದೂರ ದೂರದ ಪ್ರದೇಶಗಳನ್ನು ಒಂದು ಬಗೆಯ ಲೀಕ್ ಗಿಡ ಆಕ್ರಮಿಸಿಕೊಂಡು ತೊಂದರೆಯನ್ನುಂಟು ಮಾಡಿತ್ತು. ಆದರೆ ಇದನ್ನು ಫ್ರೆಂಚರು ಅವಶ್ಯಕವೆಂದು ಆಮದು ಮಾಡಿಕೊಂಡಿದ್ದರಂತೆ. ಅದೇ ರೀತಿ ನಮ್ಮಲ್ಲಿ ಸಾಮಾನ್ಯವಾಗಿದ್ದ ತುರ್ಷೆ ಗಿಡ ಇಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿದೆ. ಇದು ತಂಬಾಕಿಗಾಗಿ ಇದರ ಬೀಜವನ್ನು ಮಾರಿದ ಇಂಗ್ಲಿಷರ ನೀಚ ಬುದ್ಧಿಗೆ ಪುರಾವೆಯಾಗಿ ಇನ್ನು ಶತಮಾನಗಳವರೆಗೆ ಉಳಿಯಲಿದೆ. ಸುತ್ತಾಡಿ ಮರಳಿದ ಬಳಿಕ ನಾನು ವಿಲಿಯಮ್ಸರ ಮನೆಯಲ್ಲಿ ಊಟ ಮಾಡಿದೆ. ಅನಂತರ ವಿಲಿಯಮ್ಸ್ ಕೊಟ್ಟ ಕುದುರೆಯನ್ನೇರಿ ದ್ವೀಪಗಳ ಕೊಲ್ಲಿಗೆ ಮರಳಿದೆ. ಅಲ್ಲಿದ್ದ ಮಿಷನರಿಗಳು ನೀಡಿದ ಹಾರ್ದಿಕ ಸ್ವಾಗತಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಈ ಉಪಯುಕ್ತ ಪ್ರಾಮಾಣಿಕ ಗೌರವ ಬೇಡುವ ಸಂಭಾವಿತರನ್ನು ಭಾರ ಹೃದಯದಿಂದ ಬೀಳ್ಕೊಂಡೆ. ಅವರು ಇದ್ದಂತಹ ಹುದ್ದೆಗೆ ಇವರಷ್ಟು ಯುಕ್ತರಾಗಿರುವ ಬೇರೆ ವ್ಯಕ್ತಿಗಳು ಸಿಗಲಿಕ್ಕಿಲ್ಲ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ನವ್ಯಾಯನ್, ಶ್ರೀ ಶರತ್ ಬಿಜೂರು ಮತ್ತು ಡಾಕ್ಟರ್ ಎಂಬಿ ದೀಪ. ಜಾಣ ಸುದ್ದಿಯ ಬಗ್ಗೆ ನಿಮ್ಮ ಸಲಹೆ ಸಂದೇಹಗಳು ಏನೇ ಇದ್ದರೂ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ, ಇಲ್ಲವೇ ವಾಯ್ಸ್ ಮೆಸೇಜ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 13ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏರೋಬಿಕ್ ಕಾಂಪೋಸ್ಟಿಂಗ್ನ ಎರಡನೇ ವಿಧಾನ ಗುಂಡಿ ವಿಧಾನ ಎಂದು ಇದನ್ನು ಕರೀತಾರೆ. 1 ಮೀಟರ್ ಆಳವಾಗಿ ನಿರ್ಮಿಸಿದ ಗುಂಡಿಗಳಲ್ಲಿ ಗುಪ್ಪೆ ವಿಧಾನದಲ್ಲಿ ಅನುಸರಿಸಿದಂತೆ ಜೈವಿಕ ಪದಾರ್ಥಗಳನ್ನು ಕ್ರಮವಾಗಿ ತುಂಬಲಾಗುತ್ತದೆ. ಗುಂಡಿಯ ಆಳ ಅಗಲಗಳು ಲಭ್ಯವಿರುವ ಜೈವಿಕ ಪದಾರ್ಥಗಳ ಪ್ರಮಾಣವನ್ನು ಅವಲಂಬಿಸಿರುತ್ತವೆ. ತುಂಬಿದ ಗುಂಡಿಯನ್ನು ಮಣ್ಣಿನ ತೆಳು ಪದರಗಳಿಂದ ಮುಚ್ಚಿ 15 ದಿನಗಳಿಗೊಮ್ಮೆ ಮಿಶ್ರ ಮಾಡಬೇಕಾಗುತ್ತದೆ. ಸೊ ಹೀಗೆ ಮಿಶ್ರ ಮಾಡುವಾಗ ಅದರ ಜೊತೆ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಸಹ ಮಿಕ್ಸ್ ಮಾಡುವುದು ಉತ್ತಮ. ಇನ್ನೊಂದು ವಿಧಾನ ಇದೆ, ಅದು ಬರ್ಕ್ಲೆ ವಿಧಾನ ಅಂತ. ಈ ವಿಧಾನವು ಹೆಚ್ಚು ಶ್ರಮದಾಯಕ, ಆದರೆ ಇಲ್ಲಿ ಪದಾರ್ಥಗಳು ವೇಗವಾಗಿ ಕಾಂಪೋಸ್ಟ್ ಆಗುತ್ತವೆ. 2 ವಾರಗಳಲ್ಲಿ ಗೊಬ್ಬರ ತಯಾರಾಗುತ್ತದೆ. ಇಲ್ಲಿ ಸುಲಭವಾಗಿ ಕೊಳೆಯುವ ಅಂತಹ ಕತ್ತರಿಸಿದ ಹುಲ್ಲು ಮತ್ತು ತರಕಾರಿಗಳ ವ್ಯರ್ಥ ಭಾಗಗಳು, ಅಂದರೆ ತರಕಾರಿ ಮಾರುವ ಮಾರ್ಕೆಟ್ಗಳಿಂದ ಬರುವ ತ್ಯಾಜ್ಯ ಅಂತ ಹೇಳ್ಬೋದು. ಒಣಗಿದ ಸಗಣಿಯೊಂದಿಗೆ, ಇಲ್ಲಿ ಸಗಣಿ ಇಂಪಾರ್ಟೆಂಟು, ಏಕೆಂದರೆ ಸಗಣಿಯಲ್ಲಿ ಅತ್ಯಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುತ್ತವೆ. ಸೊ ಇವುಗಳ ಮಿಶ್ರಣವನ್ನು 2:1, ಅಂದರೆ 2 ಭಾಗ ತರಕಾರಿ ಮತ್ತು ಕತ್ತರಿಸಿದ ಹುಲ್ಲು, 1 ಭಾಗ ಸಗಣಿ ಪ್ರಮಾಣದಲ್ಲಿ ಅದನ್ನು ಬೆರೆಸಬೇಕಾಗುತ್ತದೆ. ಈ ಮಿಶ್ರಣವನ್ನು 1.5 ಮೀಟರ್ ಎತ್ತರದ ರಾಶಿ ಹಾಕಿ ನೀರು ಚಿಮುಕಿಸುತ್ತಾ ಇರಬೇಕಾಗುತ್ತದೆ. ಇದನ್ನು 3 ದಿನಗಳ ಕಾಲ ಹಾಗೆಯೇ ಬಿಟ್ಟು 4ನೆಯ ದಿನ ಇಡೀ ಗುಪ್ಪೆಯನ್ನು ಚೆನ್ನಾಗಿ ಬೆರೆಸುತ್ತಾರೆ. 7ನೆಯ ದಿನ ಮತ್ತು 10ನೆಯ ದಿನಗಳಲ್ಲಿ ಗುಪ್ಪೆಯನ್ನು ಮತ್ತೆ ಬೆರೆಸಲಾಗುತ್ತದೆ. ಅನಂತರ 2 ವಾರಗಳಲ್ಲಿ ಹದವಾಗಿ ಗೊಬ್ಬರವು ತಯಾರಾಗುತ್ತದೆ. ಇಲ್ಲೂ ಸಹ ನಾವು ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವುದರ ಅದರ ಮೇಲೆ ಸಿಂಪಡಿಸುವುದರ ಮೂಲಕ ಹೆಚ್ಚು ಬೇಗ ಏರೋಬಿಕ್ ಕಾಂಪೋಸ್ಟನ್ನು ನಾವು ಮಾಡಬಹುದಾಗಿದೆ. ಇಂತಹ ಕಾಂಪೋಸ್ಟ್ಗಳಲ್ಲಿ 3 ವಿಧದ ಕಾಂಪೋಸ್ಟ್ಗಳ ವಿಧಾನವನ್ನು ತಮಗೆ ಈಗಾಗಲೇ ನಾನು ವಿವರವನ್ನು ಕೊಟ್ಟಿದ್ದೀನಿ. ಗುಪ್ಪೆ ವಿಧಾನ, ಗುಂಡಿ ವಿಧಾನ, ಇನ್ನೊಂದು ಬರ್ಕ್ಲೆ ವಿಧಾನ. ಈ 3 ವಿಧಾನಗಳಲ್ಲಿಯೂ ಕಾಂಪೋಸ್ಟೀಕರಣದಲ್ಲಿ 55 ಡಿಗ್ರಿ ಉಷ್ಣತೆಯನ್ನು ಮತ್ತು 50% ತೇವಾಂಶವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಇದು ತುಂಬ ಮುಖ್ಯ, ಏಕೆಂದರೆ ನೀರಿನ ಅಂಶ ಇರಲೇಬೇಕಾಗುತ್ತದೆ. ನಮಗೆ ತಿಳಿದಿರುವಂತೆ ಯಾವುದೇ ಜೀವಿಗಳಲ್ಲಿ 70% ನೀರು ಇರುತ್ತದೆ. ಹಾಗಾಗಿ ಕಾಂಪೋಸ್ಟೀಕರಣದಲ್ಲಿ ತೇವಾಂಶ ಅತ್ಯಂತ ಮುಖ್ಯವಾಗಿರುತ್ತದೆ. ಸೊ ಈ ಗುಪ್ಪೆಯಲ್ಲಿ ಮತ್ತು ಗುಂಡಿಯಲ್ಲಿ ದಿನ ಕಳೆದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾಂಪೋಸ್ಟೀಕರಣವು ಉಷ್ಣವನ್ನು ಬಿಡುಗಡೆ ಮಾಡುವ, ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು, ಅಥವಾ ಬಹಿರುಷ್ಣ. ಸೊ ಹೊರಗಡೆ ಉಷ್ಣವನ್ನು ಬಿಡುತ್ತದೆ. ಅದರ ಕ್ರಿಯೆ ಕೂಡ ಬಹಳ ಸಿಂಪಲ್ ಆಗಿದೆ. ಜೈವಿಕ ಕಸ ಬ್ಯಾಕ್ಟೀರಿಯಾದೊಂದಿಗೆ ಜೈವಿಕ ಕಸವನ್ನು C6H12O6 ಎಂದು ಕರೆಯಬಹುದು. ಈ ಜೈವಿಕ ಕಸವನ್ನು ಬ್ಯಾಕ್ಟೀರಿಯಾಗಳೊಂದಿಗೆ ಬೆರೆಸಿದಾಗ ಬ್ಯಾಕ್ಟೀರಿಯಾಗಳು ಈ ಜೈವಿಕ ಕಸವನ್ನು ವಿಘಟನೆ ಮಾಡುವ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಪ್ಲಸ್ ಶಕ್ತಿ ಅಂದರೆ ಉಷ್ಣ ಬಿಡುಗಡೆಯಾಗುತ್ತದೆ. ಇದು ಏರೋಬಿಕ್ ಕಾಂಪೋಸ್ಟ್ ಆಗಿರುವುದರಿಂದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ. ಆದರೆ ಕೆಲವು ಏರೋಬಿಕ್ ಅಲ್ಲದೆ ಅನೇರೋಬಿಕ್ ಕಾಂಪೋಸ್ಟ್ ಇರುತ್ತದೆ. ಇಲ್ಲಿ ಬೇರೆ ಥರದ ಜೀವಿಗಳು ಇದನ್ನು ಗಾಳಿರಹಿತವಾಗಿ ಕಾಂಪೋಸ್ಟ್ ಮಾಡುತ್ತವೆ. ಆಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ ಬದಲಾಗಿ ಮೀಥೇನ್ CH4H2S ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ NH3 ಅಮೋನಿಯಾ ಇಂತಹ ವಾಸನೆ ಬರುವ ಗ್ಯಾಸ್ಗಳು ಅಥವಾ ಅನಿಲಗಳು ಬಿಡುಗಡೆಯಾಗುತ್ತವೆ. ಸೊ ಅಲ್ಲದೆ ಜೈವಿಕದ ಕಾಂಪೋಸ್ಟ್ನಲ್ಲಿರುವ ವಾಯುರಹಿತ ಬ್ಯಾಕ್ಟೀರಿಯಾಗಳು ವಾಯುವಿನೊಂದಿಗೆ ಇರುವ ಆಮ್ಲಜನಕವನ್ನು ಅಬ್ಸರ್ವ್ ಮಾಡಿ ಇವುಗಳನ್ನು ಅತ್ಯಂತ ವೇಗವಾಗಿ ಕಾಂಪೋಸ್ಟನ್ನಾಗಿ ತಯಾರಿಸುತ್ತವೆ. ಏರೋಬಿಕ್ ಡಿಕಾಂಪೋಸರ್ ವಾಯುಜೀವಕ ವಿಭಜಕ. ಯಾವುದೇ ಜೈವಿಕ ಪದಾರ್ಥದ ವಿಭಜನೆಗೆ ಆಮ್ಲಜನಕವನ್ನು ಬಳಸುವ ಜೀವಿ ಬ್ಯಾಕ್ಟೀರಿಯಾ ಇದಕ್ಕೆ ಉದಾಹರಣೆ. ವಾಯುಜೀವಕ ಉಸಿರಾಟ ಏರೋಬಿಕ್ ರೆಸ್ಪಿರೇಷನ್ ಅಥವಾ ಆಮ್ಲಜನಕ ಉಸಿರಾಟ. ಆಮ್ಲಜನಕದ ಸಹಾಯದಿಂದ ನಡೆಯುವ ಉಸಿರಾಟ ಇದು ಗ್ಲೈಕೋಸಿಸ್ ಸಿಟ್ರಿಕ್ ಆಮ್ಲದ ಚಕ್ರ ಮತ್ತು ಕ್ರೈಬ್ಸ್ ಚಕ್ರವನ್ನು ಒಳಗೊಂಡಿದೆ. ಇದು ಎಲ್ಲ ಜೀವಂತ ಕೋಶಗಳಲ್ಲಿ ನಡೆಯುತ್ತದೆ. ಬೆಳಕು ಮತ್ತು ಕತ್ತಲಗಳೆರಡಲ್ಲಿಯೂ ನಿರಂತರವಾಗಿ ನಡೆಯುವ ಈ ಕ್ರಿಯೆಗೆ ಕಾರ್ಬೋಹೈಡ್ರೇಟ್ ಮತ್ತು ಆಮ್ಲಜನಕಗಳು ಕಚ್ಚಾ ವಸ್ತುಗಳಾಗಿವೆ. ಈ ಕ್ರಿಯೆಯ ಕೊನೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಗಾಳಿ ಹಾಗೂ ಶಕ್ತಿಗಳ ಉತ್ಪತ್ತಿಯಾಗುತ್ತದೆ. ಏರೋಬಿಕ್ ವೇಸ್ಟ್ ಟ್ರೀಟ್ಮೆಂಟ್. ವೇಸ್ಟ್ ಅಂದರೆ ತ್ಯಾಜ್ಯ, ಏರೋಬಿಕ್ ಅಂದರೆ ವಾಯುಜೀವಕ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ಅಂದರೆ ಸಂಸ್ಕರಣ. ಸೊ ಅಂದರೆ ವಾಯುಜೀವಕ ತ್ಯಾಜ್ಯ ಸಂಸ್ಕರಣ ಅಥವಾ ಆಮ್ಲಜನಕೀಯ ತ್ಯಾಜ್ಯ ಸಂಸ್ಕರಣ. ತ್ಯಾಜ್ಯಗಳ ಉತ್ಪಾದನೆ ಆದ ನಂತರ ತ್ಯಾಜ್ಯಗಳನ್ನು ಟ್ರೀಟ್ ಮಾಡಲು ಆಕ್ಸಿಜನ್ ಬೇಕಾಗುತ್ತದೆ. ಸೊ ಆಕ್ಸಿಜನ್ ಜೊತೆಗೆ ಬ್ಯಾಕ್ಟೀರಿಯಾಗಳು ಸಹ ಬೇಕಾಗುತ್ತದೆ. ಈ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ನ ಉಪಯೋಗ ಮಾಡಿ ತ್ಯಾಜ್ಯವನ್ನು ಸಂಸ್ಕರಣಗೊಳಿಸುತ್ತವೆ. ಆಕ್ಸಿಡೀಕರಣದ ಮೂಲಕ ಕಲುಷಿತ ನೀರನ್ನು ಸಂಸ್ಕರಿಸುವ ಪ್ರಕ್ರಿಯೆ ಏರೋಬಿಕ್ ವೇಸ್ಟ್ ಟ್ರೀಟ್ಮೆಂಟ್. ಅಂದರೆ ತ್ಯಾಜ್ಯ ನೀರಿನಲ್ಲಿರುವ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಅಥವಾ ಇದನ್ನು BOD ಅಂತ ಹೇಳ್ತಾರೆ. ನಾನು ಈಗಾಗಲೇ ನಿಮಗೆ ಮೊದಲೇ ಹೇಳಿದ್ದೇನೆ, BOD ಅಂದರೆ ಇಂಗ್ಲೀಷ್ನಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕನ್ನಡದಲ್ಲಿ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ. ಇದನ್ನು ಕಡಿಮೆ ಮಾಡುವುದು, ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಮತ್ತು ಅಪಾಯಕಾರಿ ರಾಸಾಯನಿಕಗಳನ್ನು ನಿವಾರಿಸುವುದು ಇದರ ಉದ್ದೇಶ. ದ್ರವ್ಯ ತ್ಯಾಜ್ಯವು ಮುಖ್ಯವಾಗಿ ಮನೆಗಳಿಂದ ಕೈಗಾರಿಕೆಗಳಿಂದ ಬರುವ ಕಲುಷಿತ ನೀರನ್ನು ಒಳಗೊಂಡಿರುತ್ತದೆ. ಕೈಗಾರಿಕೆಯಿಂದ ಕಲುಷಿತ ನೀರು ಅಂದರೆ ಕೆಮಿಕಲ್ ಕೈಗಾರಿಕೆಗಳಿಂದ ಬರುವ ಕಲುಷಿತ ನೀರು ಅಲ್ಲ, ಏಕೆಂದರೆ ಕೆಮಿಕಲ್ಗಳು ಇದ್ದರೆ ಅದನ್ನು ಏರೋಬಿಕ್ ಬ್ಯಾಕ್ಟೀರಿಯಾಗಳಿಂದ ಸಂಸ್ಕರಣೆ ಮಾಡಲು ಬರುವುದಿಲ್ಲ. ಸೊ ಕೈಗಾರಿಕೆಗಳಿಂದ ಬರುವ ಕಲುಷಿತ ನೀರನ್ನು ಒಳಗೊಂಡಿದೆ. ಈಗಾಗಲೇ ತಮಗೆ ಇದರ ವಿವರಣೆ ಕೊಟ್ಟಿದ್ದೇನೆ. ಪ್ರಾಥಮಿಕ ಸಂಸ್ಕರಣದಲ್ಲಿ ನೀರಿನಲ್ಲಿರುವ ಘನ ವಸ್ತುಗಳನ್ನು ಕಸ ಕಡ್ಡಿಗಳು ಪ್ಲಾಸ್ಟಿಕ್ಗಳು ಇವುಗಳನ್ನು ಬೇರ್ಪಡಿಸಬೇಕಾಗುತ್ತದೆ. ಎರಡನೇ ಸಂಸ್ಕರಣದಲ್ಲಿ ಜೈವಿಕ ಕ್ರಿಯೆಗಳಿಂದ ಅಂದರೆ ವಾಯುಜೀವಕ ಸೂಕ್ಷ್ಮ ಜೀವಿಗಳು ವಾಯುವನ್ನು ಉಪಯೋಗ ಮಾಡಿಕೊಳ್ಳುವ ಜೀವಿಗಳಾಗಿರುತ್ತವೆ. ಇದರ ಸಹಾಯದಿಂದ ಜೈವಿಕ ಮಲಿನಕಾರಕಗಳನ್ನು ವಿಭಜಿಸಲಾಗುತ್ತದೆ. ಇಲ್ಲಿ ವಾಯುಜೀವಕ ಸೂಕ್ಷ್ಮ ಜೀವಿಗಳಿಗೆ ಮಲಿನಕಾರಕಗಳನ್ನು ವಿಭಜಿಸಲು ಬೇಕಾದ ಪರಿಸ್ಥಿತಿಯನ್ನು ನಿರ್ಮಿಸಲಾಗುತ್ತದೆ. ಅಂದರೆ ನೀರನ್ನು ವಾತಪೂರಣ ಅಥವಾ ವಾಯುಪೂರಣ, ಅಂದರೆ ಆಕ್ಸಿಜನ್ ಅಥವಾ ವಾಯುವನ್ನು

0: ಬೇರ್ಪಡಿಸಲಾದ ಉಳಿದ ಘನ ಪದಾರ್ಥಗಳು ಈ ತೊಟ್ಟಿಯ ತಳದಲ್ಲಿ ಶೇಖರಣೆಯಾಗುತ್ತವೆ. ನೀರನ್ನು ಅನಂತರ ಪಚನಗ್ರಹ ಅಥವಾ ಡೈಜೆಷನ್ ಟ್ಯಾಂಕ್ಗೆ ಬಿಡಲಾಗುತ್ತದೆ. ತಿಳಿ ನೀರನ್ನು ಅಂದರೆ ಸಂಸ್ಕರಿಸಿದ ನೀರಲ್ಲಿ ಬ್ಯಾಕ್ಟೀರಿಯಾಗಳು ಇರುವ ಸಾಧ್ಯತೆ ಇರುವುದರಿಂದ ಅದನ್ನು ಕ್ಲೋರಿನೇಷನ್ಗೆ ಒಳಪಡಿಸಲಾಗುತ್ತದೆ. ಕ್ಲೋರಿನೇಷನ್ನಿಂದಾಗಿ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ನಂತರ ಆ ನೀರನ್ನು ವಿವಿಧ ಕಡೆಗಳಲ್ಲಿ ಪುನರ್ಬಳಕೆ ಮಾಡಬಹುದು. ಗಾರ್ಡನ್ ಬೆಳೆಸಲು ಉಪಯೋಗ ಮಾಡಬಹುದು ಅಥವಾ ಟಾಯ್ಲೆಟ್ ಫ್ಲಷಿಂಗ್ಗಳಿಗೆ ಇದನ್ನು ಉಪಯೋಗ ಮಾಡಬಹುದು. ತಮ್ಮ ಪ್ರದೇಶದಲ್ಲಿ ಜಾಗವಿಲ್ಲದಿದ್ದರೆ ಯಾವುದಾದರೂ ಪಬ್ಲಿಕ್ ಪಾರ್ಕನ್ನು ಅವರು ಲೋಕಲ್ ಬಾಡಿಗಳಿಂದ ದತ್ತು ತೆಗೆದುಕೊಂಡು ಅಲ್ಲಿ ಅವರು ವಿವಿಧ ಗಿಡಗಳನ್ನು ಬೆಳೆಸಬಹುದಾಗಿರುತ್ತದೆ. ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚಿನ ಭಾಗವನ್ನು ಅವರು ಟಾಯ್ಲೆಟ್ ಫ್ಲಷಿಂಗ್ಗಳಲ್ಲಿ ಬೆಳೆಸುತ್ತಾರೆ. ನೆಲವನ್ನು ಒರೆಸಲು, ಕಾರ್ ತೊಳೆಯಲು ಹಾಗೂ ಗಾರ್ಡನ್ ಮೇಂಟೈನ್ ಮಾಡಲು ಬಳಸಬಹುದಾಗಿರುತ್ತದೆ. ಕಾರ್ಖಾನೆಗಳಲ್ಲಿ ಸಂಸ್ಕರಿಸಿದ ನೀರನ್ನು ಕೂಲೆಂಟ್ ಆಗಿ, ಕೆಲವು ಕಾರ್ಖಾನೆಗಳಲ್ಲಿ ಕೂಲೆಂಟ್ ಆಗಿ ನೀರನ್ನು ಬಳಸ್ತಾರೆ, ಅಂಥ ಸಮಯದಲ್ಲಿ ಇದೇ ನೀರನ್ನು ಬಳಸಬಹುದು. ಅಥವಾ ಕಾರ್ಖಾನೆಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಇದೇ ನೀರನ್ನು ಅವರು ಉಪಯೋಗ ಮಾಡಬಹುದಾಗಿರುತ್ತದೆ. ನಂತರ ಸೆಡಿಮೆಂಟ್ ಟ್ಯಾಂಕ್ನ ತೊಟ್ಟಿಯ ಕೆಳಗಡೆ ಕಲೆಕ್ಷನ್ ಆಗಿರತಕ್ಕಂಥ ರಾಡಿ ಅಥವಾ ಸ್ಲಡ್ಜ್, ಈ ಸ್ಲಡ್ಜನ್ನು ಸ್ಲಡ್ಜ್ ಡ್ರೈಯಿಂಗ್ ಬೆಡ್ಗಳಲ್ಲಿ ಒಣಗಿಸಬಹುದು. ಇಲ್ಲದಿದ್ದರೆ ಅದನ್ನು ಫಿಲ್ಟರ್ ಪ್ರೆಸ್ ಮೂಲಕ ಒಣಗಿಸಬೇಕಾಗುತ್ತದೆ. ಒಣಗಿಸಿದ ಈ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸಾವಯವ ವಸ್ತುವನ್ನು ಕಾಂಪೋಸ್ಟ್ ಮಾಡಿ ಅಥವಾ ವಾರ್ಮಿ ಕಾಂಪೋಸ್ಟ್ ಮಾಡಿ ಅಥವಾ ಏರೋಬಿಕ್ ಕಾಂಪೋಸ್ಟ್ ಮಾಡಿ ಅದನ್ನು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡಬಹುದಾಗಿದೆ. ಸೊ ಇಂಥ ಕಾಂಪೋಸ್ಟನ್ನು ತೋಟದಲ್ಲಿ, ನಿಯರ್ ಬೈ ತೋಟಗಳಲ್ಲಿ ಇದನ್ನು ಉಪಯೋಗ ಮಾಡಬಹುದಾಗಿರುತ್ತದೆ. ಇಲ್ಲಿಗೆ 13ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 78ನೇ ಕಂದ ಪದ್ಯ. ಆ ಪದ್ಯ ಹೀಗಿದೆ: ತೊಡಗುವ ತೇಜಂ ತೊಡ ತೊಡ ತೊಡಗುವ ದಿವ್ಯಾಸ್ತ್ರಂ ಅಮರ್ಧ ಕೋದಂಡ ಮಸುಂಗೊಳಿಸೆ ಮನಂಗೊಳಿಸೆ ಭಯಂಗೊಳಿಸೆ ಸಭಾಸದರಂ ಉರದೆ ಕರ್ಣಂ ಬಂದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ತೊಡಗುವ ತೇಜಂ ತೊಡ ತೊಡ ತೊಡಗುವ ದಿವ್ಯಾಸ್ತ್ರಂ ಅಮರ್ಧ ಕೋದಂಡಂ ಅಸುಂಗೊಳಿಸೆ ಮನಂಗೊಳಿಸೆ ಭಯಂಗೊಳಿಸೆ ಸಭಾಸದರಂ ಉರದೆ ಕರ್ಣಂ ಬಂದಂ. ಈ ಪದ್ಯ ಕರ್ಣನ ಪ್ರವೇಶದ ತೀಕ್ಷ್ಣತೆಯನ್ನು ಹೇಳುತ್ತದೆ. ಕರ್ಣ ಹೇಗೆ ಬಂದ ಅಂತ ಎನ್ನುವುದನ್ನು ಹೇಳುವುದಕ್ಕೆ ನೇರವಾಗಿ ಕರ್ಣ ನಮ್ಮ ಮನಸ್ಸಿನ ಮುಂದೆ ಅಥವಾ ನಮ್ಮ ಕಣ್ಣೆದುರಿನ ಮುಂದೆ ಬಂದು ನಿಲ್ಲುವ ಹಾಗೆ ಬಹಳ ತೀಕ್ಷ್ಣವಾದ ರೀತಿಯಲ್ಲಿ ವರ್ಣಿಸುವಂತಹ ಪದ್ಯ ಇದು. ಅದು ಹೀಗಿದೆ: ತೊಳಗುವ ತೇಜಂ ತೊಳ ತೊಳ ತೊಳಗುವ, ತೊಳಗುವ ತೇಜಂ ತೊಳಗುವ ಅಂದರೆ ಫಳಫಳನೆ ಮಿಂಚುವಂತಹ ತೇಜಸ್ಸು, ತೊಳ ತೊಳ ತೊಳಗುವ ದಿವ್ಯಾಸ್ತ್ರಂ ಫಳಫಳನೆ ಮಿಂಚುವಂಥ ದಿವ್ಯಾಸ್ತ್ರಂ, ಅಮರ್ಧ ಕೋದಂಡಂ ಧರಿಸಿದ ಬಿಲ್ಲು, ಕೋದಂಡ ಅಂದರೆ ಬಿಲ್ಲು, ಅಮರ್ಧ ಕೋದಂಡಂ ಧರಿಸಿದ ಬಿಲ್ಲುಂ ಅಸುಂಗೊಳಿಸಿ ಅದು ಮನಸ್ಸಿಗೆ ಅಂದರೆ ಸಭಾಸದರ ಮನಸ್ಸಿಗೆ ಅಸುಂಗೊಳಿಸಿ ಆಕರ್ಷಣೆಯನ್ನು ಉಂಟು ಮಾಡಲು ಮನಂಗೊಳಿಸಿ ಕೋದಂಡಂ ಅಸುಗೊಳಿಸಿ ಅಂದರೆ ಕೋದಂಡವು ಪ್ರಾಣವನ್ನು ಬರುವ ಹಾಗೆ ಮಾಡಲು, ಮನಂಗೊಳಿಸಿ ಆಕರ್ಷಣೆಯನ್ನು ಉಂಟು ಮಾಡಲು, ಭಯಂಗೊಳಿಸಿ ಭಯವನ್ನು ಉಂಟು ಮಾಡಲು ಯಾರನ್ನು, ಸಭಾಸದರನ್ನು, ಆ ಸಭೆಯಲ್ಲಿರುವಂತಹ ಜನಗಳ ಮನಸ್ಸಿಗೆ ಈ ಫಳಫಳನೆ ತೊಳಗುವ ತೇಜಸ್ಸು ಮತ್ತು ಫಳಫಳನೆ ತೊಳಗುವ ದಿವ್ಯಾಸ್ತ್ರಗಳಿಂದ ಮತ್ತು ಧರಿಸಿದ

0: ದಂಡದಿಂದ ರಂಗವನ್ನು ಪ್ರವೇಶ ಮಾಡಿದ ಕರ್ಣನ ತೇಜಸ್ಸು ಆಕರ್ಷಣೆಯನ್ನು ಉಂಟು ಮಾಡಿತ್ತು, ಪ್ರಾಣ ಬರುವ ಹಾಗೆ ಮಾಡಿತ್ತು, ಭಯವನ್ನುಂಟು ಮಾಡಿತ್ತು. ಮುರದೆ ಕರ್ಣಂ ಬಂದಂ, ಹಾಗೆ ತಕ್ಷಣವೇ ಕರ್ಣ ರಂಗ ಪ್ರವೇಶವನ್ನು ಮಾಡಿದ. ಯಾಕಂದರೆ ಕರ್ಣನು ಕೂಡ ಈಗಾಗಲೇ ಅರ್ಜುನನ ಜೊತೆಯಲ್ಲಿ ಬಿಲ್ಲು ವಿದ್ಯೆಯನ್ನು ಕೂಡ ಕಲಿತಿದ್ದ, ಅದೇ ದ್ರೋಣಾಚಾರ್ಯರ ಸನ್ನಿಧಿಯಲ್ಲಿ. ಈ ಕಥೆ ಹಿಂದೆ ನಮಗೆ ನಾವು ಅದನ್ನು ಕೇಳಿದ್ದೇವೆ. ಹಾಗಾದ್ರಿಂದಾಗಿ ಕರ್ಣನ ರಂಗ ಪ್ರವೇಶ ಆಯಿತು. ಅಂದರೆ ಕರ್ಣ ಬೇರೆ ಕಡೆಯಿಂದ ಬಂದಿರೋದಲ್ಲ, ಕರ್ಣ ದ್ರೋಣಾಚಾರ್ಯರ ಶಿಷ್ಯನಾಗಿ ಅಲ್ಲೇ ಇದ್ದ, ಹಾಗಾದ್ರಿಂದಾಗಿ ರಂಗ ಪ್ರವೇಶವನ್ನು ಆತ ಮಾಡಿದ. ಆದರೆ ಮಾಡಿದ ಪರಿಣಾಮ ಏನಾಯಿತು ಎನ್ನುವುದು ಮುಂದೆ ನಮಗೆ ಕಾಣಿಸ್ತದೆ. ಅದನ್ನು ರಂಗಪ್ರವೇಶ ಮಾಡಿದಂತಹ ಕರ್ಣ ಮುಂದೆ ಏನು ಮಾಡಿದ ಎನ್ನುವುದನ್ನು ಮುಂದಿನ ಒಂದು ವಚನ ಹೇಳುತ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಪ್ರತಿನಿತ್ಯ ಈ ಇಂಗ್ಲಿಷ್ ಸಂಚಿಕೆಗಳನ್ನು ಕೇಳ್ತಾ ಇದ್ದೀರಾ, ನನ್ನೊಟ್ಟಿಗೆ ಕನ್ವರ್ಸೇಷನ್ ಮಾಡ್ತಾ ಇದ್ದೀರಾ. ಕ್ಲಾಸ್ ಮುಗಿದ್ಮೇಲೆ, ಅಂದರೆ ಈ ಸಂಚಿಕೆ ಮುಗಿದ್ಮೇಲೆ ಏನು ಇವತ್ತು ಕೇಳಿಸ್ಕೊಂಡೆ ಅಂತ ಮನನ ಮಾಡ್ಕೊಳ್ತಾ ಇದ್ದೀರಾ, ರಿವಿಷನ್ ಮಾಡ್ತಿದ್ದೀರಾ ಅಂದಾಗ ನೀವು ಆದಷ್ಟು ಬೇಗ ಸುಲಭವಾಗಿ ಇಂಗ್ಲೀಷ್ನ ಮಾತನಾಡಬಹುದು. ಹಿಂದಿನ ಸಂಚಿಕೆಯಲ್ಲಿ ನಾವು ಜಗಳದ ಸಮಯದಲ್ಲಿ ಬಳಸುವಂಥ ವಾಕ್ಯಗಳನ್ನು ನೋಡಿದ್ವಿ. ಜಗಳ ಆದಮೇಲೆ ಸಾರಿ ಕೇಳಲೇಬೇಕಲ್ಲ, ಕ್ಷಮಾಪಣೆ ಅಪೋಲೋಜೈಸ್ ಬಗ್ಗೆ ಕೂಡ ವಾಕ್ಯಗಳ ರಚನೆ ಮಾಡ್ತಾ ಇದ್ವಿ. ಅದರಲ್ಲಿ ಇನ್ನೊಂದಷ್ಟು ವಾಕ್ಯಗಳನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಜಗಳದಿಂದ ಆಬ್ವಿಯಸ್ಲಿ ಒಂದಷ್ಟು ಜನಕ್ಕೆ ಬೇಸರ ಆಗಿರುತ್ತಲ್ವಾ. ನಾವು ತಿಳಿದೆ ನಿಮ್ಮ ಮನಸ್ಸನ್ನೇನಾದರೂ ನೋಯಿಸಿದರೆ ಅದಕ್ಕಾಗಿ ತುಂಬ ದುಃಖಿಸ್ತೀನಿ. ಗೊತ್ತಿಲ್ಲದೋ ಗೊತ್ತಿದ್ದೋ ಮಾತಾಡೋ ಟೈಮಲ್ಲಿ, ಜಗಳ ಮಾಡೋ ಟೈಮಲ್ಲಿ ಬೇಡದ ಪದಗಳನ್ನು, ಬೇಡದ ಬಿಹೇವಿಯರ್ನ ನಾವು ತೋರಿಸ್ಬಿಟ್ಟಿರ್ತೀವಿ. ನಾನು ತಿಳಿದೆ ನಿನ್ನ ಮನಸ್ಸನ್ನು ನೋಯಿಸಿದರೆ ಅದಕ್ಕಾಗಿ ತುಂಬ ದುಃಖಿಸ್ತೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಸಾರಿ ಇಫ್ ಐ ಹ್ಯಾವ್ ಅನ್ನೋಯಿಂಗ್ಲಿ ಹರ್ಟ್ ಯು. ಐ ಆಮ್ ಸಾರಿ ಇಫ್ ಐ ಹ್ಯಾವ್ ಅನ್ನೋಯಿಂಗ್ಲಿ ಹರ್ಟ್ ಯು. ನಾನು ತಿಳಿದೆ ನಿನ್ನ ಮನಸ್ಸನ್ನು ನೋಯಿಸಿದರೆ ಅದಕ್ಕಾಗಿ ತುಂಬ ದುಃಖಿಸ್ತೀನಿ, ಕ್ಷಮಿಸೋದಕ್ಕೆ ಕೇಳ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಸಾರಿ ಇಫ್ ಐ ಹ್ಯಾವ್ ಅನ್ನೋಯಿಂಗ್ಲಿ ಹರ್ಟ್ ಯು ಅಂತ ಹೇಳಬೇಕು. ಏನೋ ತಪ್ಪು ಗೊತ್ತಿಲ್ಲದೆ ಆಗೋಗಿರುತ್ತೆ. ಈ ಅಚಾತುರ್ಯ ನಮ್ಮ ಗಮನಕ್ಕೆ ಬರದೆ ನಡೆದು ಹೋಗ್ಬಿಡ್ತು. ಇಟ್ ವಾಸ್ ಡನ್ ಅನ್ನೋಯಿಂಗ್ಲಿ. ಗೊತ್ತಿಲ್ಲದೆ ಆದ ಸಮಸ್ಯೆಗೆ, ಘಟನೆಗೆ ನೀವೇನು ಕೇಳ್ತೀರಾ, ಈ ಅಚಾತುರ್ಯ ನಮ್ಮ ಗಮನಕ್ಕೆ ಬರದೆ ನಡೆದು ಹೋಯಿತು. ಇಟ್ ವಾಸ್ ಡನ್ ಅನ್ನೋಯಿಂಗ್ಲಿ. ತಪ್ಪು ನಿಮ್ಮದೇನಾಗಿರಲಿಲ್ಲ. ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್ FAULT. ತಪ್ಪು ನಿಂದಾಗಿರಲಿಲ್ಲ ಅನ್ನೋದಕ್ಕೆ ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ನಿಮ್ಮನ್ನು ಬಹಳ ಹೊತ್ತು ಕಾಯಿಸಿದ್ದಕ್ಕಾಗಿ ನಾನು ಬಹಳ ವಿಷಾದಿಸ್ತೀನಿ. ಐ ಆಮ್ ಔಫುಲ್ಲಿ ಸಾರಿ ಟು ಹ್ಯಾವ್ ಕ್ಯಾಪ್ಟ್ ಯು ವೇಟಿಂಗ್ ಸೋ ಲಾಂಗ್. ಐ ಆಮ್ ಔಫುಲ್ಲಿ AWFULLY. ಔಫುಲ್ಲಿ ಸಾರಿ ಟು ಹ್ಯಾವ್ ಕ್ಯಾಪ್ಟ್ ಯು ವೇಟಿಂಗ್ ಸೋ ಲಾಂಗ್. ಕೆಲವೊಮ್ಮೆ ಯಾರನ್ನಾದರೂ ಭೇಟಿ ಆಗೋದಕ್ಕೆ ಹೋದಾಗ ತುಂಬ ಹೊತ್ತು ಕಾಯಬೇಕಾಗತ್ತಲ್ಲ, ಆಗ ಅವ್ರಿಗೆ ಹೇಳಬೇಕಾದ್ದೇನು, ನಿಮ್ಮನ್ನು ಬಹಳ ಹೊತ್ತು ಕಾಯಿಸಿದ್ದಕ್ಕಾಗಿ ನಾನು ಬಹಳ ವಿಷಾದಿಸ್ತೀನಿ. ಐ ಆಮ್ ಔಫುಲ್ಲಿ ಸಾರಿ ಟು ಹ್ಯಾವ್ ಕ್ಯಾಪ್ಟ್ ಯು ವೇಟಿಂಗ್ ಸೋ ಲಾಂಗ್. ಏನು ತೊಂದರೆ ಇಲ್ಲ ಅಂತೀರಲ್ವಾ, ಬೇಸರ ಆಗಿರಲಿ ಆಗಿಲ್ಲದೆ ಇರಲಿ, ಕೆಲಸ ಆಗಬೇಕು ಅಂದಾಗ, ಅವರನ್ನು ಭೇಟಿ ಆಗಬೇಕು ಅಂದಾಗ ಇಟ್ ಡಸಂಟ್ ಮ್ಯಾಟರ್ ಅಲ್ವಾ, ಏನು ತೊಂದರೆ ಇಲ್ಲ ಅಂತೀರ. ದ್ಯಾಟ್ಸ್ ಆಲ್ ರೈಟ್ ಅಂತ ಹೇಳಬೇಕು. ಜಗಳ ಆಯಿತು, ಕ್ಷಮಾಪಣೆ ಆಯಿತು, ಈಗ ತಿರ್ಗಾ ಕೋಪ ಬಂದುಬಿಟ್ಟಿದೆ. ಆ ಆ್ಯಂಗರಲ್ಲಿ ಏನೆಲ್ಲ ಬಳಸ್ತೀವಿ ವಾಕ್ಯಗಳನ್ನು ನೋಡೋಣವಾ. ನಿನಗೆ ನಾಚಿಕೆ ಆಗದಿರೋದೇ ಹೆಚ್ಚು. ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಅಥವಾ ಶೇಮ್ ಆನ್ ಯು. ಬೇಡದ ಕೆಲಸ ಮಾಡಿರ್ತಾರಲ್ಲ ಅಥವಾ ನಿಮಗೆ ಕೋಪ ಬಂದ್ಬಿಟ್ಟಿರುತ್ತೆ ಯಾರದ್ದೋ ಮೇಲೆ ಯಾವುದೋ ವಿಷಯಕ್ಕೆ, ಹೆಚ್ಚಾಗಿ ಮಕ್ಕಳು ಅಂತಲೇ ಅಂದ್ಕೊಳ್ಳೋಣ, ಮಕ್ಕಳ ಮೇಲೆ ದೊಡ್ಡವರು ಈ ಥರ ವಾಕ್ಯಗಳನ್ನು ಬಳಸೋದು. ನಿನಗೆ ನಾಚಿಕೆ ಆಗದಿರೋದೇ ಹೆಚ್ಚು. ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಅಥವಾ ಶೇಮ್ ಆನ್ ಯು. ನಿಂಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳೋದಕ್ಕೆ ಸಹ ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು. ನಿನಗೆ ನಾಚಿಕೆ ಆಗೋದಿಲ್ವಾ ಅನ್ನೋದಕ್ಕೆ ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು. ನೀನು ತುಂಬ ಜಾಣ, ಚತುರ, ಯು ಆರ್ ಟೂ ಕ್ಲೆವರ್, ಯು ಆರ್ ಟೂ ಸ್ಮಾರ್ಟ್. ತುಂಬ ಜಾಣರು ಚತುರರಿದ್ದಾಗ ಯು ಆರ್ ಟೂ ಕ್ಲೆವರ್, ಯು ಆರ್ ಟೂ ಸ್ಮಾರ್ಟ್ ಅಂತ ಹೇಳ್ಬೋದು. ಕೆಲವರು ನಂಬಿಕೆಗರ್ಹರಾಗಿರೋದಿಲ್ಲ, ಮಧ್ಯದಲ್ಲೇ ಬಿಟ್ಟು ಹೋಗುವಂಥವ್ರಾಗಿರ್ತಾರೆ. ಯು ಆರ್ ಅನ್ ಎಕ್ಸ್ಟ್ರೀಮ್ಲಿ ಕನ್ನಿಂಗ್ ಮ್ಯಾನ್, ಯು ಆರ್ ಅನ್ ಎಕ್ಸ್ಟ್ರೀಮ್ಲಿ ಕನ್ನಿಂಗ್ ಮ್ಯಾನ್, ಸಿ ಯು ಎನ್ ಎನ್ ಐ ಎನ್ ಜಿ, ಕನ್ನಿಂಗ್ ಮ್ಯಾನ್ ಅಂದರೆ ನೀನೊಬ್ಬ ಮಧ್ಯದಲ್ಲೇ ಬಿಟ್ಟು ಹೋಗುವಂಥ ವ್ಯಕ್ತಿ. ನಾಚಿಕೆ ಗೇಡು, ಶೇಮ್ ಆನ್ ಯು, ನಾಚಿಕೆ ಗೇಡು ಅನ್ನೋದಕ್ಕೆ ಶೇಮ್ ಆನ್ ಯು ಅಂತ ಹೇಳಬೇಕು. ನೀನೊಬ್ಬ ಕುಟಿಲ ವ್ಯಕ್ತಿ, ನೀಚ, ಯು ಆರ್ ಮೀನ್, ಎಮ್ ಇ ಎ ಎನ್, ಯು ಆರ್ ಮೀನ್ ಅಥವಾ ಯು ಆರ್ ಅ ಕನ್ನಿಂಗ್ ಫೆಲೋ, ನೀನೊಬ್ಬ ನೀಚ ಅಥವಾ ಕುಟಿಲ ವ್ಯಕ್ತಿ ಅನ್ನೋದಕ್ಕೆ ಯು ಆರ್ ಅ ಮೀನ್ ಅಥವಾ ಯು ಆರ್ ಅ ಕನ್ನಿಂಗ್ ಫೆಲೋ ಅಂತ ಹೇಳಬೇಕು. ನನಗೆ ನಿನ್ನ ಮುಖ ನಿನ್ನೊಮ್ಮೆ ತೋರಿಸ್ಬೇಡ. ಮಕ್ಕಳು ಹೇಳಿದ್ ಕೇಳ್ದೆ ತುಂಬ ತಪ್ಪು ಮಾಡ್ತಾನೇ ಇರ್ತಾರೆ ಪದೇ ಪದೇ, ಇನ್ನೆಷ್ಟಂತ ಅವ್ರಿಗೆ ಹೇಳೋದಿಕ್ಕಾಗತ್ತಲ್ವಾ? ಆಗ ಬೇಸರದಲ್ಲಿ ಪೇರೆಂಟ್ಸ್ ಹೇಳೋದಿದೆ, ನನಗೆ ನಿನ್ನ ಮುಖನ ಪುನಃ ತೋರಿಸ್ಬೇಡ, ಐ ಡೋಂಟ್ ವಾಂಟ್ ಟು ಸಿ ಯುವರ್ ಫೇಸ್. ಇದನ್ನು ಬೇರೆ ರೀತಿ ಹೇಗೆ ಹೇಳ್ಬೋದು? ಡೋಂಟ್ ಶೋ ಮಿ ಯುವರ್ ಫೇಸ್ ಅಗೇನ್, ಡೋಂಟ್ ಶೋ ಮಿ ಯುವರ್ ಫೇಸ್ ಅಗೇನ್, ಐ ಡೋಂಟ್ ವಾಂಟ್ ಟು ಸಿ ಯುವರ್ ಫೇಸ್ ಅಂತ ಹೇಳಬೇಕು. ಹುಚ್ಚು ಹುಚ್ಚಾಗಿ ಮಾತಾಡೋದಿಕ್ಕೆ ಹೋಗ್ಬೇಡ, ಹೇಗೆ ಹೇಳ್ತೀರಾ ಇದನ್ನು? ಡೋಂಟ್ ಟಾಕ್ ನಾನ್ ಸೆನ್ಸ್ ಅಥವಾ ಸ್ಟಾಪ್ ಯಾಪಿಂಗ್, ವೈ ಎ ಪಿ ಪಿ ಐ ಎನ್ ಜಿ, ಯಾಪಿಂಗ್. ಡೋಂಟ್ ಟಾಕ್ ನಾನ್ ಸೆನ್ಸ್ ಅಥವಾ ಸ್ಟಾಪ್ ಯಾಪಿಂಗ್ ಅಂತ ಹೇಳಬೇಕು. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದಕ್ಕೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದಕ್ಕೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂತ ಹೇಳಬೇಕು. ಇದೆಲ್ಲ ಮಾಡಿದ ನೀನೇ, ಇಟ್ಸ್ ಆಲ್ ಯು ಆರ್ ಡೂಯಿಂಗ್, ಇದೆಲ್ಲ ಮಾಡಿದ ನೀನೇ ಅನ್ನೋದಕ್ಕೆ ಇಟ್ಸ್ ಆಲ್ ಯು ಆರ್ ಡೂಯಿಂಗ್. ಇದರಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್ ಗೆಟ್ ಅವೇ ಲೈಕ್ ದೀಸ್, ಇದರಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಯು ಕಾಂಟ್ ಗೆಟ್ ಅವೇ ಲೈಕ್ ದೀಸ್. ಇನ್ನು ಬೇರೆ ಯಾವ ಥರ ಹೇಳ್ಬೋದು? ಯು ಕಾಂಟ್ ಎಸ್ಕೇಪ್ ಫ್ರಮ್ ದೀಸ್, ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದೀಸ್. ಇದಕ್ಕಾಗಿ ನೀನನ್ನು ಯಾವತ್ತೂ ಕ್ಷಮಿಸೋದಿಲ್ಲ, ಯು ಡೋಂಟ್ ಡಿಸರ್ವ್ ಫೋರ್ಗಿವ್ನೆಸ್, ಯು ಕ್ಯಾನ್ ನೆವರ್ ಬಿ ಫೋರ್ಗಿವನ್. ಯಾರು ಮಾಡಿರೋ ತಪ್ಪನ್ನ ಕ್ಷಮಿಸೋದಕ್ಕೆ ಆಗದೇ ಇಲ್ಲ ಅಂತ ಕೋಪದಲ್ಲಿ ನೀವು ಹೇಳ್ತಿದ್ದೀರಾ. ಯು ಕ್ಯಾನ್ ನೆವರ್ ಬಿ ಫೋರ್ಗಿವನ್ ಅಥವಾ ಯು ಡೋಂಟ್ ಡಿಸರ್ವ್ ಫೋರ್ಗಿವ್ನೆಸ್. ಇದಕ್ಕೆ ನಿನ್ನನ್ನೇ ನಿಂದಿಸಬೇಕು, ನೀನು ತಪ್ಪು ಮಾಡಿದ್ಯಾ ಅಂತ ಅನ್ನಿಸ್ತಿದೆ, ನಿನ್ನನ್ನೇ ನಿಂದಿಸಬೇಕು ಅನ್ನೋದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಅಥವಾ ದ್ಯಾಟ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದೀಸ್. ಇದಕ್ಕೆ ನಿನ್ನನ್ನೇ ನಿಂದಿಸಬೇಕು, ನಿನ್ನಿಂದಲೇ ಇವೆಲ್ಲ ಆದದ್ದು ಅನ್ನೋದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಂತ ಹೇಳ್ಬೋದು. ಇಷ್ಟೆಲ್ಲ ವಾಕ್ಯ ರಚನೆ ಮಾಡಿದ್ರಿ, ಒಂದಷ್ಟು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಉಚ್ಚಾರಣೆ ದೃಷ್ಟಿಯಿಂದ ಎಲ್ ಒ ಎ ಸಿ ಅಂದ್ರೇನು, ಲೂಸ್, ಇದನ್ನು ಕಳೆದುಕೊಳ್ಳೋದು, ಮತ್ತು ಎಲ್ ಒ ಒ ಎಸ್ ಇ, ಲೂಸ್ ಅಂದರೆ ಸಡಿಲ, ಇವೆರಡು ಒಂದೇ ರೀತಿ ಕೇಳಿಸುತ್ತಲ್ವಾ? ಎಲ್ ಒ ಎಸ್ ಇನ ಲೂಸ್ ಅಂತಲೇ ಹೇಳ್ತೀವಿ ಅಂದರೆ ಅದು ಕಳ್ಕೊಳ್ಳೋದು, ಎಲ್ ಒ ಒ ಎಸ್ ಇ ಲೂಸ್ ಅಂದರೆ ಅದು ಸಡಿಲ ಆಗೋದು. ಆದರೆ ಇವೆರಡರ ಅರ್ಥ ಬೇರೆ ಬೇರೆಯೇ ರೀತಿ ಇದೆ ಅನ್ನೋದು ಗೊತ್ತಾಯ್ತಲ್ವಾ ನಿಮಗೆ? ಪ್ರತಿ ನಾವೆಲ್ಲ ಉಚ್ಚಾರಣೆ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಹೇಳೋದ್ರಿಂದ ಲೂಸ್ಗೆ ಬದಲಾಗಿ ಲೂಸ್, ಗೂಸ್, ನೂಸ್ ಈ ಥರ ಎಲ್ಲ ಬರಿತೀವಿ. ಆದರೆ ಇದನ್ನು ಬರೆದಾಗ ಪ್ರೊನೌನ್ಸ್ ಮಾಡಬೇಕಾದ್ರೆ ನಾವು ಒಂಚೂರು ಎಚ್ಚರ ವಹಿಸ್ಬೇಕಾಗತ್ತೆ. ಒಂದೇ ರೀತಿಯ ಶಬ್ದಗಳಾಗಿದ್ದಕ್ಕೆ ನಮಗೆ ಬೇರೆ ಕೇಳೋ ಸಾಧ್ಯತೆ ಇರುತ್ತೆ. ಲೂಸ್, ಗೂಸ್, ಗೂಸ್ ಅಂದ್ರೇನು ಬಾತುಕೋಳಿ, ನೂಸ್ ಅಂದರೆ ಎನ್ ಒ ಒ ಎಸ್ ಇ, ನೂಸ್ ಅಂದರೆ ಉರುಳು. ಈ ಥರ ಬೇರೆ ಪದಗಳು ಕೇಳಿಸಿಬಿಡಬಾರ್ದು, ಹಾಗಾಗಿ ಉಚ್ಚಾರ ಸರಿಯಾಗಿ ಮಾಡೋದಕ್ಕೆ ನಾವು ಪ್ರಯತ್ನಿಸಬೇಕು. ಈಗ ನಾವು ಎರಡು ಪದನ ಪ್ರಿಪೋಸಿಷನ್ ಜೊತೆ ಸೇರಿ ಹೇಗೆ ಅರ್ಥ ಬದಲಾಗತ್ತೆ ಅನ್ನೋ ತಿಳ್ಕೊಂಡಿವಿ, ಒಂದು ಪುಟ್, ಒಂದು ಗಿವ್. ಈಗ ಗೆಟ್ ಅನ್ನೋ ಪದನ ನೋಡೋಣ. ಗೆಟ್ ಅಂದ್ರೇನು? ಪಡೆಯೋದು. ಗೆಟ್ಗೆ ಅಬೌಟ್ ಅನ್ನೋ ಪ್ರಿಪೋಸಿಷನ್ ಸೇರಿದ್ರೆ ಗೆಟ್ ಅಬೌಟ್ ಅಂದರೆ ಓಡಾಡೋದು ಅಂತ ಅರ್ಥ ಆಗತ್ತೆ. ಒಂದು ಉದಾಹರಣೆಗೆ ವಾಕ್ಯ ಹೇಳ, ಹಿ ಗೆಟ್ಸ್ ಅಬೌಟ್ ವಿತ್ ಡಿಫಿಕಲ್ಟಿ ಸಿನ್ಸ್ ಹಿಸ್ ಇಲ್ನೆಸ್, ಹಿ ಗೆಟ್ಸ್ ಅಬೌಟ್ ವಿತ್ ಡಿಫಿಕಲ್ಟಿ ಸಿನ್ಸ್ ಹಿಸ್ ಇಲ್ನೆಸ್, ಕಾಯಿಲೆ ಬಂದಾಗಿಂದ ಅವನಿಗೆ ಓಡಾಡೋದು ಬಹಳ ಕಷ್ಟ ಆಗಿದೆ. ಈಗ ಗೆಟ್ಗೆ ಬ್ಯಾಕ್ ಅನ್ನೋ ಪ್ರಿಪೋಸಿಷನ್ ಸೇರಿದಾಗ ಗೆಟ್ ಬ್ಯಾಕ್ ಅಂದರೆ ವಾಪಸ್ ಬರೋದು ಅಂತ. ವೆನ್ ವಿಲ್ ಯು ಗೆಟ್ ಬ್ಯಾಕ್, ನೀವು ಯಾವಾಗ ವಾಪಸ್ ಬರ್ತೀರಿ? ವೆನ್ ವಿಲ್ ಯು ಗೆಟ್ ಬ್ಯಾಕ್. ಗೆಟ್ಗೆ ಡೌನ್ ಸೇರಿದಾಗ ಇಳಿಯೋದು ಅಂತ ಅರ್ಥ ಆಗತ್ತೆ. ಶಿ ಕ್ಲೈಂಬ್ಡ್ ದ ಟ್ರೀ ಬಟ್ ದೆನ್ ಕುಡಂಟ್ ಗೆಟ್ ಡೌನ್ ಅಗೇನ್. ಅವಳು ಮರನೇನೋ ಹತ್ತಿದ್ಲು, ಆದರೆ ಕೆಳಗೆ ಇಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಗೆಟ್ ಡೌನ್ ಇಳಿಯೋದು, ಗೆಟ್ಗೆ ಗೋಯಿಂಗ್ ಸೇರಿಸಿದಾಗ ಪ್ರಾರಂಭ ಮಾಡೋದು. ದೇ ವಾಂಟೆಡ್ ಟು ಗೆಟ್ ಗೋಯಿಂಗ್ ಆನ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಅವರು ಮನೆ ನಿರ್ಮಾಣನ ಆರಂಭಿಸಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ಗೆಟ್ ಗೋಯಿಂಗ್ ಅಂದರೆ ಪ್ರಾರಂಭ ಮಾಡೋದು. ಗೆಟ್ ಇನ್ ಅಂದರೆ ಇನ್ ಅನ್ನೋ ಪದ ಸೇರಿದ ಗೆಟ್ನ ಅರ್ಥ ಏನಾಯಿತು, ಒಳಗೆ ಬರೋದು ಅಂತಾಯಿತು. ಪ್ಲೀಸ್ ಗೆಟ್ ಇನ್ ದ ಟ್ರೈನ್, ದ ಟ್ರೈನ್ ಈಸ್ ಅಬೌಟ್ ಟು ಸ್ಟಾರ್ಟ್, ಹಾಗಾಗಿ ಪ್ಲೀಸ್ ಗೆಟ್ ಇನ್ ದ ಟ್ರೈನ್. ನೋಡಿ, ಗೆಟ್ ಇನ್ ಅಂದರೆ ಒಳಗೆ ಬರೋದು. ಗೆಟ್ಗೆ ಆಫ್, ಓ ಎಫ್ ಎಫ್ ಆಫ್ ಸೇರಿಸಿದ್ರೆ ಗೆಟ್ ಆಫ್ ಅಂದರೆ ಪ್ರಯಾಣ ಆರಂಭ ಮಾಡು. ಹಿ ಗೋಟ್ ಆಫ್ ದ ನೂನ್ ಟ್ರೈನ್, ಹಿ ಗೋಟ್ ಆಫ್ ದ ನೂನ್ ಟ್ರೈನ್ ಅಂದರೆ ಅವನು ಪ್ರಯಾಣ ಆರಂಭಿಸ್ದ. ಗೆಟ್ಗೆ ಔಟ್ ಸೇರಿದ್ರೆ ಗೆಟ್ ಔಟ್ ಅಂದರೆ ಹೊರಗೆ ಹೋಗೋದು. ಹಿ ಕುಡಂಟ್ ಗೆಟ್ ಔಟ್ ಆಫ್ ದ ರೂಮ್, ಅವನ ಕೋಣೆಯಿಂದ ಹೊರ ಬರೋದಿಕ್ಕಾಗಲಿಲ್ಲ. ಗೆಟ್ಗೆ ಅಪ್ ಸೇರಿದ್ರೆ ಗೆಟ್ ಅಪ್, ಏಳು ಎದ್ನಿಲ್ಲು ಎಪ್ಸು ಅಂತ. ಇಟ್ಸ್ ಗುಡ್ ಹ್ಯಾಬಿಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗಿನ ಜಾವ ಬೇಗ ಹೇಳೋದು ಒಳ್ಳೆ ಅಭ್ಯಾಸ. ಗೆಟ್ಗೆ ಟುಗೆದರ್ ಅನ್ನೋ ಪ್ರಪೋಸಿಷನ್ ಸೇರಿದಾಗ ಒಟ್ಟಿಗೆ ಸೇರೋದು ಅಂತಾಯ್ತು. ವಿ ಆರ್ ಪ್ಲಾನಿಂಗ್ ಅ ಗೆಟ್ ಟುಗೆದರ್ ಟು ಸೆಲೆಬ್ರೇಟ್ ಅವರ್ ಫ್ರೆಂಡ್ಸ್ ಮ್ಯಾರೇಜ್, ನಮ್ಮ ಸ್ನೇಹಿತನ ಮದುವೆಗೆ ಒಟ್ಟಿಗೆ ಸೇರೋದಕ್ಕೆ ನಾವು ಯೋಜನೆ ಮಾಡಿದ್ದೀವಿ. ಗೆಟ್ಗೆ ಥ್ರೂ ಅನ್ನೋ ಪ್ರಪೋಸಿಷನ್ ಸೇರಿದಾಗ ತೇರ್ಗಡೆ ಆಗು. ಹಿ ಗಾಟ್ ಥ್ರೂ ಹಿಸ್ ಎಕ್ಸಾಮಿನೇಷನ್, ಹಿ ಗಾಟ್ ಥ್ರೂ ಹಿಸ್ ಎಕ್ಸಾಮಿನೇಷನ್ ಅಂದರೆ ಅವನು ತೇರ್ಗಡೆ ಆದ ಪರೀಕ್ಷೆಯಲ್ಲಿ ಅಂತ ಅರ್ಥ. ಈಗ ನೋಡಿ, ಗೆಟ್ ಅನ್ನೋ ಒಂದು ಪದ ಅಂದರೆ ಪಡೆಯೋದು ಅನ್ನೋ ಪದಕ್ಕೆ ಬೇರೆ ಬೇರೆ ರೀತಿಯ ಪ್ರಪೋಸಿಷನ್ ಸೇರಿ ಅರ್ಥ ಬದಲಾಯಿತು. ಗೆಟ್ ಅಬೌಟ್ ಅಂದರೆ ಓಡಾಡೋದು, ಗೆಟ್ ಬ್ಯಾಕ್ ಅಂದರೆ ವಾಪಸ್ ಬರೋದು, ಗೆಟ್ ಡೌನ್ ಅಂದರೆ ಇಳಿಯೋದು, ಗೆಟ್ ಗೋಯಿಂಗ್ ಅಂದರೆ ಪ್ರಾರಂಭಿಸೋದು, ಗೆಟ್ ಇನ್ ಅಂದರೆ ಒಳಗೆ ಬರೋದು, ಗೆಟ್ ಆಫ್ ಅಂದರೆ ಪ್ರಯಾಣ ಆರಂಭಿಸೋದು, ಗೆಟ್ ಔಟ್ ಅಂದರೆ ಹೊರಗೆ ಹೋಗೋದು, ಗೆಟ್ ಅಪ್ ಅಂದರೆ ಏಳು ಎದ್ನಿಲ್ಸು ಎಪ್ಸು ಅಂತ, ಗೆಟ್ ಟುಗೆದರ್ ಅಂದರೆ ಒಟ್ಟಿಗೆ ಸೇರೋದು, ಗೆಟ್ ಥ್ರೂ ಅಂದರೆ ತೇರ್ಗಡೆ ಆಗೋದು. ಒಂದೇ ಪದ ಡಿಫ್ರೆಂಟ್ ಆದ ಪ್ರಪೋಸಿಷನ್ ಸೇರಿ ಬೇರೆ ಬೇರೆ ಅರ್ಥನ ಕೊಡ್ತು. ಈ ಥರದ ಇನ್ನೊಂದಷ್ಟು ಪದಗಳನ್ನು ನೀವು ಇವತ್ತು ಪ್ರಯತ್ನಿಸಬೇಕು. ಒಂದು ಪದನ ತಗೊಂಡು ಅದಕ್ಕೆ ಬೇರೆ ಪ್ರಪೋಸಿಷನ್ ಸೇರಿ ಬೇರೆ ರೀತಿಯ ವಿಭಿನ್ನ ಅರ್ಥ ಕೊಡುವಂಥ ಪದಗಳು, ಅದರ ಜೊತೆ ವಾಕ್ಯ ರಚನೆ ಮಾಡೋದಕ್ಕೆ ಇವತ್ತು ಪ್ರಯತ್ನಿಸಿ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ಇದಕ್ಕಾಗಿ ನಾವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕ್ಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಬೇಕೆಂದು ಬೇಡ.
1: ರಾತ್ರಿ ಶ್ರಮ ಪಟ್ಟವರು ದುಡಿದು ತಂದವರು ಇವರು
0: ಯಾರು?

0: ಹಾಗಾಗದೆ
1: ಇವರ ನೀ ಹೋಲದೆ
0: ಇವಳ ಹಾಗಾಗದೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವು ಎಲ್ರು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ RJ's ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಆರಾಮಾಗಿ ಇರೋಣಪ್ಪ, ನಾಳೆ ರಜಾ ಇದೆ ಅಂತ ಹೇಳಿ ಖುಷಿ ಆಗಿರ್ಬೋದಲ್ವಾ? ಈ ಶನಿವಾರದ ಖುಷಿನೇ ಹಾಗೆ, ಯಾವಾಗ್ಲೂ ಅಷ್ಟೇ ಅಲ್ವಾ, ನಾಳೆ ರಜಾ ಇದೆ, ಸದ್ಯ ಆರಾಮಾಗಿರಬಹುದು ಅನ್ನೋ ರೀತಿಯ ಒಂದು ಮನಸ್ಥಿತಿ ಇರುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೆ ಇವತ್ತಿನ ಒಂದು ವೀಕೆಂಡ್ ನಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಕಥೆಯನ್ನ ಹೇಳಬೇಕು. ಏನು ಕಥೆ ಹೇಳ್ಬೇಕಾ? ಸೋಷಿಯಲ್ ಮೀಡಿಯಾ ಕಥೆಯಲ್ಲಿ ಯಾವಾಗ್ಲೂ ರಕ್ಷಿತಾ ಹೊಳ ಕಥೆ ಹೇಳ್ತಿರ್ತಾರೆ, ಇವತ್ತೇನಪ್ಪ ಕಥೆ ಹೇಳೋದಕ್ಕೆ ಬಂದಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಒಂದೆರಡು ಲೈನ್ ಕಥೆನ ಹೇಳ್ತೀನಿ, ಆ ಕಥೆಯನ್ನ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು. ಒಬ್ಬೊಬ್ರು ಕಾಲರ್ ಇಂದ ಒಬ್ಬೊಬ್ರು ಪಾಸ್ ಆಗ್ತಾ ಹೋಗುತ್ತೆ ಸ್ಟೋರಿ. ಒಬ್ಬೊಬ್ರು ಒಂದೊಂದು ಲೈನ್ ಅಥವಾ ಎರಡೆರಡು ಲೈನ್ ಕಥೆನ ಹೇಳ್ಬೇಕು. ಆ ಕಥೆನ ಮುಂದುವರಿಸ್ತಾ ನಾನು ನೆಕ್ಸ್ಟ್ ಕಾಲರ್ಗೆ ಅವ್ರು ಹೇಳಿರೋ ಕಥೆನ ಹೇಳ್ತೀನಿ, ಅದನ್ನ ನೀವು ಕಂಟಿನ್ಯೂ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಆಗಿರೋ ಕಥೆಯನ್ನ ನೀವು ಇವತ್ತು ರೂಪಿಸ್ಬೇಕು. ಸೊ ಟಾಪಿಕ್ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9862769602799. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡ್ಬೋದು, ಹಾಗೆ ಕಥೆಯನ್ನ ಕೂಡ ಹೇಳಬಹುದಾಗಿದೆ. ಸೊ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ, ಕಥೆ ಅನ್ನೋದು ಎಷ್ಟೋ ಸರ್ತಿ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಸರ್ತಿ ನಾವು ಓದುವಂತಹ ಕಥೆಗಳು ನಮ್ಮ ಜೀವನದ ಕಥೆಯಾಗಿರುತ್ತೆ, ನಮಗೆ ತುಂಬ ಕನೆಕ್ಟಿವ್ ಆಗಿರುವಂತಹ ಕಥೆಯೇ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಕಥೆಯನ್ನ ಹೇಳಬಹುದಾಗಿದೆ, ನಾನು ಹೇಳೋ ಕಥೆಯನ್ನ ಮುಂದುವರಿಸ್ಕೊಂಡು ಹೋಗಬಹುದಾಗಿದೆ. ಸೊ ಈ ಕಥೆಗಳು, ಕಥೆ ಕೇಳೋ ಹವ್ಯಾಸ, ಕಥೆ ಓದೋ ಹವ್ಯಾಸ ಎಲ್ರಿಗೂ ಕೂಡ ಇರುತ್ತೆ ಅಲ್ವಾ? ಸೊ ಹಾಗೆಯೇ ನಾನು ಹೇಳುವಂತಹ ಒಂದು ಲೈನ್ ಸ್ಟೋರಿಯನ್ನ ನೀವು ಮುಂದುವರಿಸ್ಕೊಂಡು ಹೋಗಬಹುದು. ಕಥೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅದಾಗಲೇ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಮಳೆಯ ನಡುವೆ ಮೌನದಲ್ಲೇ ಹೊರಡ್ತಾಳೆ ಮೌನ. ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ, ಅವಳ ಜೀವನದಲ್ಲಿ ಏನಾಗಿತ್ತು ಅನ್ನುವಂತಹ ಕಥೆಯನ್ನ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ. ಸೊ ಹಾಗೆಯೇ ಕಥೆ ಮುಂದುವರಿಸೋಣ. ಇವತ್ತಿನ ಕಾಲರ್ ಕೂಡ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಹಲೋ ಹಲೋ, ಓಕೆ ಕರೆ ಕಟ್ ಆಗಿದೆ. ಸೊ ಹಾಗೆಯೇ ಇವತ್ತಿನ ಕಥೆಯನ್ನು ಹೇಳ್ತಾ ಇದ್ದೀನಲ್ವಾ, ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಮಳೆಯಲ್ಲಿ ಮೌನ ಬೇಸರದಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗಿದ್ರೆ ಮುಂದೆ ಕಥೆ ಏನಾಗುತ್ತೆ ಏನು ಅನ್ನೋದನ್ನ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರು ಹೇಳ್ತಾರೆ ಕೇಳೋಣ. ಹಲೋ
8: ಹಲೋ,
7: ನಮಸ್ತೆ.
8: ನಮಸ್ತೆ ರಕ್ಷಿತಾ.
7: ಸುನಂದಾ ಮ್ಯಾಮ್ ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
7: ನಾನು ಕೂಡ ಚೆನ್ನಾಗಿದ್ದೀನಿ ಮೇಡಮ್. ಆಯ್ತಾ ಕಾಫಿ ಸ್ನಾಕ್ಸ್ ಎಲ್ಲ?
8: ಆಗಿಲ್ಲ, ಊಟ ತಿಂಡಿ ಆಯ್ತು, ಅಂದ್ರೆ ಈಗ ಊಟ ಮಾಡಿದೆ.
7: ಓಕೆ ಓಕೆ.
8: ಮತ್ತೆ
7: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಸುನಂದಾ ಮ್ಯಾಮ್?
8: ಏನೋ ಕತೆ ಹೇಳ್ತೀನಿ ಅಂತ ಕೇಳ್ತಾ ಇದ್ದೆ. ನೀವು ನಿಮ್ ಕತೆನ ನಾವು ಮುಂದುವರ್ಸ್ಬೇಕು ಅಂತ ಹೇಳಿದ್ರಿ.
7: ಹೌದು,
8: ನೋಡೋಣ ಹೇಗೆ ಟ್ರೈ ಮಾಡ್ತೀನಿ.
7: ಓಕೆ, ಕತೆ ನಾನ್ ಹೇಳಿರೋ ಕತೆ ಏನಪ್ಪ ಅಂತ ಹೇಳಿದ್ರೆ, ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ, ಮಳೆಯಲ್ಲಿ ಮೌನ ಎನ್ನುವಂತಹ ಹುಡುಗಿ ಮೌನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಎಲ್ಲಿಗೆ ಹೋಗ್ತಾಳೆ ಏನೋ ಅನ್ನೋದನ್ನ ನೀವು ಮುಂದುವರ್ಸ್ಬೇಕು.
8: ಹೌದಾ? ಹುಡುಗಿ ತುಂಬಾ ಬೇಜಾರ ಮಾಡ್ಕೊಂಡ್ ಬಿಟ್ಟಿರ್ತಾಳೆ. ಮನೆಯವರು ಎಲ್ಲ ಅವಳನ್ ಬಿಟ್ಬಿಟ್ಟು ಎಲ್ಲೋ ಹೋಗಿದ್ದಾರೆ ಆಚೆಗಡೆ ಅಂತ ತಿಳ್ಕೊಂಡಿರ್ತಾಳೆ. ಬಟ್ ಅವ್ರು ಎಲ್ಲೂ ಹೋಗಿರಲ್ಲ, ಟೆಂಪಲ್ಗೆ ಹೋಗಿರ್ತಾರೆ. ಇವಳು ಗೊತ್ತಾಗಲ್ಲ ಇವಳಿಗೆ ಎಲ್ಲೋ ಮಲ್ಗ ನಾನು ಬಿಟ್ಟು ಹೋಗಿದ್ದಾರೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅವಳಿಗೆ ಮೈ ಹುಷಾರ್ ಇರಲ್ಲ, ಆದ್ರಿಂದ ಅವಳನ್ ಮನೇಲಿ ಬಿಟ್ಟು ಒಬ್ರೊಬ್ಬರ ಮನೇಲಿ ನೋಡ್ಕೊಳಕ್ಕೂ ಹೇಳಿ ಹೋಗಿರ್ತಾರೆ. ಆದ್ರೆ ಅವಳು ಅವ್ರಿಗೂನು ಹೇಳ್ದೇನೆ ಎಲ್ಲ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ತಪ್ಪು ತಿಳುವಳಿಕೆಯಿಂದ ನಡ್ಕೊಂಡು ದಾರಿಲಿ ಹೋಗ್ತಾ ಇರ್ತಾಳೆ ಬೇಜಾರಿಂದ. ಆಮೇಲೆ ದೂರದಲ್ಲಿ ಇದು ಕಾರ್ ಬರೋದ್ ಕಾಣಿಸುತ್ತೆ ಲೈಟ್ ಬೆಳಕಲ್ಲಿ. ಅವಾಗ ಅವಳಿಗೆ ದುಃಖ ಉಮ್ಮಳಿಸ್ ಬರುತ್ತೆ, ನನ್ನನ್ ಬಿಟ್ಟು ಅವ್ರ ಪೇರೆಂಟ್ಸ್ ಕಾಣಿಸ್ತಾರೆ, ಯಾಕೆ ನನ್ ಬಿಟ್ಟೋದ್ರಿ, ನಾನ್ ಒಬ್ಳನ್ನೇ ಒಂಟಿ ಮಾಡಿ ಅಂತ ಹೇಳ್ತಾಳೆ. ಇಲ್ಲಮ್ಮ ನಿಂಗೆ ಹುಷಾರಿರ್ಲಿಲ್ಲ ಅನ್ನೋದಕ್ಕೋಸ್ಕರ ನಾವು ಮನೇಲಿ ಒಬ್ರು ನಿಲ್ಸಿ ಬಂದಿದ್ವಿ, ನೀನು ಹೇಳ್ದೆ ಕೇಳ್ದೆ ಈ ತರ ನಡ್ಕೊಂಡು ಮೌನವಾಗಿ ಬರ್ತಾ ಇದೀಯಾ, ಇದು ಈ ತರ ಧಾರಾಕಾರವಾಗಿ ಸುರಿಯೋ ಮಳೆಯಲ್ಲಿ ನೀನ್ ಈ ರೀತಿ ಬಂದಿದ್ ತಪ್ಪಲ್ವಾ ಅಂತ ಹೇಳಿ ಅವ್ರು ಸಮಾಧಾನ ಮಾಡ್ತಾರೆ.
7: ಓಕೆ, ಇಲ್ಲಿಂದ ಕಥೆ ನೆಕ್ಸ್ಟ್ ಕಾಲರ್ಗೆ ಮುಂದುವರಿಯುತ್ತೆ.
8: ಓಕೆ
7: ಓಕೆ, ಧನ್ಯವಾದಗಳು ಕೇಳಿ. ನೀವು ಹೇಳಿರೋ ಕತೆ ಮುಂದೆ ಏನಾಗುತ್ತೆ ಅಂತ ಹೇಳಿ.
8: ಓ ನಾನ್ ಹೇಳ
7: ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಾಲರ್ ಹೇಳ್ತಾರೆ, ಕೇಳಿ ಮ್ಯಾಮ್. ಓಕೆ, ಸುನಂದ ಅವರು ಕಥೆಗೆ ಮುಂದುವರೆಸಿದ್ರು. ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ, ಮಳೆಯಲ್ಲಿ ಮೌನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಮೌನ. ಹಾಗೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಆ ಹುಡುಗಿಯನ್ನ ಅವ್ರ ಅಪ್ಪ ಅಮ್ಮ ಅವಳನ್ನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವಳಿಗೆ ಸ್ವಲ್ಪ ಹುಷಾರಿರೋದಿಲ್ಲ, ಸೊ ಹಾಗಾಗಿ ಅವಳು ಮನೆಯಲ್ಲೇ ಇರ್ಲಿ ಅಂತ ಹೇಳಿ ಬಿಟ್ಟೋಗಿರ್ತಾಳೆ. ಆದ್ರೆ ಮೌನ ನನ್ನ ಬಿಟ್ಟೋಗಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಬರ್ತಾರೆ, ಲೈಟ್ ಕಾಣಿಸುತ್ತೆ, ಕಾರಲ್ಲಿ ಅವರು ಬರ್ತಾರೆ, ಸಮಾಧಾನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ, ನೆಕ್ಸ್ಟ್ ಕಾಲರ್ ಈ ಕಥೆನ ಹೇಗ್ ಮುಂದುವರಿಸ್ತಾರೆ ಅಂತ ಹೇಳಿ ನೋಡೋಣ. ಹಲೋ
9: ಹಲೋ, ನಮಸ್ತೆ ಮಾ, ಶುಭ ಸಂಜೆ.
7: ಶುಭ ಸಂಜೆ ಉಮಾ ಮೇಡಮ್, ಹೇಗಿದ್ದೀರಾ?
9: ಆರಾಮಿದೀವಪ್ಪ, ಕಾಫಿ ಆಯ್ತಾ? ಟೀ ಆಯ್ತಾ?
7: ಕಾಫಿ ಆಯ್ತು, ನಿಮ್ದಾಯ್ತಾ?
9: ಇಲ್ಲಪ್ಪ, ಇನ್ನು 6 ಗಂಟೆ ಮೇಲೆ.
7: ಓಕೆ ಉಮಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
9: ಗೊತ್ತಾಯ್ತು, ಕೇಳ್ದೆ ಅವ್ರು ಹೇಳಿದ್ದು.
7: ಓಕೆ,
9: ಒಂದ್ ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ರು ಹೇಳಿದ್ರು ಈಗ ಮೊದಲನೇ ಕಾಲನವರು ಆ ಪೇರೆಂಟ್ಸ್ ಅವ್ರು ಬಿಟ್ಟು ಹೋಗಿರ್ತಾರೆ, ಹಂಗಾಗಿ ಹೋಗ್ತಾ ಇದ್ಲು ಅಂತಂದ ಹೇಳಿದ್ರು. ಇನ್ನ ಒಂದಲ್ಲಿ ತಿರುವು ಪಡ್ಬೇಕು ಅಂತಂದ ಹೇಳಿದ್ರು. ಲವ್ ಅಫೇರ್ ಆಗಿರ್ಬಹುದು, ಹುಡುಗ ಬಿಟ್ಟು ಹೋಗಿದ್ದಾನೋ
7: ಅಂದ್ರೆ. ಈಗ ಅವ್ರು ಹೇಳಿರೋ ಕಥೆನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮ್ಯಾಮ್.
9: ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾ?
7: ಹೌದು ಮ್ಯಾಮ್.
9: ಈಗ ಸರಿ, ಅದು ಅಂದ್ರೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇರ್ತಾಳ, ಪೇರೆಂಟ್ಸ್ ಅವ್ರು ಬರ್ತಾರೆ, ಅಲ್ಲಿ ನಿಲ್ಸಿದಾರ.
7: ಹೌದು ಹೌದು.
9: ಅಲ್ಲಿಂದ ಅವರು ಸಮಾಧಾನ ಮಾಡಿ, ನೀನು ಇಲ್ಲಮ್ಮ ನೀನ್ ಮಕ್ಕೊಂಡಿದ್ದೆ ಅಂತಾನು ಹೇಳಿದ್ರು ಅವರು ಅಂತಂದೇಳಿ ಮನೆ ಕರ್ಕೊಂಡು ಹೋಗಿದ್ದಕ್ಕೆ ಅವಳು ನೆಂದಿರ್ತಾಳೆ, ಜ್ವರ ಬಂದಿರತ್ತೆ. ಅದು ನಾರೈಕೆ ಮಾಡ್ಕೊಂಡು ಇದ್ ಮಾಡ್ತಾರೆ, ಎಲ್ಲಿಗೆ ಹೋಗಿದ್ರಿ ಏನು ಅಂತ ಕೇಳ್ತಾರೆ. ಇಲ್ಲಮ್ಮ ಹಿಂಗೆ ಮಕ್ಕೊಂಡಿದ್ದೆ, ಹೋಗಿದ್ವಿ ಅಂತಂದ ಅವರು ಹೇಳಿದ್ರು. ಅದ್ರ ಮುಂದೆ ನಾವು ಟ್ವಿಸ್ಟ್ ಮಾಡ್ಬೇಕು ಅಂತಂದ ಹೇಳಿದ್ರು, ಅದೇನು ಅಂತ ನನಗೆ ಅಷ್ಟು ತಿಳಿತಿಲ್ಲ.
7: ಓಕೆ, ನಿಮ್ಮ ಒಂದು ಅಂದಾಜಿನ ಪ್ರಕಾರ ಏನಾಗ್ಬೋದು ಏನು ಅಂತ ಹೇಳಿ ಹೇಳಿ.
9: ಅಂದ್ರೆ ಅವರು ಅದೇ ಲವ್ ಅಂತ ಅಂತಾನು ಅನ್ಕೊಬಹುದು.
7: ಓಕೆ,
9: ಅವಳಂದ್ರೆ ಬಿಟ್ಟೋಗಿರೋದ್ ಏನಕ್ಕೆ ಅಂತ ಒಂದ್ ಕಾರಣ ಹೇಳಿಲ್ಲ ಅವರು ಅಲ್ವಾ, ಮೊದಲನೇ ಕಾಲನವರು ಬಿಟ್ಟೋಗಿರೋದು ಕಾರಣ ಹೇಳಿಲ್ಲ. ಅವಳು ಮಳೆಯಲ್ಲಿ ನೆನ್ಕೊಂಡು ಹೋಗಿರೋದು ಇದಕ್ಕೆ ಜ್ವರ ಬಂದಿರತ್ತೆ, ಅದೇನೋ ನಿಜ. ಅದ್ರ ಮುಂದೆ ಈಗ ನಾನು ನೆಕ್ಸ್ಟ್ ಕಾಲಲ್ಲಿ ನೋಡ್ಬೇಕು, ನನಗೂ ಅಷ್ಟು ತಿಳಿತಿಲ್ಲ.
7: ಸರಿ ಓಕೆ, ಒಂದ್ ಲೈನ್ ಅಲ್ಲಿ ಏನಾದ್ರೂ ಕತೆ ಹೇಳಿ, ಒಂದು ಕತೆನ ಮುಂದುವರಿಸಿ.
9: ಅದೇ ಆರೈಕೆ ಮಾಡಿರ್ತಾರೆ, ಅದ್ರ ಮೇಲೆ ಮತ್ತೆ ಅಸಮಾಧಾನ ಮಾಡ್ತಾರೆ, ಬೇರೆ ಎಲ್ಲಾರು ಹೋಗೋಣಮ್ಮ ಈಗ ನೀನ್ ಸಮಾಧಾನ ಮಾಡ್ಕೋ ಅಂತಂದ ಹೇಳೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸಮಾಧಾನ ಮಾಡ್ತಾರೆ. ಮತ್ ಮುಂದೆ ಯಾವ್ದಾದ್ರು ಟ್ರಿಪ್ ಇದ್ರೆ ಹೋಗೋಣಮ್ಮ ಅಂತಂದ ಹೇಳಿನು ಆ ಸಮಾಧಾನ ಮಾಡ್ತಾರೆ. ಇಲ್ಲ ಲವ್ ಅಫೇರ್ ಇದ್ರು ಅವಳಿಗೆ ಸಮಾಧಾನ ಮಾಡಿ ಯಾರು ಹುಡ್ಗ ಇದಾರೆ ಏನು ಅಂತಂದೇಳಿ ಕೇಳಿ ಸಮಾಧಾನ ಮಾಡಿ ಕರ್ಸಿ ಅವಳಿಗೆ ಅಂದ್ರೆ ಮುಂದೆ ಒಂದ್ ಜೊತೆ ಮಾಡದ ಅಂತಂದೇಳಿ ನಿರ್ಧಾರ ಮಾಡ್ತಾರೆ. ನೋಡ್ಬೇಕಾದ್ರೆ ಮುಂದೆ ಏನೇನ್ ಇರ್ತಾರೆ ಅಂತಂದೇಳಿ ನಾನು ಕೇಳ್ತೀನಿ ಈಗ.
7: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
9: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
7: ಓಕೆ, ಉಮಾ ಅವರು ಕರಿ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಏನೋ ಪ್ರೀತಿ ಗೀತೆ ಇರ್ಬೋದು ಆ ರೀತಿನೂ ಏನೋ ಇರ್ಬೋದು ಆಕೆನ ಬಿಟ್ಟು ಹೋಗ್ಲಿಕ್ಕೆ ಕಾರಣ. ಹಾಗೆ ಅಂತೂ ಏನೇ ಆದ್ರೂ ಅವರು ಸಮಾಧಾನ ಮಾಡ್ತಾರೆ, ಬಂದು ಸಮಾಧಾನ ಮಾಡಿ ಅವಳಿಗೆ ಏನೋ ಫುಲ್ ಮಳೆಯಲ್ಲಿ ನೆಂದಿರೋದ್ರಿಂದ ಅವಳಿಗೆ ಜ್ವರ ಎಲ್ಲ ಬಂದಿರುತ್ತೆ, ಹಾಗಾಗಿ ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ನೋಡೋಣ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಹಲೋ,
10: ಹಲೋ, ನಮಸ್ತೆ ಮೇಡಮ್.
7: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ? ನಾವು ಆರಾಮ ಇದೀವಿ ನೋಡ್ರಿ.
10: ಊಟ ಆಯ್ತ್ರಿ? ಕಾಫಿ ಅಂತೂ ಆಯ್ತು ಹೇಳಿದ್ರಿ. ಈಗ
7: ಕಾಫಿ ಊಟ ಎಲ್ಲ ಆಯ್ತ್ರಿ, ನಿಮ್ದಾಯ್ತೇನ್ರಿ?
10: ನಮ್ದಿನ ಈ ಊಟ ಆಯ್ತ್ರಿ ಮೇಡಮ್.
7: ಹೌದೇನ್ರಿ? ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತೇನ್ರಿ? ನೀವು ಮುಂದುವರಿಸಬೇಕು, ಒಬ್ಬೊಬ್ರು ಕಾಲರ್ಸ್ ಕೂಡ ಕಥೆನ ಮುಂದುವರಿಸ್ತಾ ಹೋಗ್ತಾರೆ, ಒಂದೊಂದ್ ಲೈನ್ ಕಥೆನ ನೀವು ಹೇಳ್ಬೇಕು. ಅದಕ್ಕೆ
10: ಈಗ ಜ್ವರ ಬಂದವ್ರಿ?
7: ಜ್ವರ ಬಂದಿದೆ ಅವಳನ್ನ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಮೌನ ಅನ್ನೋ ಹುಡುಗಿ ಅವಳ ಮನೆ ಮಳೆಯಲ್ಲಿ ಅವ್ರು ನೆನ್ಕೊಂಡು ಹೋಗ್ತಾ ಇರ್ತಾಳೆ. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಅವ್ರ ಅಪ್ಪ ಅಮ್ಮ ಅವಳನ್ನ ಬಿಟ್ಟು ಹೋಗಿರ್ತಾರೆ ದೇವಸ್ಥಾನಕ್ಕೆ. ಅವಳಿಗೆ ತುಂಬಾ ಬೇಜಾರಾಗಿ ಮನೆಯಿಂದ ಮನೆ ಬಿಟ್ಟು ಒಬ್ಳೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಬರ್ತಾರೆ, ಅಷ್ಟರಲ್ಲೇ ಬಂದು ಅವಳನ್ನೆಲ್ಲ ಮಾತಾಡಿಸಿ ಎಲ್ಲ ಮಾಡಿ ಬೇಜಾರು ಮಾಡ್ಕೋಬೇಡಮ್ಮ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಸಮಾಧಾನ ಮಾಡಿ ಅವಳಿಗೆ ಮಳೆಯಲ್ಲಿ ನೆಂದಿದ್ರಿಂದ ಜ್ವರ ಎಲ್ಲ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ ಅಂತ ಹೇಳಿ ಲಾಸ್ಟ್ ಕಾಲರ್ಸ್ ಹೇಳ್ತಾ ಇದ್ರು. ಓಕೆ, ಅವಳನ್ನ ಯಾಕೆ ಬಿಟ್ಟು ಹೋಗಿರ್ತಾರೆ ಏನು ಅಂತ ಹೇಳಿ ಕಥೆನ ಮುಂದುವರಿಸ್ಬೇಕು ನೀವು.
10: ಯಾಕೆ ಬಿಟ್ಟು ಹೋಗಿರ್ತಾರಂತ ಹೇಳ್ರಿ.
7: ನಿಮ್ ಪ್ರಕಾರ ಈಗ ನೀವು ನೋಡ್ತಿರ್ತಿರಲ್ವಿ ಸಿನಿಮಾಗಳೆಲ್ಲ, ನೋಡ್ತಿರ್ತಿರಲ್ವಾ ಕತೆ ಎಲ್ಲ ಕೇಳ್ತಿರ್ತಿರಲ್ವಾ, ಹಂಗೆ ನಿಮ್ಮ ಒಂದ್ ಕಲ್ಪನೆ ಪ್ರಕಾರ ಕತೆ ಹೇಳ್ರಿ.
10: ಕಲ್ಪನೆ ಪ್ರಕಾರ ಹೇಳ್ಬೇಕಾಗಿತ್ತು,
7: ಕಲ್ಪನೆ ಪ್ರಕಾರ ಹೇಳ್ಬೇಕಾದ್ರೂ ಹೇಳ್ಬೋದ್ರಿ.
10: ಅಲ್ಲ ಮೇಡಮ್, ದೇವಸ್ಥಾನಕ್ಕೆ ಯಾಕೆ ಬಿಟ್ಟು ಹೋಗಿರ್ತಾರಪ್ಪ? ದೇವಸ್ಥಾನದಲ್ಲಿ ಅವನ್ನ ಆಗಿ ಲವರ್ ಬಂದಿರ್ತಾನಂತ ಬಿಟ್ಟು ಹೋಗ್ಬೋದು.
7: ಓ ಓಕೆ, ಲವ್ ಸ್ಟೋರಿ ಮಾಡ್ತಿದ್ದೀರಾ.
10: ದೇವಸ್ಥಾನಕ್ಕೆ ಬಿಟ್ಟು ಹೋಗ್ಬೇಕಾದ ಕಾರಣ ಅದೇ ಬರುತ್ತೆ ಮೇಡಮ್ ಇವಾಗ. ಯಾಕಂದ್ರೆ ದೇವಸ್ಥಾನಕ್ಕೆ ಎಂತ ಯಾವ ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ ಮೇಡಮ್, ನೀ ಬೇಡವ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತಾರೆ ಮೇಡಮ್ ಅವ್ರು. ಅದಕ್ಕೆ ಅವ್ರು ಬೇಜಾರಾಗುತ್ತೆ, ಬೇಜಾರಾದ ಕೂಡಲೇ ಮಳೆಯಾಗಿ ನೆನೆದಿರ್ತಾರ ಅವ್ರು. ದವಾಖಾನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ.
7: ಹೌದ್ರಿ?
10: ಆ ಸ್ಟೇಟ್ಮೆಂಟ್ ಕೊಟ್ಟು ಬೇಕ ಈಗ ಡಾಕ್ಟರ್ ಹೇಳ್ತಾನೆ ಅವ್ರ ಮನೆಯವರಿಗೆ. ಡಾಕ್ಟರ್ ಮುಂದಂತೂ ಯಾರು ಸುಳ್ಳು ಹೇಳಲ್ಲ ಮೇಡಮ್, ನಿಜಾನೇ ಹೇಳ್ಬಿಟ್ಟಿರ್ತಾರ ಅವ್ರು. ಎಲ್ಲಾರು ನಿಜ ನಿಜ ಹೇಳ್ತಾರ ಅವ್ರು. ನಿಜ ಹೇಳಿದಾಗ ಅವ್ರು ಒಪ್ಕೊಂಡು ಅವ್ರು ಮದುವೆ ಮಾಡಕ್ ಒಪ್ಕೋಬಹುದು, ಮನೆಯವ್ರು ಬಿಡಬಹುದು ಅಂತ ನಮ್ಮ ಅಭಿಪ್ರಾಯ ಮೇಡಮ್ ಇದು.
7: ಓ ಹಿಂಗೆ ಕತೆ.
10: ಹಾ ಮೇಡಮ್.
7: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು. ಸೊ ಅವ್ರು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ, ಅವಳು ಒಬ್ಬ ಹುಡುಗನ ಲವ್ ಮಾಡ್ತಿರ್ತಾನೆ, ಆ

0: ಕೇಳ್ದ್ರಿ ಅವ್ರು?
1: ಇಲ್ರಿ, ಅವಳು ಗುಡಿಯಕ್ ಹೋಗಿರೋದ್ರಿಲ್ರಿ, ಅವ್ರ ಅಪ್ಪ ಅಮ್ಮ ಇವಳನ್ನ ಬಿಟ್ಬಿಟ್ಟು ಹೋಗಿರ್ತಾರೆ. ಅವ್ರ ಮಾತ್ರ ಹೋಗಿರ್ತಾರ, ಹುಡುಗ ಅಲ್ಲಿಗೆ ಬಂದಿರ್ತಾನಂತ್ರಿ, ಅವ್ರ ಹತ್ರ ಮಾತನಾಡ್ಲಿಕ್ಕೆ ಹೋಗಿರ್ತಾರ ದೇವಸ್ಥಾನಕ್ಕೆ.
0: ಹಾ, ಹುಡುಗನ ಬರ್ಲಿ. ಈಗ ಸೌದಿ ಅವ್ರು ಎಲ್ಲಿಗೆ ಬಿಟ್ಟಿರ? ಒಟ್ಟ ಲವರ್ ಬರ್ಲಿ ಹೋಗ್ಲಾಕ್ ಹೋಗ್ಯಾಳ ಹುಡುಗಿ ಕೇಳ್ದ್ರೇನ್ರಿ ಅವ್ರು?
1: ಹುಡುಗಿ ಹೋಗಿಲ್ರಿ, ಅವ್ರ ಅಪ್ಪ ಅಮ್ಮ ಹುಡುಗನ ಹತ್ರ ಮಾತಾಡಕ್ ಹೋಗ್ಯಾರಂತ್ರಿ. ಏನ್ ಮಾತಾಡ್ತಾರ್ರಿ ಆ ಹುಡುಗನ ಹತ್ರ ಇವ್ರು, ಹುಡುಗಿ ಅಪ್ಪ ಅಮ್ಮ? ಕತೆ ಮುಂದುವರಿಸಿ. ಹಲೋ
0: ಹುಡುಗಿನ.
1: ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರ್ಬೋದು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಈ ಕಥೆಯನ್ನು ಮುಂದುವರಿಸಬಹುದಾಗಿದೆ. ಏನಾಗುತ್ತೆ ಈ ಕಥೆ ಏನು ಅಂತ ಹೇಳಿ ನೋಡೋಣ. ಹೀಗೆ ಸ್ಟಾರ್ಟ್ ಆದ ಕತೆ ಈಗ ಲವ್ ಸ್ಟೋರಿ ತನಕ ಹೋಗಿದೆ, ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಹಾರರ್ ಸ್ಟೋರಿ ಆಗುತ್ತೋ, ನೀತಿ ಕತೆ ಆಗುತ್ತೋ, ಅಥವಾ ಲವ್ ಸ್ಟೋರಿನೇ ಆಗಿ ಉಳಿಯುತ್ತೋ, ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಹಾಗೆ ಯಾರ್ಯಾರು ಈ ಕಥೆಗೆ ಏನೇನೆಲ್ಲ ಟ್ವಿಸ್ಟ್ ಕೊಡ್ತಾರೆ, ಕಥೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿ. ಕೆಲವು ಸರ್ತಿ ಕಥೆಗಳು ಹುಟ್ಕೊಳ್ಳೋದೇ ಹೀಗೆ ಅಲ್ವಾ, ಏನೋ ಒಂದಾಗಿರುತ್ತೆ. ಇವಾಗ ಕೆಲವು ವಿಷಯಗಳಾದರೂ ಅಷ್ಟೇ, ಯಾವುದೋ ಒಂದು ವಿಷಯ ಮಾತನಾಡ್ತಾ ಇರ್ತೀವಿ, ವಿಷಯ ಮಾತನಾಡ್ತಾ ಮಾತನಾಡ್ತಾ ಒಂದಕ್ಕೊಂದು ಆ್ಯಡ್ ಆನ್ ಆಗಿ ಇನ್ನೊಂದೇನೋ ಆಗಿರುತ್ತೆ. ಆ್ಯಕ್ಚುಲಿ ರಿಯಲ್ ಆಗಿ ನಡೆದಿರೋ ವಿಷಯನೇ ಬೇರೆ ಆಗಿದ್ರೆ ಕೊನೆಗೆ ತಲುಪುವಾಗ ಕತೆ ಆಗಿರುತ್ತಂದ್ರೆ, ನಾವೆಲ್ಲರೂ ಒಂದು ರೀತಿ ಕಥೆಗಾರರು, ನಾವೆಲ್ಲರೂ ಕೂಡ ಒಂದು ರೀತಿಯ ಬರಹಗಾರರು, ಕವಿಗಳು ಅಂತಲೇ ಹೇಳ್ಬೋದಲ್ವಾ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ನಮಸ್ಕಾರ.
1: ನಮಸ್ತೆ, ಯಾರಿದು?
2: ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಮಧುಕುಮಾರ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಓಕೆ, ಕಾಫಿ ಆಯ್ತಾ ಸರ್?
2: ಕಾಫಿ ಆಯ್ತು.
1: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಖಂಡಿತ.
1: ಕತೆ
2: ಸ್ಟಾರ್ಟ್ ಮಾಡಿದ್ರಿ ನೀವು, ಒಂದ್ ಎರಡ್ ಲೈನ್ ಸ್ಟಾರ್ಟ್ ಮಾಡಿದ್ರಿ.
1: ಹೌದು.
2: ಓಕೆ, ಈಗ ನಾನು ಕತೆಗ್ ಬರ್ತೀನಿ. ಈಗ ಎಲ್ಲಿ ತಂದೆ ತಾಯಿ ಮಾತಾಡ್ತಾ ಇರ್ತಾರೆ ಮಗಳ ಜೊತೆ ಅಲ್ವಾ?
1: ಹೌದು. ಮಗಳನ್ನ ಏನಾಗಿದೆ ಅಂತ ಹೇಳಿದ್ರೆ, ಮಗಳನ್ನ ಬಿಟ್ಟು ದೇವಸ್ಥಾನಕ್ ಹೋಗಿರ್ತಾರೆ.
2: ಓಕೆ,
1: ಆಮೇಲೆ ನೋಡಿದ್ರೆ ಆ ಹುಡುಗ ಏನು ಅವಳೊಬ್ಬನ ಪ್ರೀತಿ ಮಾಡ್ತಿರ್ತಾರಂತೆ, ಆ ಹುಡುಗ ದೇವಸ್ಥಾನಕ್ಕೆ ಬಂದಿರ್ತಾರೆ, ಅವನ ಹತ್ರ ಮಾತನಾಡ್ಲಿಕ್ಕೆ ಅಂತ ಪೇರೆಂಟ್ಸ್, ಈ ಹುಡುಗಿಯ ಪೇರೆಂಟ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಿ.
2: ದೇವಸ್ಥಾನದಲ್ಲಿ ಅವರೊಟ್ಟಿಗೆ ಮಾತಾಡ್ತಾರೆ ಹುಡುಗನೊಟ್ಟಿಗೆ. ಏನಪ್ಪ ಹಿಂಗ ಹಿಂಗೆ? ಆಗ ಹುಡುಗ ಹೇಳ್ತಾನೆ, ಹುಡುಗನ ಹೆಸರು ಮನೋಜ್ ಅಂತ.
1: ಓಕೆ, ಮನೋಜ್ ಚೆನ್ನಾಗಿದೆ.
2: ತುಂಬಾ ಹಿಂಗೆ ನಿಮ್ ಮಗಳನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ನಮ್ಗೆ ಮದುವೆ ಮಾಡ್ಕೊಡಿ, ಹಿಂಗೆ ಚೆನ್ನಾಗಿ ನೋಡ್ಕೊಳ್ತೀನಿ, ಹಿಂಗೆ ಜಾಬ್ ಅಲ್ಲಿ ಇದ್ದೀನಿ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ತಂದೆ ತಾಯಿಗಳು ಇಲ್ಲಪ್ಪ, ನಾವ್ ಆತರ ಎಲ್ಲ ಮಾಡ್ಕೊಡಕ್ಕೆ ಬರಲ್ಲ, ತುಂಬಾ ಫೋರ್ಸ್ ಮಾಡ್ತಾ ಇದೀಯಾ, ನೋಡೋಣ ಮನೇಲಿ ಯೋಚಿಸ್ತೀವಿ, ಮಗಳು ಮತ್ತೆ ನಾವು ಮೂರ್ ಜನನು ಯೋಚಿಸಿ ನಿಮ್ಗೆ ನಿರ್ಧಾರ ತಿಳಿಸ್ತೀವಿ ಕಣಪ್ಪ ಅಂತ ಹೇಳ್ತಾರೆ. ಮನೋಜು ಮನೆಗ್ ಬಂದಾಗ, ದೇವಸ್ಥಾನದಿಂದ ಬಂದಾಗ ಅವನಿಗೆ ಒಂದು ಯೋಚನೆ ಕಾಡ್ತಾ ಇರ್ತದೆ, ಯಾವ ರೀತಿ ಮನೇಲಿ ಏನು ನಿರ್ಧಾರಗಳು ತಗೋಬಹುದು, ಮೌನ ಬೇರೆ ಫೋನ್ ಸಿಗ್ತಾ ಇಲ್ಲ ಮಾತಾಡ್ಲಿಕ್ಕೆ, ಏನಾಗ್ಬೋದು ಮುಂದೆ ಅನ್ನೋ ಕುತೂಹಲ ಅವನಲ್ಲಿ ಇರ್ತದೆ ಹೆಚ್ಚಿನದಾಗಿ. ಅವಳ ಫೋನ್ ಕಾಲ್ಗೋಸ್ಕರ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾನೆ. ಯಾವಾಗ್ಲೂ ಫೋನ್ ತೆಗೆದು ನೋಡೋದು, ಎಷ್ಟೊತ್ತಿಗೆ ಫೋನ್ ಮಾಡ್ತಾಳು ಅಂತ ಎಲ್ಲ ಯೋಚಿಸ್ತಾ ಇರ್ತಾನೆ. ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗುವಾಗ ಹಂಗೆ ತುಂಬಾ ಸಖತ್ ಕ್ಯೂರಿಯಾಸಿಟಿಯಿಂದ ಇರ್ತಾನೆ. ಕೊನೆಗೆ ಲಾಸ್ಟ್ಗೆ ಮೌನ ಕಾಲ್ ಮಾಡುವ ಬದಲು ಅವರ ತಂದೆ ತಾಯಿಗಳು ಫೋನ್ ಮಾಡಿ ಹೇಳ್ತಾರೆ, ಆಯ್ತು ಕಣಪ್ಪ ನಮ್ಗೆ ಒಪ್ಪಿಗೆ ಇದೆ, ಮಗಳನ್ನು ತುಂಬಾ ಯಾಕೆಂದ್ರೆ ನಿನ್ನ ತುಂಬಾ ಇಷ್ಟಪಡ್ತಾ ಇರೋದ್ರಿಂದ ಆಯ್ತು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಮತ್ತೆ ಅವರು ಮಾತಾಡಾದ್ಮೇಲೆ ಮತ್ತೆ ಮೌನ ಕಾಲ್ ಮಾಡ್ತಾಳೆ ಮನೋಜ್ಗೆ. ಮನೋಜಿಗೆ ಕಾಲ್ ಮಾಡಿದ ನಂತರದಲ್ಲಿ ಮನೋಜು ಹೌದಾ ಖುಷಿ ಆಯ್ತು, ಇರ್ಲಿ ಬಿಡು, ಪ್ರೀತಿಸಿದ್ಕು ತುಂಬಾ ಸಾರ್ಥಕವಾಯ್ತು, ನಮಗೂ ಖುಷಿ ಆಗ್ತಾ ಇದೆ, ಮನೆಯವರೆಲ್ಲ ಒಪ್ಕೊಂಡ್ರಲ್ಲ ಮದುವೆಗೆ ಅಂತ ಹೇಳಿ ಅವನು ಖುಷಿ ಪಡ್ತಾನೆ. ಅವನು ಎಂದಿನಂತೆ ದಿನ ಮಾರನೇ ದಿನ ಡ್ಯೂಟಿಗೆ ಹೋಗ್ತಾನೆ, ಬರ್ತಾನೆ ಕೆಲ್ಸಕ್ಕೆ. ಇನ್ನ ಇವಳು ಒಂದ್ ಸ್ವಲ್ಪ ಚೇತರಿಸ್ಕೊಂಡು, ಹುಷಾರಿಲ್ವಲ್ಲ ಮೌನಂಗೆ, ತುಂಬಾ ಚೇತರಿಸ್ಕೊಂಡು ಅವಳು ಲವಲಕ್ಕಿಯಿಂದ ಇರ್ತಾಳೆ. ಒಂದು ಒಳ್ಳೆಯ ದಿನ ನೋಡಿ ಮದುವೆ ಮಾಡೋಕೆ ನಿಶ್ಚಿತಾರ್ಥವನ್ನ ಶುರು ಮಾಡ್ತಾರೆ. ಶುರು ಮಾಡಿದ ನಂತರದಲ್ಲಿ ಅವರು ಅವಾಗ ತುಂಬಾ ಖುಷಿ ಪಡ್ತಾರೆ, ನಿಶ್ಚಿತಾರ್ಥನೂ ಆಗುತ್ತೆ. ಮತ್ತೆ ಒಂದಷ್ಟು ದಿನಗಳು ಬಿಟ್ಟು ಮದುವೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮದುವೆ ದಿನಾಂಕವನ್ನ ನಿಗದಿಪಡಿಸಿ ಮದುವೆಯನ್ನ ಮಾಡಿ ಮದುವೆನೂ ಆಯ್ತಾರೆ. ಅವರು ಮದುವೆ ಆದ್ಮೇಲೆ ತಂದೆ ತಾಯಿಗಳು ತುಂಬಾ ಖುಷಿ ಪಡ್ತಾರೆ, ಆಯ್ತು ಬಿಡಪ್ಪ ಒಂದು ಒಳ್ಳೆ ಹುಡುಗನೇ ಪ್ರೀತಿಸಿದ್ಲಾಳೆ ಮೌನ, ಖುಷಿ ಆಗ್ತಾ ಇದೆ, ನಾವೇ ಹುಡುಕಿದ್ರು ಇಂತ ಹುಡುಗ ಸಿಕ್ತಿರ್ಲಿಲ್ವೇನೋ ಅಂತ ಎಲ್ಲ ಹೇಳ್ಕೊಂಡು ತುಂಬಾ ಖುಷಿ ಆಗತ್ತೆ ಅವ್ರಿಗೆ ಕುಟುಂಬಕ್ಕೆ ಅಂತೇಳಿ ಮನೋಜು ತುಂಬಾ ಒಂದು ಅಚ್ಚುಕಟ್ಟಾಗಿರ್ತಾನೆ, ಮತ್ತೆ ತುಂಬಾ ಒಳ್ಳೆ ನಡವಳಿಕೆ ಗುಣಗಳಿಂದ ಇರ್ತಾನೆ. ಅವ್ರಿಗೆ ಅವ್ರ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ, ಇಂತ ಹುಡುಗನೇ ಸಿಕ್ಬಿಟ್ಟಲ್ಲ ಅವ್ ನನ್ ಮಗಳು, ಅದಕ್ಕೆ ಇವ್ರನ್ನ ಇಷ್ಟಪಟ್ಟಿದ್ದಾಳೆ, ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದಾಳೆ ಅಂತೆಲ್ಲ ಮಾತಾಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಅವಾಗ ಆಯ್ತು ಕಣಪ್ಪ ಚೆನ್ನಾಗಿರಿ ಅಂತ ಹೇಳಿ ಹಿಂಗೆ ಮದುವೆ ಆಗೋ ದಿನಾಂಕವನ್ನ ನೆಕ್ಸ್ಟ್ ಇವ್ರು ಮುಂದೆ ಕರೆ ಮಾಡುವಂತ ಕೇಳಿ

0: ಬರೀ ಬರ್ಸ್ಲಿ.
1: ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ಕಥೆಯನ್ನ ಹೇಳಿದ್ರಿ.
0: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಹೀರೋಗೆ ಹೆಸರು ಕೂಡ ಕೊಟ್ಟಿದ್ದೀರಾ.
0: ಹೌದು, ಮನೋಜ್ ಅಂತ.
1: ಓಕೆ ಮಧುಕುಮಾರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಕಥೆಯನ್ನ ಹೇಳಿದ್ರಿ. ಮಧುಕುಮಾರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಕಥೆಯನ್ನ ಮುಂದುವರಿಸ್ತಾ ಇದ್ರು. ಹಾಗೆ ನಮ್ಮ ಹೀರೋಗೆ ಮನೋಜ್ ಅಂತ ಕೂಡ ಕಥೆಯ ಒಂದು ನಾಯಕನಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಹೀರೋಯಿನ್ ಹೆಸರು ಮೌನ, ಅಂದ್ರೆ ಏನು ಹೀರೋ ಹೆಸರು ಮನೋಜ್ ಆಗಿದೆ. ಇವರ ಮದುವೆ ಕೂಡ ಫಿಕ್ಸ್ ಆಗಿದೆ, ಇವರ ಅಪ್ಪ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಮದುವೆಗೆ. ಇನ್ನೇನು ಮದುವೆ ಡೇಟ್ ಫಿಕ್ಸ್ ಆಗ್ಬೇಕು, ಏನಾದ್ರೂ ಟ್ವಿಸ್ಟ್ ಇದೆಯೋ ಇಲ್ಲ ಏನಾದ್ರೂ ಮುಂದೆ ಏನಾದ್ರೂ ಇದೆಯಾ ಈ ಕಥೆಯಲ್ಲಿ, ಅಥವಾ ಸರಾಗವಾಗಿ ಕಥೆ ನೋಡುತ್ತಾ ಏನು ಮುಂದೆ ಹೋಗುತ್ತಾ ಏನು ಅಂತ ಹೇಳಿ ನೆಕ್ಸ್ಟ್ ಮಾತನಾಡು ಕಾಲರ್ ಹತ್ರ ಕೇಳಬೇಕಾಗಿದೆ. ಓಕೆ, ಕಾರ್ಯಕ್ರಮವನ್ನ ಮುಗಿಸೋಣ, ಹಾಗೆ ಕಥೆ ಏನಾಗುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಕಥೆ ಹೇಳೋ ಟಾಪಿಕ್. ಏನಪ್ಪ ಅಂದ್ರೆ, ನಾನೊಂದು ಕಥೆ ಪ್ರಾರಂಭಿಸಿದ್ದೆ. ಆ ಕಥೆನ ನಮ್ಮ ಕೇಳುಗರೆಲ್ಲರೂ ಕೂಡ, ಕರೆ ಮಾಡಿದವರೆಲ್ಲರೂ ಕೂಡ ಕಥೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಕಥೆಗೊಂದೊಂದು ಟ್ವಿಸ್ಟ್ ನ ಕೊಡ್ತಾ ಹೋಗ್ತಾ ಇದ್ರು. ಹಾಗಿದ್ರೆ ಕಥೆ ಏನಪ್ಪ ಅಂತ ಹೇಳಿದ್ರೆ, ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಆ ಮಳೆಯಲ್ಲಿ ಮೌನ ಎನ್ನುವಂತಹ ಹುಡುಗಿ ಮೌನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಮನೇಲಿ ಎಲ್ಲರೂ ಕೂಡ ಅವಳನ್ನ ದೇವಸ್ಥಾನಕ್ಕೆ ಬಿಟ್ಟೋಗಿರ್ತಾರೆ. ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಿಟ್ಟೋಗಿರ್ತಾರೆ. ದೇವಸ್ಥಾನಕ್ಕೆ ಬಿಟ್ಟೋದ್ರು ಅಂತ ಈ ಹುಡುಗಿ ಮಳೆಯಲ್ಲಿ ನೆನ್ಕೊಂಡು ಬೇಜಾರಲ್ಲಿ ಮನೆ ಬಿಟ್ಟು ಹೋಗ್ತಿದ್ಲ ಅಂದ್ರೆ ಖಂಡಿತ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ, ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ಒಂದು ಕಾರಣ ಇದೆ. ಆ ದೇವಸ್ಥಾನದಲ್ಲಿ ಇವಳು ಪ್ರೀತಿಸ್ತಾ ಇದ್ದಂತಹ ಹುಡುಗ ಸಿಗ್ತಾನೆ. ಅವನ ಹತ್ರ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಮನೆಯವರೆಲ್ಲ ಕೂಡ ಮೌನಾಳನ್ನ ಬಿಟ್ಟು ಮನೆಗೆ ಹೋಗಿ ಅಲ್ಲಿಗೆ ದೇವಾಲಯಕ್ಕೆ ಹೋಗಿರ್ತಾರೆ. ಹಾಗೆ ಮಳೆಯಲ್ಲಿ ನೆಂದಿದ್ರಿಂದ ಮೌನಂಗೆ ಫುಲ್ ಜ್ವರ ಬಂದಿರುತ್ತೆ. ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಆ ಹುಡುಗನ ಹತ್ರ ಕೂಡ ಇವರೆಲ್ಲ ಮಾತನಾಡ್ಕೊಂಡು ಬಂದಿರ್ತಾರಲ್ವಾ. ಆಮೇಲೆ ಇವ್ರ ಅಪ್ಪ ಅಮ್ಮ ಎಲ್ಲ ಆ ಹುಡುಗಂಗೆ ಮಧುಕುಮಾರ್ ಸರ್ ಒಂದು ಹೆಸರನ್ನ ಕೂಡ ಕೊಡ್ತಾರೆ. ನಮ್ಮ ಹೀರೋ ಹೆಸರು ಮನೋಜ್ ಅಂತ ಹೇಳಿ ಆ ಮನೋಜನ್ನ ಮಾತನಾಡಿಸಿ ಎಲ್ಲ ಮಾಡಿದಾಗ ಒಳ್ಳೆ ಹುಡುಗ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಂತರದಲ್ಲಿ ಇವ್ರ ಅಪ್ಪ ಅಮ್ಮನು ಕುತ್ಕೊಂಡು ಯೋಚನೆ ಮಾಡ್ತಾರೆ. ಅಲ್ಲಿ ನಮ್ಮ ಹೀರೋಗೆ ಫುಲ್ ಟೆನ್ಷನ್. ಈ ಕಡೆ ನಮ್ಮ ಹೀರೋಯಿನ್ಗೂ ಫುಲ್ ಟೆನ್ಷನ್. ನೋಡಿದ್ರೆ ಮೌನ ಕರೆ ಮಾಡ್ತಿಲ್ಲ, ಸಿಗ್ತಾ ಇಲ್ಲ, ಮಾತನಾಡಿಕ್ಕಾಗ್ತಾ ಇಲ್ಲ. ಹೀರೋ ಬೇರೆ ಪದೇ ಪದೇ ಫೋನ್ನ ತೆಗೆದು ತೆಗೆದು ನೋಡ್ತಾ ಇರ್ತಾನೆ. ಸೊ ನೋಡಿದ್ರೆ ಏನು ರಿಪ್ಲೈ ಬರ್ತಾ ಇರಲ್ಲ. ನಂತರ ಫೋನ್ ಬರುತ್ತೆ ಮೌನಂದು, ಆದರೆ ಮಾತನಾಡ್ತಿದ್ದು ಮೌನ ಅಲ್ಲ. ಬದಲಿಗೆ ಅವ್ರ ಅಪ್ಪ ಫೋನ್ ಮಾಡಿ ಹೇಳ್ತಾರೆ, ಇಲ್ಲಪ್ಪ ನೀನು ಒಳ್ಳೆ ಹುಡುಗ ಅಂತ ಗೊತ್ತಾಗಿದೆ, ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ಮೌನಂಗೂ ಆ ಕಡೆ ಮನೋಜ್ಗೂ ಫುಲ್ಲು ಖುಷಿ. ನಮ್ಮ ಹೀರೋ ಹೀರೋಯಿನ್ ಇಬ್ಬರು ಫುಲ್ ಖುಷಿಲಿರ್ತಾರೆ. ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ, ಇನ್ನೇನು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಮದುವೆಯ ಸಂಭ್ರಮದಲ್ಲಿ ಇವತ್ತಿನ ನಮ್ಮ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಸೊ ಅವ್ರ ಅಪ್ಪ ಅಮ್ಮನೂ ಕೂಡ ಖುಷಿಯಲ್ಲೇ ಇದ್ದಾರೆ. ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ಕಥೆಗೆ, ಅಥವಾ ಏನಾದರೂ ಮುಂದೆ ಏನಾದರೂ ಕಾದಿದೆಯಾ ಗ್ರಹಚಾರ, ಅಥವಾ ಹೀಗೆ ಸರಾಗವಾಗಿ ಲವ್ ಸ್ಟೋರಿ ಮುಂದುವರಿಯುತ್ತಾ ಏನು ಅಂತ ಗೊತ್ತಿಲ್ಲ. ನೋಡಬೇಕು ನಮ್ಮ ಮುಂದಿನ ಕಾಲರ್ ಈ ಕಥೆಗೆ ಯಾವ ರೀತಿ ಟ್ವಿಸ್ಟ್ನ ಕೊಡ್ತಾರೆ ಏನು ಅಂತ ಎಲ್ಲ ಹೇಳಿ ನೋಡೋಣ. ಸೊ ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡ್ಸೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್. ಮಗಳ ಕರೆ ಕಟ್ ಆಯ್ತ್ರಿ ಮೇಡಮ್? ಎಲ್ಲಿತ್ರಿ ಕತ್ತಿರೋದು?
0: ಹೌದ್ರಿ, ಇವಾಗ ಕೇಳಿಸ್ತಿದ್ಯನ್ರಿ?
1: ಹಾ, ಕೆಲ್ಸಕತ್ತ ನೋಡ್ರಿ ಮೇಡಮ್, ಕ್ಲಿಯರ್ ಆಗಲ್ಲ, ಕಟ್ ಆಗಿ ಬಿಡ್ತಿರೋದು.
0: ಓಕೆ ಓಕೆ. ಸೊ ಹಾಗೆ ಕತೆ ಎಲ್ಲಿ ತನಕ ಬಂದಿದೆ ಅಂತ ಇವಾಗ ಗೊತ್ತಾಯ್ತನವ ಸರ್?
1: ಇಲ್ರಿ ಮೇಡಮ್, ಅವ್ರು ಏನ್ ಹೇಳಿದ್ರಲ್ರಿ, ಅವ್ರ ಸರ್ ಅವ್ರು ಹೇಳುದ್ ಅಟ್ಟೆ ಕೇಳಿದ್ರೆ ಅವ್ರ ಮದ್ವೆ ಆಗ್ಯದ ಅಂತ ಹೇಳಿ ಕೇಶಿಂದ ಕೇಳಿದ್ರಿ?
0: ಇಲ್ರಿ, ಮದ್ವೆ ಆಗಿಲ್ರಿ. ಮದ್ವೆ ಡೇಟ್ ಏನೋ ಫಿಕ್ಸ್ ಆಗಿದೆ, ಆದ್ರೆ ಮದ್ವೆ ಆಗುತ್ತೋ ಇಲ್ವೋ ಏನಾದ್ರೂ ಟ್ವಿಸ್ಟ್ ಇದೆಯೋ ಅಂತ ಗೊತ್ತಿಲ್ರಿ. ನೀವೇನಾದ್ರೂ ಟ್ವಿಸ್ಟ್ ಕೊಡ್ತೀರೇನ್ರಿ?
1: ಹಿಂಗ್ರಿ ಮೇಡಮ್,
0: ಹ್ಞೂ ರೀ,
1: ಮದ್ವೆ ಆಗಿಲ್ಲ ಅಂದಂಗ ಐತ್ರಿ.
0: ಇಲ್ಲ, ಮದ್ವೆ ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಪಿದಾರ್ರಿ,
1: ಪ್ರೀತಿ ಮಾಡ್ತಿರ್ತಾರ್ರಿ. ಮದ್ವೆಗ್ ಬಂದಿರ್ತಾದ್ರಿ ಅವ್ರ ತಾಯಿ ತಂದೆ ಹೇಳಾರ ಇಲ್ರಿ?
0: ಹೌದ್ರಿ ಹೌದ್ರಿ.
1: ಈಗ ಹುಡುಗನ್ ತಾಯಿ ತಂದೆ ಬಲ್ಲಿ ಅವ್ರು ಹೋಗ್ತಾರ್ರಿ ಮೇಡಮ್, ಅವ್ರ ಹುಡುಗಿ.
0: ಹ್ಮ್,
1: ಹುಡುಗಿ ತಾಯಿ ತಂದಿರಿ, ಹುಡುಗನ ತಾಯಿ ತಾಯಿ ತಂದೆ ಬಲ್ಲಿ ಹೋಗ್ತಾರ್ರಿ ಅವ್ರು.
0: ಓಕೆ,
1: ಹೋಗಿ ನಿಮ್ ಹುಡುಗ ಅಂತ ನಮ್ ಹುಡುಗಿಗ್ ಪ್ರೀತಿ ಮಾಡಾನ, ಮತ್ತ ಮದ್ವೆ ಮಾಡ್ಬೇಕತ್ತೇವೋ ನಿಮ್ಮದು ಏನಾದ ಅಂತ ಹೇಳಿ ಕೇಳಕ್ ಹೋಗಿರ್ತಾರ್ರಿ ಅವ್ರು. ಆದ್ರ ಅದಕ್ಕೆ ಅವ್ರು ಒಪ್ಪಂಗಿಲ್ರಿ ಮೇಡಮ್, ಜಲ್ದಿ.
0: ಓ, ಹುಡುಗನ್ ಮನೇಲಿ ಒಪ್ಪಲ್ವಾ?
1: ಹಾ, ಜಲ್ದಿ ಒಪ್ಪಲ್ರಿ ಮೇಡಮ್ ಅವ್ರು.
0: ಓ,
1: ಯಾಕಂದ್ರ ನೀವ್ ಮಂದಿ ಹ್ಯಾಂಗ ಏನು ನಾವ್ ವಿಚಾರ ಮಾಡಿ ಕೊಡ್ತೇವ ಅಂತ ಹೇಳಿ ಕೇಸಿಂದಿದಾರೆ, ವಿಚಾರ ಮಾಡ್ತಾರೆ ಅವ್ರು. ವಿಚಾರ ಮಾಡಿ ಕೇಸಿಂದ ಹೇಳಿ ಮತ್ ಒಂದ ನಾಲ್ಕು ದಿವಸ ಆದಿಂದ ಅವ್ರಿಗೆ ಕಾಲ್ ಮಾಡ್ತಾರ್ರಿ ಅವ್ರು. ಕಾಲ್ ಮಾಡಿ ಕೇಸಿಂದ ಏನ್ ಹೇಳ್ತಾರ್ರಿ, ಆದ್ರೆ ಏನದ ನಮಗ, ನಾವ್ ನಿಮ್ ಮನಿಗೆ ಬರ್ತೇವೆ ಹುಡುಗ ನೋಡ್ಲಕ್ಕ, ನಿಮ್ ಮನಿ ನೋಡಾಕ, ಒಪ್ಪಿಗೆ ಆದ್ರ ನೋಡೋಣ ಅಂತ ಹೇಳ್ಕೇಸಿಂದ ಅವ್ರು ಕಾಲ್ ಮಾಡಾನ ಬರ್ರಿ ಅಂತ ಹೇಳ್ಕೇಸಿಂದ ಇವ್ರು ಎಲ್ಲಾರು ಸಜ್ಜೆ ಕೂತಿರ್ತಾರ್ರಿ.
0: ಓಕೆ,
1: ಅವ್ರು ಹುಡುಗಿ ಮನೆಗೆ ಬರ್ತಾರೆ, ಅವ್ರ ತಾಯಿ ತಂದೆ ಒಂದ್ ನಾಲ್ಕ್ ಮಂದಿ ಕೂಡಿ ಕೇಸಿಂದ್ರಿ. ಬಂದ ಕೇಸಿಂದ ಹುಡುಗಿಗೆ ನೋಡ್ತಾರ್ರಿ, ಆಗ ಅವ್ರ ಮನೆ ನೋಡ್ತಾರ, ಎಲ್ಲಾ ನೋಡಿ ಕೇಸಿಂದ ಅವ್ರು ಏನ್ ಹೇಳ್ತಾರ್ರಿ, ನಮಗ ಹುಡುಗಿ ಒಪ್ಪಿಗೆ ಆದ ಆದ್ರ ನಾವು ಕೊಡ್ತೇವ ಇದು ಮಾಡ್ತೇವ ಅಂತ ಹೇಳಿ ಹೇಳ್ತಾರೆ ಅವ್ರು ಹುಡುಗನ ತಾಯಿ ತಂದಿರಿ.
0: ಓಕೆ,
1: ಮಾಡಿ ಕಿಶಿಂದ ಮುಂದೆ ಏನ್ ಮಾಡ್ತಾರ್ರಿ ಅವ್ರು, ಎಲ್ಲಾ ಪ್ರೀತಿ ಪ್ರೇಮ ಅವ್ರು ಮಾಡಿರ್ತಾರ, ಎಲ್ಲಾ ಕೇಳ್ಕೊಂಡ್ ಕಿಶಿಂದ ಹ್ಯಾಂಗಾದ ಎಲ್ಲಾ ನೋಡ್ಕೊಂಡ್ ಕಿಶಿಂದ ಅವ್ರು ರೆಡಿಯಾಗಿ ಏನ್ ಮಾಡ್ತಾರ್ರಿ, ಫಿಕ್ಸ್ ಮಾಡ್ತಾರ್ರಿ ಮದ್ವಿ ರೀ. ಅವ್ರು ಮದ್ವಿ ಫಿಕ್ಸ್ ಮಾಡಿ ಕಿಶಿಂದ ಏನದ ಮದ್ವಿ ಮುಹೂರ್ತ ತೆಗೆದಿರುದಿಲ್ರಿ, ಮುಂದ ಆದ್ರೆ ಏನದ ಒಂದ ವರ್ಷ ಆರ್ ತಿಂಗಳು ಹೋಗ್ಲಿ ಮದ್ವಿ ಮಾಡ್ಕೋತೇವ ನಾವ್ ಅಂತ ಹೇಳ್ತಾರ್ರಿ ಅವ್ರು.
0: ಓಕೆ, ಮದ್ವೆ ಇವಾಗ ಸದ್ಯಕ್ಕೆ ಆರ್ ತಿಂಗ್ಳಿಗೆ ಪೋಸ್ಟ್ ಪೋನ್ ಮಾಡಿದಾರೆ.
1: ಹೌನ್ರಿ, ಮಾಡಿ ಕೇಸಿಂದ ಎಲ್ಲಾ ರೆಡಿ ಮಾಡಿರ್ತಾರ್ರಿ. ರೆಡಿ ಮಾಡಿ ಕೇಸಿಂದ ಏನಾದ ಮುಂದ ಮದ್ವಿ ರೆಡಿ ಮಾಡುದಾಗ ಆದ್ರ ಅದು ಏನಾಗ್ತ ಅನ್ನೋದು ಮುಂದಿನವ್ರಿಗೆ ರೀ ಮೇಡಮ್ ಇದು.
0: ಸರಿ ರೀ, ಓಕೆ ರೀ.
1: ಹೌದ್ರಿ ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.
1: ನಮಸ್ತೆ ರೀ ಮೇಡಮ್.
0: ಎಸ್, ನವಾಜ್ ಸರ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಸರ್ ಆಗಲೇ ಮಧುಕುಮಾರ್ ಸರ್ ಹೇಳ್ತಿದ್ರು, ಹುಡುಗಿ ಮನೇಲೆಲ್ಲ ಒಪ್ತಾರೆ ಮದುವೆ ಎಲ್ಲ ಫಿಕ್ಸ್ ಮಾಡೋದು ಅಂತೆಲ್ಲ ಆಗಿರುತ್ತೆ, ಇನ್ನೇನು ಮದುವೆ ಫಿಕ್ಸ್ ಎಲ್ಲ ಆಗ್ತಾ ಇರುತ್ತೆ ಹುಡುಗಿ ಮನೆ ಕಡೆಯಿಂದ ಅಂತ. ನೋಡಿದ್ರೆ ನವಾಜ್ ಸರ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಹುಡುಗನ ಮನೇಲಿ ಒಪ್ಪಲ್ಲ, ಇವ್ರು ಹೋಗಿ ಕೇಳ್ತಾರೆ ಈ ಮಾತುಕತೆ ನಮಗೆ ಹುಡುಗ ಇಷ್ಟ ಆಗಿದ್ದಾನೆ ಅಂತೆಲ್ಲ, ಆದರೆ ಹುಡುಗನ ಮನೇಲಿ ಇಲ್ಲ ನಾವು ನಿಮ್ಮ ಮನೆಗೆಲ್ಲ ಬಂದು ನೋಡಬೇಕು ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತ ಆಗುತ್ತೆ, ಹುಡುಗನ ಮನೆಗೆ ಹುಡುಗಿ ಮನೆಯವರೆಲ್ಲ ಬಂದು ನೋಡ್ತಾರೆ, ಎಲ್ಲ ಒಪ್ಪಿಗೆ ಅಂತ ಆಗಿದೆ. ಈಗ ಆ ಮದುವೆ ಈಗ ಸದ್ಯಕ್ಕೆ ಬೇಡ, 6 ತಿಂಗಳು ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿ ಹುಡುಗ ಹುಡುಗಿ ಮನೆಯವರೆಲ್ಲ ಮಾತನಾಡಿದ್ದಾರೆ. ಹಾಗಿದ್ರೆ ಇವರಿಬ್ರು ಮದುವೆ ಆಗುತ್ತೋ ಇಲ್ವೋ, ಏನಾದರೂ ಟ್ವಿಸ್ಟ್ ಕೊಡ್ತಾರೋ ನೆಕ್ಸ್ಟ್ ಕಾಲರು ಅಂತ ಹೇಳಿ ನೆಕ್ಸ್ಟ್ ಕಾಲರ್ನ ಕೇಳಿ ನೋಡಬೇಕು. ಹಾಗೆ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686926 0962 79, ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಮಾತಾಡ್ಬೋದು. ಹಾಗೆ ನಮ್ಮ ಮೌನ ಮತ್ತು ಮನೋಜ್ ಅವರ ಲವ್ ಸ್ಟೋರಿಗೆ ಏನಾದರೂ ಒಂದು ಟ್ವಿಸ್ಟ್ ಕೊಡ್ತಿರೋ, ಈ ಕತೆ ಲವ್ ಸ್ಟೋರಿಯಾಗಿಯೇ ಉಳಿಯುತ್ತೋ ಇಲ್ಲ ಏನಾದರೂ ಲಾಸ್ಟಲ್ಲಿ ಏನಾದರೂ ಫೀಲಿಂಗ್ ಇದೆಯೋ ನೀತಿ ಕತೆ ಇದೆಯೋ ಅಂತ ಕೇಳಬೇಕು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗದಿರಿ?
0: ನಾವು ಆರಾಮಿದೀವ್ರಿ. ಕಾಫಿ ಆಯ್ತೇನ್ರಿ?
2: ಹಾ, ಇನ್ನ ಇಲ್ರಿ ಮೇಡಮ್, ಇನ್ನ ಕುಡಿಬೇಕ್ರಿ.
0: ಓಕೆ,
2: ಆಯ್ತ್ರಿ ಮೇಡಮ್.
0: ನಮ್ದಾಯ್ತ್ರಿ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ ಅಲ್ಲೇನ್ರಿ?
2: ಹೌದ್ರಿ ಮೇಡಮ್, ಕಾರ್ಯಕ್ರಮ ಕೇಳಾಕತ್ತೀನ್ರಿ.
0: ಓಕೆ,
2: ಒಳ್ಳೆ ವಿಷಯ ತಂದಿರಿ.
0: ಸರ್, ನೀವು ರೇಡಿಯೋ ಆನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ.
2: ಹೌದ್ರಿ ಮೇಡಮ್, ಆತಾತೈತಿ, ದೂರ ಬಂದಿನ್ರಿ ನಾ ಈಗ.
0: ದಯವಿಟ್ಟು ಸ್ವಲ್ಪ ರೇಡಿಯೋ ವಾಲ್ಯೂಮ್ ನ ಕಮ್ಮಿ ಮಾಡ್ಕೊಳ್ಳಿ ಸರ್, ಇಲ್ಲ ಅಂದ್ರೆ ನಿಮ್ಗೆ ಸರಿಯಾಗಿ ಕೇಳಿಸೋದಿಲ್ಲ.
2: ನಾನೇ ದೂರ ಬಂದಿನ್ರಿ ಮೇಡಮ್.
0: ಓಕೆ ಓಕೆ ಸರ್, ಹಾಗೆ ಈಗ ಕತೆ ಎಲ್ಲಿ ತನಕ ಬಂದಿದೆ ಅಂತ ಗೊತ್ತಾ ನಿಮಗೆ?
2: ಇಲ್ರಿ ಮೇಡಮ್, ಎಲ್ಲಿ ತನಕ ಬಂದದ್ ಗೊತ್ತಾಗ್ಲಿಲ್ಲ, ನಾ ಕರೆ ಮಾಡಕತ್ತಿದ್ದೇನ್ರಿ.
0: ಓಕೆ, ಈಗ ನಮ್ಮ ನವಾಜ್ ಸರ್ ಆಗ್ಲೇ ಕರೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ಮದ್ವೆ ಎಲ್ಲ ಫಿಕ್ಸ್ ಆಗತ್ತೆ, ಹುಡುಗ ಹುಡುಗಿ ಮನೆಯವರೆಲ್ಲ ಒಪ್ಕೋತಾರೆ, ಆದ್ರೆ ಮದ್ವೆನ 6 ತಿಂಗಳು ಬಿಟ್ಟು ಮಾಡೋಣ ಅಂತ ಹೇಳ್ತಾರೆ, ಆದ್ರೆ ಮದ್ವೆ ಆಗುತ್ತೋ ಇಲ್ಲ ನೀವೇನಾದ್ರೂ ಟ್ವಿಸ್ಟ್ ಕೊಡ್ತಿರೋ ಕತೆಗೆ?
2: ಅದು 6 ತಿಂಗಳ ಕೇಳ್ಕೇಸಿ ಹುಡುಗಿ ಸೋದರ ಮಾವ ಸೋದರತ್ತಿ ಮಗಕ್ ಕೊಡ್ಬೇಕಂತೇಳಿ ಜಾತಿ ತಾರತಮ್ಯ ಬರ್ತೈತ್ರಿ ಮೇಡಮ್ ಇದ್ರಾಗ.
0: ಅಯ್ಯಯ್ಯೋ,
2: ಈ ಹುಡುಗ ನೋಡ್ಕೊಂಡ್ ಹುಡುಗಂದು ಕಡಿಮೆ ಜಾತಿ ಮತ್ತ ರೈತ ಇರ್ತಾನ್ರಿ ಹುಡುಗ, ಬಡ ಹುಡುಗ.
0: ಓಹೋ,
2: ಸೋದರತ್ತಿ ಮಗ ನೌಕರಿ ಅವದನ, ಸಿಟಿ ಕೊಡುನ್ ಅಂತ ಹೇಳಿ 6 ತಿಂಗಳು ಬಿಟ್ಟು ಮಾಡ್ತೇವ ಅಂದ್ ಒಳಗಿಂದೊಳಗ ಅಲ್ಲಿ ಸೋದರತ್ತಿ ಮಗನ ಜೋಡಿ ಮದ್ವೆ ಫಿಕ್ಸ್ ಮಾಡ್ತಾರೆ.
0: ಹುಡುಗಿ ಮನೇಲೇನ್ರಿ?
2: ಹಾ ರೀ ಮೇಡಮ್.
0: ಅವ್ರು ಒಪ್ಕೊಂಡಿದ್ರಲ್ರಿ, ಮತ್ತೆ ಹಂಗ್ ಮಾಡಿದ್ರು?
2: ಅವ್ರು ಇವ್ರ ಇದ್ರಿಗ ಒಪ್ಕೊಂಡಾರ್ರಿ ಮೇಡಮ್.
0: ಓಹೋ, ಹೀಗೆ.
2: ಈಗ ಒಮ್ಮಿಗೆನೆ ಅವ್ರ ಇದ್ರಿಗನ ಅಡ್ಡಿ ಮಾಡ್ತಾರ, ಏನ್ ಓಡ್ ಹೋಗಿ ಬಿಡ್ತಾರ ಅಂತ ಹೇಳ್ರಿ ಹಂಗ ಪ್ಲಾನ್ ಮಾಡ್ಯಾರಿ ಮೇಡಮ್ ಅವ್ರು.
0: ಅಯ್ಯೋ, ಏನ್ರಿ ಪ್ಲಾನ್ ಮಾಡಿದಾರೆ?
2: ರೈತರಿಗೆ ಹೆಣ್ಣು ಸಿಗುದಿಲ್ಲ ಅನ್ನೋದಕ್ಕೆ ಇದೇ ಕತ್ತಿನೇ ಸಾಕ್ಷಿ ರೀ ಮೇಡಮ್.
0: ಅಯ್ಯೋ, ಏನಾಯ್ತು ನೋಡ್ರಿ.
2: ದುಡದ್ ಹಾಕ್ಲಾರ್ದ ಅಂತರೂ ನಲಿ ಇಲ್ರಿ, ಆದ್ರೂ ರೈತರಿಗೆ ಹೆಣ್ಣು ಕೊಡಕ್ ವಾಲ್ಯಂತಾರಿ ಮೇಡಮ್. ಹಂಗಾಗಿ ಇದ್ರೊಳಗ್ ಜಾತಿನೂ ಬತ್ತು, ರೈತ ಆದ ಹುಡುಗನ ರೈತರ ಆಗಿದ್ರಿಂದ ರೀ ಅದಕ್ ಸಿಟಿ ಹುಡುಗಗ ಅಲ್ಲೇ ಸಂಬಂಧ ಕೊಡ್ಬೇಕಂತ ಹೇಳಿ ಮನೆಯವ್ರ ಎಲ್ಲಾ ಪ್ಲಾನ್ ಮಾಡಿ ಆ ದೇವಸ್ಥಾನಕ್ ಬಿಟ್ಟು ಹೋಗಾಗ್ಲೇನೆ ಅವ್ರ ಪ್ಲಾನ್ ಇತ್ರಿ ಮೇಡಮ್.
0: ಓಕೆ ಓಕೆ,
2: ಅವನಿಗೂ ಒಂದ್ ಸ್ವಲ್ಪ ಹೇಳ್ಯಾರ, ಇಲ್ಲ ನಮ್ ಜಾತಿ ನಿಮ್ ಜಾತಿ ಅಂತರ ಹಾಕದ ಎಲ್ಲಾರ ನೋಡ್ಕೋತ ಹೇಳ್ಯಾರಿ ಅವ್ರಿಗೆ.
0: ಓಕೆ, ಆದ್ರೂ ನಮ್ ಹೀರೋ ಬಿಡಲ್ಲ.
2: ಹಾ, ಅವ್ ಹೀರೋ ಹಂಗ ಬೆನ್ ಹತ್ತ ಅನ್ಕರ್ಯಾರಿ, ಇವ್ರು ಇವ್ರ ಪ್ಲಾನ್ ಬ್ಯಾರೆ ಐತ್ರಿ ಮೇಡಮ್, ಈ ಹುಡುಗಿಗೆ ಇನ್ನ ಹೇಳೇ ಇಲ್ರಿ ಇವ್ರು.
0: ಓಕೆ ಓಕೆ, ಸರಿ ಸರ್. ಓಕೆ,
2: ಮಳೆಗಾಲ ಐತಿ, ಬ್ಯಾಸಿಗೆ ಸೀಸನ್ ಮಾಡೋಣ ಹೇಳ್ಯಾರಿ ಮೇಡಮ್. ಮತ್ತ ಅವ್ರ ಪ್ಲಾನ್ ಹಂಗ ಐತ್ರಿ, ಹುಡುಗಿದಾರ ಹುಡುಗನ ಮೇಲೆ ಆಸೆ ಐತ್ರಿ.
0: ಓಕೆ ಓಕೆ, ಸರಿ ಸರ್, ನೋಡೋಣ ಈ ಕತೆ ಮುಂದೆ ಏನಾಗುತ್ತೆ ಅಂತ.
2: ಇದಕ್ಕೆ ಏನ ಮೂಲ ಆಧಾರ ಏನಂದ್ರಿ ಮೇಡಮ್? ಶ್ರೀಮಂತಿಕಿನ್ನೇ ನೋಡ್ತಾರಿ, ಗುಣನ ನೋಡಂಗಲ್ರಿ ಮೇಡಮ್.
0: ಓಕೆ,
2: ಗುಣ ಮುಖ್ಯ ಆಕತ್ರಿ ಹಣದ.
0: ನಿಜಾರಿ ನಿಜಾರಿ.
2: ಹಾ,
0: ಓಕೆ
2: ಸರ್ ಮೇಡಮ್,
0: ಥ್ಯಾಂಕ್ ಯು ರಮೇಶ್ ಸರ್ ಕರೆ ಮಾಡಿದ್ದಕ್ಕೆ.
2: ಅಂದಾಜ ಅನಿಸ್ತ್ರೆ.
0: ಓಕೆ,
2: ಹೇಳಿನಿ ಯಾರ್ಯಾರು ಏನೇನ್ ಹೇಳ್ತಾರ ನೋಡೋಣ್ರಿ, ಎಲ್ಲಿಗೆ ಬಂದ್ ನಿಂದಿರ್ತೈತಿ ಮದುವೆ ಆಗ್ತೈತೆ ಇಲ್ಲ ನೋಡೋಣ್ರಿ ಮೇಡಮ್.
0: ಓಕೆ ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ತೆ. ಎಸ್, ರಮೇಶ್ ಅವರು ಕರೆ ಮಾಡಿದ್ರು, ಕತೆಗೆ ಒಂದು ದೊಡ್ಡ ಟ್ವಿಸ್ಟೇ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ಹುಡುಗ ಮನೇಲಿ ಈ ಹುಡುಗಿ ಮನೇಲೆಲ್ಲ ಒಪ್ಕೊಂಡಿದ್ದಾರೆ, ಆದರೆ ಹುಡುಗಿ ಮನೇಲಿ ಅವ್ರ ಅಪ್ಪ ಅಮ್ಮ ಒಂದು ದೊಡ್ಡ ಪ್ಲಾನ್ನೇ ಹಾಕಿದ್ದಾರೆ, ಒಂದು ಸ್ಕೀಮೇ ಇದೆ. ಏನಪ್ಪ ಅಂತ ಹೇಳಿದ್ರೆ, ಹುಡುಗಿ ಮುಂದೆ ಹುಡುಗನ್ನೆಲ್ಲ ಒಪ್ಪಿದ್ದೀವಿ ಅಂತೆಲ್ಲ ಹೇಳಿ ಕೊನೆಗೆ 6 ತಿಂಗಳು ಬಿಟ್ಟು ಮದುವೆ ಮಾಡೋಣ ಅಂತೆಲ್ಲ ಹೇಳಿ ಪ್ಲಾನ್ ಮಾಡಿದ್ದಾರೆ. ಆದರೆ ದೊಡ್ಡ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆ ಹುಡುಗ ರೈತ ಆಗಿರ್ತಾನೆ, ಬಡವ ಆಗಿರ್ತಾನೆ ಅಂತ ಹೇಳಿ ಆ ಹುಡುಗಿಯ ಸೋದರತ್ತ ಮಗ ತುಂಬ ಶ್ರೀಮಂತ ಗೊತ್ತಾಗಿರ್ತಾನೆ, ಅವನ್ ಜೊತೆನೆ ಮದುವೆ ಮಾಡೋಣ ಅಂತ ಇವರೆಲ್ಲ ಒಳಗೊಳಗೆ ಸಂಚು ಮಾಡ್ಕೊಂಡಿದ್ದಾರೆ. ಈ ವಿಷಯ ಹುಡುಗಿಗೆ ಗೊತ್ತೇ ಇಲ್ಲ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಏನು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದಿನ ಕಾಲರ್ ಹತ್ರ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ,
0: ನಮಸ್ತೆ ಚಿಕ್ಕಪ್ಪ ಅವ್ರೆ, ಹೇಗಿದ್ದೀರಾ?
3: ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ ನೀವು?
0: ನಾವು ಚೆನ್ನಾಗಿದ್ದೀವಿ ಸರ್, ಕಾಫಿ ಆಯ್ತಾ?
3: ಅಂತ ಇವತ್ ನಮ್ಮನ್ ಕತೆ ಕಟ್ಟಕ್ ಹಚ್ಬಿಟ್ಟಿದ್ದೀರಾ?
0: ಹೌದ್ರಿ.
3: ಆದ್ರೆ ನಾವು ಕೊನೆಗೆ ನಾವು ಈಗ ಕೊನೆಯವ್ರು ಮಾತಾಡ್ಬೇಕಾದ್ರೆ ಪ್ರಯತ್ನ ಮಾಡ್ತಿರ್ತೇವೆ, ಆ ನಂತರ ಯಾರ್ಯಾರು ಎಲ್ಲಿಂದ ಎಲ್ಲಿ ತನಕ ಎಳ್ಕೊಂಡು ಹೋಗಿರ್ತಾರ ಗೊತ್ತಾಗ್ತಾ ಇಲ್ಲ.
0: ಓಕೆ, ಅದಕ್ಕಂತಾನೆ ನಾವಿದೀವಲ್ವಾ, ಕತೆ ಹೇಳ್ತೀವಿ. ಓಕೆ, ಇವಾಗ ಏನಾಗಿದೆ ಅಂದ್ರೆ ಸರ್, ಹುಡ್ಗಿ ಮನೇಲೆಲ್ಲ ಒಪ್ಕೊಂಡ್ರು, ಹುಡ್ಗನ್ ಮನೇಲೆಲ್ಲ ಒಪ್ಕೊಂಡ್ರು, ಆರ್ ತಿಂಗ್ಳು ಮದ್ವೆ ಮಾಡೋಣ, ಆರ್ ತಿಂಗ್ಳು ಬಿಟ್ಟು ಮದ್ವೆ ಮಾಡೋಣ ಅಂತ ಹೇಳಿ ಆಗತ್ತೆ. ಆರ್ ತಿಂಗ್ಳು ಬಿಟ್ಟು ಯಾಕಪ್ಪ ಮದ್ವೆ ಮಾಡೋಣ ಅಂತ ಹೇಳಿರ್ತಾರೆ ಅಂದ್ರೆ, ಮನೋಜ್ ಇರ್ತಾನಲ್ಲ ಮೌನ ಇಷ್ಟಪಟ್ಟಿರೋ ಹುಡ್ಗ, ಅವನ್ ಆಕ್ಚುಲಿ ರೈತ ಆಗಿರ್ತಾನೆ, ಬಡವ ಆಗಿರ್ತಾನೆ, ಹಾಗಾಗಿ ಹುಡ್ಗಿ ಅಪ್ಪ ಅಮ್ಮಂಗೆ ಅಷ್ಟಾಗಿ ಇಷ್ಟ ಇರೋದಿಲ್ಲಂತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆರ್ ತಿಂಗ್ಳು ಬಿಟ್ಟು ಮದ್ವೆ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಹಾಗೆ ಹುಡ್ಗಿ ಸೋದರತ್ತೆ ಮಗ ಒಬ್ಬ ಶ್ರೀಮಂತ ಇರ್ತಾನಂತೆ, ಅವನಿಗೆ ಕೊಟ್ಟು ಮದ್ವೆ ಮಾಡೋಣ ಅಂತ ಹೇಳಿ ಈ ಹುಡುಗಿ ಅಪ್ಪ ಅಮ್ಮ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಹುಡುಗಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ಆರ್ ತಿಂಗ್ಳು ಬಿಟ್ಟು ಮದ್ವೆ ಮಾಡೋಣ, ಇವಾಗ ಮಳೆಗಾಲ ಇದೆ, ಬೇಸಿಗೆ ಕಾಲದಲ್ಲಿ ಮದ್ವೆ ಮಾಡೋಣ ಅಂತೆಲ್ಲ ಹೇಳಿ ಹೇಳಿರ್ತಾರೆ. ಇಲ್ಲಿಂದ ಕತೆ ಏನಾಗುತ್ತೆ ಸರ್, ನೀವೇನ್ ಟ್ವಿಸ್ಟ್ ಕೊಡ್ತೀರಾ?
3: ಅಂದ್ರೆ ಈಗ ಆರ್ ತಿಂಗ್ಳು ಬಿಟ್ಟು ಇವ್ರು ಏನ್ ಪ್ಲಾನ್ ಮಾಡಿದಾರಲ್ಲ, ಅವ್ರು ಯಾರ ಸೋದ್ರ ಮಾವನ್ ಮಗ ಮದ್ವೆ ಮಾಡಕ್ಕೆ
0: ಹುಡುಗಿ ಅಪ್ಪ ಅಮ್ಮ,
3: ಆ ಹುಡುಗಿ ಒಪ್ಪೋದಿಲ್ಲ ಅದಕ್ಕೆ.
0: ಓಕೆ,
3: ಅವನು ಬಡವನ ಶ್ರೀಮಂತನ ಏನಾದ್ರೂ ಆಗಿರ್ಲಿ, ನಾನು ಅವ್ನ ಇಷ್ಟಪಟ್ಟಿದ್ದೇನೆ.
0: ಈ ಹುಡುಗಿ ಗೊತ್ತಿರಲ್ಲ ಸರ್, ಈ ಹುಡುಗಿಗೆ ಏನು ವಿಷಯ ಗೊತ್ತಿರಲ್ಲ, ಬರೀ ಆರ್ ತಿಂಗ್ಳು ಬಿಟ್ಟು ಮದ್ವೆ ಮಾಡ್ತಾರೆ ಅಂತ ಅಷ್ಟೇ ಗೊತ್ತಿರುತ್ತೆ.
3: ಹೌದಾ? ಈಗ ಅದೇ ಅವಳು ನಾನ್ ಹೇಳೋ ಪ್ರಕಾರ ಒಟ್ಟ ಏನ್ ಬೇಸಾಯ ಕೆಲಸ ಮಾಡ್ತಾನಲ್ಲ ಹುಡುಗ, ಆ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಆ ಹುಡುಗಿ ಮನ್ಸಲ್ಲಿ ಇರುತ್ತೆ ಅನ್ಸುತ್ತೆ.
0: ಹೌದ್ ಸರ್.
3: ಆಮೇಲೆ ಆ ಹುಡುಗ ಏನಾದ್ರೂ ಆಗಿರ್ಲಿ, ಅವನ್ ಕೂಲಿ ಮಾಡ್ಕೊಂಡು ಕೂಲಿ ಮಾಡ್ತಾ ಇದ್ರೆ ನಾನು ಕೂಡ ಅವನ್ ಜೊತೆಗೆ ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತೀನಿ, ನಾನು ಅವನೇ ಮದ್ವೆ ಆಗ್ಬೇಕು ಅಂತಂದು ಆ ಹುಡುಗಿ ತೀರ್ಮಾನ ಮಾಡ್ಕೊಂಡಿರುತ್ತೆ. ಆಮೇಲೆ ಈ ಹುಡುಗಿ ಮನೆಯವರು ಇವ್ರು ಒಪ್ತಾ ಇರಲ್ಲ, ಹಾಗಾಗಿ ಏನ್ ಮಾಡುತ್ತೆ ಆ ಹುಡುಗಿ ಆ ಹುಡುಗಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ.
0: ಇಲ್ಲ ಸರ್, ಇವರೆಲ್ಲ ಒಪ್ಪಿರ್ತಾರೆ, ಆರ್ ತಿಂಗ್ಳು ಬಿಟ್ಟು ಮದ್ವೆ ಮಾಡೋಣ ಅಂತಾನೂ ಹೇಳಿರ್ತಾರೆ ಸರ್. ಈ ವಿಷಯ ಎಲ್ಲ ಮದ್ವೆ ಮಾಡ್ತಾರೆ ಅಂತ ಅಷ್ಟೇ ಹುಡುಗಿಗೆ ಗೊತ್ತಿರುತ್ತೆ, ಅವ್ರದ್ದು ಒಳ ಸಂಚಲ್ಲ ಹುಡುಗಿ ಗೊತ್ತಿರೋದಿಲ್ಲ, ನಮ್ಮ ಮೌನಂಗ್ ಏನೋ ಗೊತ್ತಿರಲ್ಲ.
3: ಹಂಗಾದ್ರೆ ಹುಡುಗಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ನಾನ್ ಮೆಚ್ಚಿದ ಹುಡುಗನೇ ಮದ್ವೆ ಮಾಡ್ತಾರೆ ಅಂತ ಆ ಹುಡುಗಿಗೆ ಆಗಿರುತ್ತೆ. ಹುಡುಗಿ ಅಪ್ಪ ಅಮ್ಮ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಸಮಯ, ಅವ್ರು ಮದ್ವೆ ಫಿಕ್ಸ್ ಆದ್ಮೇಲೆ ಮದ್ವೆಗೆ ಏನ್ ಕರ್ಕೊಂಡ್ ಬರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವ್ ಹುಡುಗ ಇವ್ ಸೋದ್ರ ಮಾವನ್ ಮಗ ಅಂತ ಅಂದ ಹೇಳಿ ಅವಾಗ ಗೊತ್ತಾಗುತ್ತೆ ಆ ಹುಡುಗಿ. ಅವಾಗ ಆದ್ರೂ ಕೂಡ ಆ ಸಮಯದಲ್ಲಿ ಆ ಹುಡುಗಿ ಮದ್ವೆಗೆ ಒಪ್ಪೋದಿಲ್ಲ, ಅದು
0: ಮದ್ವೆ ತನಕ ಹೋಯ್ತಿದ್ದು. ಓಕೆ,
3: ಹೌದೌದು, ಇನ್ನೇನು ಮದ್ವೆಗೆ ಅವ್ರು ಕರ್ಕೊಂಡ್ ಬರ್ತಾರೆ, ಮದ್ವೆಗೆ ಇನ್ನೇನು ತಾಳಿ ಕಟ್ಟ ಸಮಯಕ್ಕೆ ಹುಡುಗನ್ ಕರ್ಕೊಂಡ್ ಬಂದಾಗ ಆ ಹುಡುಗಿ ಗೊತ್ತಾಗುತ್ತೆ ಇವ ನಮ್ಮ ಸೋದರ ಮಾವನ್ ಮಗ ಅಂತಂದ ಹೇಳಿ, ನಾನು ಆಗೋದಿಲ್ಲ, ನಾನು ನೀವು ಮೋಸ ಮಾಡ್ತಾ ಇದ್ದೀರಾ ನನಗೆ, ನಾನು ಇಷ್ಟಪಟ್ಟದ ಹುಡುಗ ರೈತರು ಆಗಿರ್ಲಿ ಯಾರೇ ಆಗಿರ್ಲಿ, ನಾನು ಆ ಹುಡುಗನೇ ಮದ್ವೆ ಆಗೋದು, ನೀವು ನನಗೆ ಅನ್ಯಾಯ ಮಾಡ್ತಾ ಇದೀರಾ ನೀವು ಅಂತಂದು ಹೇಳಿ ಆ ಮದ್ವೆಯಿಂದಾನೆ ಹೊರಗ್ ಬಂದ್ಬಿಡುತ್ತೆ ಆ ಹುಡುಗಿ, ನಾನು ಬೇಡ ಇದು ಆಗೋದಿಲ್ಲ, ನಾನು ಒಪ್ಪೋದಿಲ್ಲ ಅಂತಂದು
0: ಹೇಳಿ. ಓಕೆ ಓಕೆ ಸರ್, ಹಾಗಿದ್ರೆ ಈ ಕತೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಕಾಲರ್ ಹತ್ರ ಕೇಳೋಣ.
3: ಹಾ ಮೇಡಮ್ ಅವರೇ, ನೋಡ್ರಿ ವಿಚಾರ ಮಾಡಿ.
0: ಓಕೆ ಸರ್, ಧನ್ಯವಾದಗಳು ಕಥೆಯನ್ನ ಹೇಳಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
3: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹೇಳ್ತಾ ಇದ್ರು ಕಥೆಯನ್ನ. ಸೊ ಮದ್ವೆ ತನಕ ಹೋಗಿದೆ, ಮದ್ವೆ ಆಗುವಾಗ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಹುಡುಗಿನ ಕರ್ಕೊ ಬರುವಾಗ ಗೊತ್ತಾಗುತ್ತೆ ಅಲ್ಲಿ ನೋಡಿದ್ರೆ ಮನೋಜ್ ಇರಲ್ಲ, ಮನೋಜ್ ಬದಲು ಅವರ ಸೋದರತ್ತೆ ಮಗ ಇರ್ತಾನೆ. ಹಾಗಿದ್ರೆ ಕತೆ ಮುಂದೇನಾಗುತ್ತೆ, ಯಾವ ರೀತಿ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ ಅಗತ್ಯಕ್ಕಾಗಿ

0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕಥೆಯನ್ನು ಹೇಳೋ ಟಾಪಿಕ್ನ ತಂದಿದ್ದೆ. ಎಲ್ಲರೂ ಕೂಡ ಕಥೆಯನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅಂತ ಹೇಳಿ ನೋಡೋಣ. ಹಾಗೆ ಈಗ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಲೋ,
1: ನಮಸ್ತೆ
0: ಮೇಡಮ್.
1: ನಮಸ್ತೆ
0: ಪ್ರೇಮಮ್ಮ, ಹೇಗಿದ್ದೀರಾ?
1: ಕಥೆಗಳನ್ನ ಹೇಳ್ತಾ ಇದ್ರಿ ಮುಂದುವರ್ಸಕ್ಕೆ ಮೇಡಮ್.
0: ಹೌದು, ಈಗ ಎಲ್ಲಿ ತನಕ ಬಂದಿದೆ ಗೊತ್ತಾ ಕತೆ?
1: ಈಗ ರೈತರನ್ನೇ ಆಗ್ಬೇಕು ಅಂತ ಹುಡುಗಿ ಮನ್ಸ್ ಮಾಡಿದಾಳೆ ಅಂತ ಒಬ್ರು ಹೇಳ್ತಿದ್ರು ಮೇಡಮ್.
0: ಹೌದು, ಅಲ್ಲಿಂದ ಮುಂದೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆ ಹುಡುಗಿಗೆ ಮದ್ವೆ ಎಲ್ಲ 6 ತಿಂಗಳು ಬಿಟ್ಟು ಮದ್ವೆ ಅಂತ ಹೇಳಿರ್ತಾರಲ್ಲ, 6 ತಿಂಗಳಾಗುತ್ತೆ, ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಮದ್ವೆ ದಿನ ಆ ಹುಡುಗಿನ ಮಂಟಪಕ್ಕೆ ಕರ್ಕೊ ಬರ್ತಾರೆ. ಆಗ ಗೊತ್ತಾಗುತ್ತೆ ಹುಡುಗ ಇರೋದಿಲ್ಲ, ಮನೋಜ್ ಇರೋದಿಲ್ಲ, ಬದಲಾಗಿ ಅವರ ಸೋದರತ್ತೆ ಮಗ ಇರ್ತಾನೆ ಮದ್ವೆ ಮಂಟಪದಲ್ಲಿ. ಅವಾಗ ಹುಡುಗಿ ಇಲ್ಲ, ನಾನು ಅವನ್ನೇ ಮದ್ವೆ ಆಗೋದು ಅಂತ ಹೇಳಿ ಹೇಳ್ತಾಳೆ. ಸೊ ಈ ಕತೆ ಮುಂದೇನಾಗುತ್ತೆ ಅಂತ ಹೇಳಿ ನೀವು ಹೇಳ್ಬೇಕು.
1: ಅದೇ ಇನ್ನೊಬ್ರು ಹೇಳ್ತಿದ್ರಲ್ಲ ಮೇಡಮ್, ರೈತರನ್ನೇ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿರ್ತಾಳೆ, ಬೇಡ ಅಂತ ಅಂತ ಹೇಳಿದ್ರಿ.
0: ಹೌದು, ಅವಳು ರೈತರು ಅವನನ್ನೇ ಮದ್ವೆ ಆಗೋದು ಅಂತೆಲ್ಲ ಹೇಳಿರ್ತಾಳೆ, ಅವನ್ನೇ ಮದ್ವೆ ಆಗ್ತಾಳೆ, ಮದ್ವೆ ಫಿಕ್ಸ್ ಆಗುತ್ತೆ, ಅವ್ರ ಅಪ್ಪ ಅಮ್ಮ ಕೂಡ ಒಪ್ತಾರೆ.
1: ಹೌದು ಹೌದು.
0: ಸೊ ಮುಂದೆ ಏನಾಗುತ್ತೆ ಅಂತ?
1: ಅದೇ ಮೇಡಮ್, ಅವ್ರು ನಿಲ್ಸಿದ್ರಲ್ಲ ಮೇಡಮ್, ರೈತರನ್ನೇ ಮದುವೆ ಆಗೋದು ಅಂತ ಅವಳು ಬೇಡ ನನಗೆ ಮಾವನ್ ಮಗ ಅಂತ ಹೇಳ್ತಾಳೆ.
0: ಹೌದು ಹೌದು,
1: ಅದು ಅಪ್ಪ ಅಮ್ಮನಿಗೆ ಇಷ್ಟ ಆಗಲ್ಲ ಅವಳು ಹೇಳಿದ್ದು ಮಗಳ ರೀತಿ. ನಾವು ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ, ಅವಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ನಾವು ಮಾಡಿದ್ರೆ ಇವಳು ಈ ತರ ನಮ್ಗೆ ಇದ್ ಮಾಡದ್ಲಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಅಪ್ಪ ಅಮ್ಮಗೆ. ಆಗ ಅವ್ರು ಹೇಳ್ತಾರೆ ಮಗಳಿಗೆ, ನೋಡು ಮುಂದೆ ಏನಾದ್ರು ನೀನು ಅವ್ರ ಮದುವೆ ಆಗ್ಬೇಕು ಅಂದ್ರೆ ಏನೇ ಕಷ್ಟ ಬರ್ಲಿ ನೀನೇ ಅನುಭವಿಸ್ಬೇಕು, ನಾವು ನಿನ್ ಯಾವ್ದೇ ವಿಷಯಕ್ಕೆ ಬರಲ್ಲ, ಹಾಗಾಗಿ ನಾನು ಇಷ್ಟಪಟ್ಟಿದ್ದು ನೀನ್ ಬಿಟ್ಟು ನೀನ್ ಸ್ವಂತವಾಗಿ ಯೋಚನೆ ಮಾಡ್ತೀಯ ಅಂತಂದ್ರೆ ನಿನ್ ಕಷ್ಟ ಸುಖ ಏನೇ ಬಂದ್ರು ನಿನ್ ಜೊತೆಗ್ ನಾವು ನಿಂತ್ಕೊಳ್ಳಲ್ಲ, ನೀನೇ ಎದುರಿಸ್ಬೇಕಾಗತ್ತೆ, ಯೋಚನೆ ಮಾಡು, ಇನ್ನೊಂದ್ ಎರಡ್ ಸರಿ ಯೋಚನೆ ಮಾಡಿ ನಿರ್ಧಾರ ಮಾಡು, ನಾವು ನಿನ್ ಒಳ್ಳೇದಕ್ಕೆ ಅಲ್ವಾ ಮಾಡ್ತಿರೋದು, ಅಪ್ಪ ಅಮ್ಮನ್ ಮಾತನ್ನ ನೀನ್ ದಿಕ್ಕರಿಸಿ ಮದುವೆ ಆಗ್ತೀಯ ಅಂದ್ರೆ ನೀನ್ ಯಾವ್ದೇ ಕಷ್ಟಕ್ಕೆ ನಾವು ಆಗಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಹೇಳ್ತಾರೆ. ಆಗ ಹುಡುಗಿ ಒಂದ್ ನಿಮಿಷ ಯೋಚನೆ ಮಾಡ್ತಾಳೆ, ನಾನ್ ಇವತ್ತು ಯೋಚನೆ ಮಾಡಿ ಏನಾದ್ರು ಇರ್ಲಿಲ್ಲ ಆದ್ರೆ ಮತ್ತೆ ಅಪ್ಪ ಅಮ್ಮ ನನ್ ಕಷ್ಟ ಸುಖಕ್ಕೆ ಬರಲ್ಲ, ನಾನು ಆಗ್ತಿರೋದು ರೈತನ ಏನ್ ಮಾಡ್ಬೋದು ಬೇಡ ಅನ್ನೋ ಯೋಚನೆಗೆ ಮತ್ತೆ ಅವಳು ಬರ್ತಾಳೆ, ನೋಡಿ ನಿಮ್ ಇಷ್ಟ ಆಯ್ತು ಅಂತ ಹೇಳ್ತಾಳೆ ಅಂತ ನಾನು ಇದವರಿಗೆ ನಿಲ್ಸಿರ್ತೀನಿ.
0: ಓ, ಅವಳು ಅಂದ್ರೆ ಅವ್ರ ಅಪ್ಪ ಅಮ್ಮ ಹೇಳಿರೋ ಹುಡುಗನ್ನೇ ಮದ್ವೆ ಆಗಕ್ ರೆಡಿ ಆಗ್ತಾಳ?
1: ಅದೇ ನೋಡಿ ನಿಮ್ ಇಷ್ಟ ಅಪ್ಪ ಅಮ್ಮ ನನ್ಗೆ, ಯಾಕೆಂದ್ರೆ ನೀವ್ ತುಂಬಾ ಹೇಳ್ತಾರಲ್ಲ ಅವಳಿಗೆ ನಿನ್ ಕಷ್ಟಕ್ಕೆ ನಾವು ಬರಲ್ಲ, ಏನೇ ಆದ್ರೂ ನೀನೇ ಜವಾಬ್ದಾರಿ ನಿಂದೇ ಜವಾಬ್ದಾರಿ ಅಂತ ಹೇಳಿದಾಗ ಮತ್ತೆ ಅವಳಿಗೆ ಯೋಚನೆ ಬಂದು ಆಯ್ತು ನೀವ್ ಏನ್ ಹೇಳ್ತೀರಾ ಅದಕ್ಕೆ ನಾನು ಇರ್ತೀನಿ ಅಂತ ಹೇಳ್ತಾಳೆ. ಮುಂದೆ ಇವ್ರು ಏನ್ ಮಾಡ್ತಾರೆ ಅಂತ ಬೇರೆಯವ್ರಿಗೆ ಹೇಳ್ಬಿಡಿ ನೀವು.
0: ಓಕೆ, ಸೊ ಆದ್ರೆ ಈಗಳು ಇನ್ನೂ ಕನ್ಕ್ಲೂಷನ್ ಸಿಕ್ಕಿಲ್ಲ ಅವರಿಬ್ರು ಮದ್ವೆ ಆಗುತ್ತೋ ಇಲ್ವೋ ಅಂತ.
1: ಹೌದು, ಯಾಕೆಂದ್ರೆ ಅಪ್ಪ ಅಮ್ಮ ಅವಳಿಗೆ ಆ ತರ ಹೇಳಿದ್ರಿಂದ ಅವಳ ಮನಸ್ಸಲ್ಲಿ ಮತ್ತೆ ಗೊಂದಲ ಶುರುವಾಗುತ್ತೆ.
0: ಓಕೆ ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ,
1: ಧನ್ಯವಾದ.
0: ಓಕೆ, ಸೊ ಈ ಕಥೆಯಲ್ಲಿ ಒಳ್ಳೆ ಫಿಲ್ಮ್ ಸ್ಟೋರಿ ತರ ಆಗ್ತಿದೆ. ಈ ಕಡೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಈಗ ಇವತ್ತಿನ ಕೊನೆ ಕಾಲರ್ ರೆಡಿ ಇದ್ದಾರೆ, ಅವರು ಈ ಒಂದು ಕತೆಗೆ ಟ್ವಿಸ್ಟ್ನ ಕೊಡಬೇಕು, ಈ ಕತೆನ ಎಂಡ್ ಮಾಡಬೇಕು. ನೋಡೋಣ ಈ ಕತೆನ ಹೆಂಗೆ ಎಂಡ್ ಮಾಡ್ತಾರೆ, ಏನ್ ಕತೆ ಅಂತ ಹೇಳಿ. ಹಲೋ,
2: ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್ ಮೇಡಮ್.
0: ಗುಡ್ ಈವ್ನಿಂಗ್ ಬ್ರಹ್ಮಾನಂದ ಸರ್, ಇವತ್ತಿನ ಕೊನೆ ಕಾಲರ್ ನೀವೇ, ಹಾಗೆ ಇವತ್ತಿನ ಕಥೆಯನ್ನ ಎಂಡ್ ಮಾಡಬೇಕಾಗಿರೋದು ನೀವೇ.
2: ಆಯ್ತು ಮೇಡಮ್, ಹೇಳಿ ಮೇಡಮ್, ಏನ್ ಟಾಪಿಕ್ ಇವತ್ತು?
0: ಟಾಪಿಕ್ ಗೊತ್ತಿಲ್ವಾ ಸರ್, ನನಗೆ ಫಸ್ಟ್ ಇಂದ ಹೇಳ್ಬೇಕಾ ನಿಮಗೆ?
2: ಹೌದು ಮೇಡಮ್, ಹೌದು, ನಾನು ಸಡನ್ ಆಗಿ ಮಾಡಿದೆ.
0: ಓಕೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಕಥೆ ಹೇಳೋ ಕಾರ್ಯಕ್ರಮ ಇತ್ತು.
2: ಹೌ ಮೇಡಮ್,
0: ಒಂದು ಕಥೆಯನ್ನ ಹೇಳ್ತಾ ಇದ್ದೆ.
2: ಹೌ ಮೇಡಮ್,
0: ಎಲ್ಲರೂ ಕೂಡ ಕಥೆಯನ್ನ ಒಂದೊಂದು ಸಾಲು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು.
2: ಓಕೆ ಓಕೆ ಓಕೆ, ಹೌ ಮೇಡಮ್.
0: ಸೊ ಕತೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಮೌನ ಅನ್ನೋ ಹುಡುಗಿ ಇರ್ತಾಳೆ, ಅವಳು ಜೋರಾಗಿ ಮಳೆ ಬರ್ತಾ ಇರುತ್ತೆ, ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕೆ ನೆನ್ಕೊಂಡು ಹೋಗ್ತಾ ಇರ್ತಾಳಪ್ಪ ಅಂತ ಹೇಳಿದ್ರೆ, ಅವ್ರ ಅಪ್ಪ ಅಮ್ಮ ಅವಳನ್ನ ದೇವಸ್ಥಾನಕ್ಕೆ ಅವಳನ್ನ ಬಿಟ್ಟು ಹೋಗಿರ್ತಾರೆ. ಆ ಹುಡುಗಿಗೆ ತುಂಬಾ ಬೇಜಾರಾಗುತ್ತೆ, ಆದ್ರೆ ಅವ್ರ ಅಪ್ಪ ಅಮ್ಮ ಬಿಟ್ಟು ಹೋಗಿರೋದಕ್ಕೆ ಬೇಜಾರಾಗಿರೋದಿಲ್ಲ, ಬದಲಾಗಿ ಅವಳು ಪ್ರೀತಿಸ್ತಾ ಇರ್ತಾಳೆ ಒಬ್ಬ ಹುಡುಗನ. ಆ ಪ್ರೀತಿಸ್ತಾ ಇದ್ದಂತಹ ಹುಡುಗನ್ನ ದೇವಸ್ಥಾನದಲ್ಲಿ ಮೀಟ್ ಮಾಡೋದಕ್ಕೆ ಅವ್ರ ಅಪ್ಪ ಅಮ್ಮ ಹೋಗಿರ್ತಾರೆ. ಸೊ ಆಮೇಲೆ ಆ ಹುಡುಗಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ, ಏನಾಗುತ್ತಪ್ಪ ಏನು ಅಂತ. ಆಚೆ ಹುಡುಗಂಗೂ ಕೂಡ ಫುಲ್ ಟೆನ್ಷನ್ ಆಗ್ತಿರುತ್ತೆ. ಆ ಹುಡುಗನ ಹೆಸರು ಮನೋಜ್ ಅಂತ ಹೇಳಿ. ಓಕೆ, ಅವನು ಕೊನೆಗೆ ಒಪ್ಪಿಸ್ತಾನೆ. ಅವ್ರ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಕೂಡ ಹುಡುಗನ ಒಪ್ಕೊಂಡು ಇನ್ನೇನು ಮದ್ವೆ ಮಾಡೋದು ಅಂತೆಲ್ಲ ಮಾತನಾಡ್ಕೊಡ್ತಾರೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಇನ್ನು 6 ತಿಂಗಳು ಬಿಟ್ಟು ಮದ್ವೆ ಮಾಡೋಣ ಅಂತ ಹೇಳಿ ಹುಡುಗಿ ಅಪ್ಪ ಅಮ್ಮ.
2: ಸರಿ ಸರಿ ಮೇಡಮ್.
0: ಸೊ ಆಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಹುಡುಗಿ ಅಪ್ಪ ಅಮ್ಮ ಪ್ಲಾನ್ ಮಾಡಿರ್ತಾರೆ ಏನು ಅಂದ್ರೆ, ಅವ್ರ ಸೋದರ ಅತ್ತೆ ಮಗ ಇರ್ತಾನೆ ಅವನ ಜೊತೆ ಮದ್ವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈ ವಿಷಯ ಹುಡುಗಿ ಗೊತ್ತಿರೋದಿಲ್ಲ, ಯಾಕಂದ್ರೆ ಹುಡುಗ ಬಡವ ಆಗಿರ್ತಾನೆ ಹಾಗೆ ರೈತ ಆಗಿರ್ತಾನೆ ಅಂತ ಹೇಳಿ ಹುಡುಗಿ ಅಪ್ಪ ಅಮ್ಮಂಗೆ ಇಷ್ಟ ಇರೋದಿಲ್ಲ, ಆದ್ರೆ ಹುಡುಗಿಗೆ ಮಾತ್ರ ಹುಡುಗನ ಇಷ್ಟ ಇರ್ತಾನೆ. ಸೊ ಇವಾಗ ಏನಾಗಿದ್ಯಪ್ಪ ಅಂತ ಹೇಳಿದ್ರೆ, ಮದ್ವೆ ತನಕ ಬಂದಿದೆ, ಮದ್ವೆ ಎಲ್ಲ ಫಿಕ್ಸ್ ಆಗಿದೆ, ನೋಡಿದ್ರೆ ಹುಡುಗ ಮನೋಜ್ ಇರೋದಿಲ್ಲ, ಬದಲಾಗಿ ಅವ್ರ ಸೋದರತ್ತೆ ಮಗ ಇರ್ತಾನೆ. ಹುಡುಗಿ ಇಲ್ಲ ಬೇಡ, ನಾನು ಈ ಹುಡುಗನ್ ಮದ್ವೆ ಆಗಲ್ಲ, ನಾನು ಪ್ರೀತಿಸಿರೋ ಮನೋಜನೇ ಮದ್ವೆ ಆಗೋದು ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆ ಹುಡುಗಿ ಅಪ್ಪ ಅಮ್ಮ ಬಂದು ಹೇಳ್ತಾರೆ, ಇಲ್ಲ ನೀನ್ ಏನಾದ್ರು ಆ ಹುಡುಗನ್ ಮದ್ವೆ ಆದ್ರೆ ನೋಡು, ಅವ್ನ್ ಮೊದ್ಲೇ ಬಡವ ಬೇರೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವ್ ಯಾರು ಬರೋಲ್ಲ ಅಂತ. ಇವಾಗ ಹುಡುಗಿ ಏನ್ ಮಾಡೋದು, ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಒಂದ್ ಕಡೆ ಮನ್ಸಲ್ಲಿದೆ. ಸೊ ಈಗ ಹುಡುಗಿ ಏನ್ ಮಾಡ್ತಾಳೆ ಏನು ಅಂತ ಹೇಳಿ ಎಂಡಿಂಗ್ ನೀವು ಕೊಡ್ಬೇಕು.
2: ಮೇಡಮ್, ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ, ಆಕ್ಚುಲಿ ಯಾವಾಗ್ಲೂ ಒಂದು ಗಂಡ ಹೆಂಡತಿ ಸಂಬಂಧ ಒಂದು ಪ್ರೀತಿ ಮೇಲೆ ಅವಲಂಬಿತ ಆಗಿರುತ್ತೆ ಜಾಸ್ತಿ. ಅವಳು ಏನ್ ಮಾಡ್ತಾಳೆ ಅಂದ್ರೆ, ತನಗೆ ಬಡವ ಆದ್ರೆ ಪರವಾಗಿಲ್ಲ, ನಾನು ಅವನನ್ನೇ ಮದುವೆ ಆಗ್ತೀನಿ, ಯಾಕಂದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲಿ. ಒಂದು ಗಂಡ ಹೆಂಡತಿ ಜೀವನದಲ್ಲಾಗ್ಲಿ ಯಾರದೇ ಜೀವನದಲ್ಲಾಗ್ಲಿ ಪ್ರೀತಿ ವಿಶ್ವಾಸ ಒಲವು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವಳು, ನನ್ ಪ್ರೀತಿ ಹುಡುಗ ಬಡವ ಆದ್ರೂ ಪರವಾಗಿಲ್ಲ, ಅವನ್ನೇ ಮದ್ವೆ ಆಗ್ತೀನಿ ಅಂತ. ಯಾಕಂದ್ರೆ ಬಡತನ ಇದ್ರೂ ಪರವಾಗಿಲ್ಲ, ಪ್ರೀತಿ ಇದ್ರೆ ಎಲ್ಲವನ್ನು ಮೀರಿ ಗೆದ್ದು ಜೀವನ ಮಾಡ್ಬೋದು ಅಂತಕ್ಕಂತ ಒಂದು ನೀತಿ ಇದ್ದೇ ಇದೆ. ಹಾಗಾಗಿ ಅವಳು ತನ್ನ ಪ್ರಿಯ ತನ್ನ ಪ್ರಿಯ ಯಾರನ್ನ ಪ್ರೀತಿಸ್ತಿರ್ತಾಳಲ್ಲ ಅವನನ್ನೇ ಮದ್ವೆ ಆಗ್ತಾಳೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ.
0: ಓಕೆ, ಸೊ ಅಲ್ಲಿಗೆ ಈ ಸಿನಿಮಾ ಕತೆ ಮುಕ್ತಾಯ ಆಗಿದೆ. ಕೊನೆಗೂ ಒಂದ್ ಒಳ್ಳೆ ಎಂಡಿಂಗ್ ನ ಕೊಟ್ಟಿದ್ದೀರಾ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಇದು ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಎಫ್ಎಂಗೂ ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು ಎಸ್ ಬ್ರಹ್ಮಾನಂದ ರಾನಡೆ ಅವರು ಕೂಡ ಕರೆ ಮಾಡಿದ್ರು. ಹಾಗೆ ಕೊನೆಗೂ ನಮ್ಮ ಮೌನ ವೆಡ್ಸ್ ಮನೋಜ್ ಮದುವೆ ಆಗಿದೆ. ಸೊ ಹಾಗೆ ಸೋಮಶೇಖರ್ ಸರ್ ಮೆಸೇಜ್ ಮಾಡಿದ್ದಾರೆ, ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಇಟ್ಕೊಂಡು ಒಂದ್ ಸ್ಕ್ರೀನ್ ಪ್ಲೇ ಮಾಡ್ತೀನಿ, ಮೌನ ವೆಡ್ಸ್ ಮನೋಜ್ ಅಂತ ಹೇಳಿ ಹೆಸರು ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ, ಈ ಕಥೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಇವತ್ತಿನ ಟಾಪಿಕ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಟಾಪಿಕ್ ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳಿ ನಮ್ಮ ಸಂಖ್ಯೆ 9686962770 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲೆಯಲ್ಲಿರುವ ಎಲ್ಲಾ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರೆ ವಸತಿ ಘಟಕಗಳ ಮಾಲೀಕರು ತಮ್ಮ ಸಂಸ್ಥೆಗಳನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ http://portal.karnataka-tourism.org ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕವನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿಯವರು ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟೂರಿಸ್ಟ್ ಹೆಲ್ಪ್ಲೈನ್ 1800011113, ವುಮೆನ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಸಹಾಯಕ ಅಥವಾ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ 0818225144. ಜಿಲ್ಲಾಧಿಕಾರಿಗಳ ಕಚೇರಿ 0818227111. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 0818222210. ಗ್ರಾಮ ಪಂಚಾಯಿತಿ, ನಗರ, ಸ್ಥಳೀಯ ಸಂಸ್ಥೆ ಹಾಗೂ ಸಖಿ ಒನ್ ಸ್ಟಾಫ್ ಸೆಂಟರ್ 0818222235555. ಈ ಎಲ್ಲಾ ಮಾಹಿತಿ ಫಲಕವನ್ನ ಎಲ್ಲಾ ವಸತಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಹಾಗೂ ತುರ್ತು ಸಂದರ್ಭದಲ್ಲಿ ಅಗತ್ಯ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಅಗತ್ಯ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಎ ಬ್ಲಾಕ್ 3ನೇ ತಿರುವು, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818222251444 ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಉಚಿತ ಸುಧಾರಿತ ವೃತ್ತಿಪರ ಉಪಕರಣಗಳನ್ನು ಪಡೆಯುವುದಕ್ಕಾಗಿ ಜಿಲ್ಲೆಯ ಅರ್ಹ ಗ್ರಾಮೀಣ ಪ್ರದೇಶದ ವೃತ್ತಿನಿರತ ಕುಶಲಕರ್ಮಿಗಳಿಂದ ಹೊಲಿಗೆ, ಗಾರೆ, ಬಡಗಿ ಮತ್ತು ಜನರಲ್ ಇಂಜಿನಿಯರಿಂಗ್ ಅಥವಾ ವೆಲ್ಡಿಂಗ್ ವೃತ್ತಿಯ ಉಪಕರಣವನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಿದೆ. 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರುವ ಕುಶಲಕರ್ಮಿಗಳಿಗೆ ಅಥವಾ ಇತರೆ ವೃತ್ತಿಪರರಿಗೆ ಮತ್ತು ಗುಡಿ ಕೈಗಾರಿಕೆ, ಹಣಕಾಸು ಅಥವಾ ಬ್ಯಾಂಕ್ ಸಂಸ್ಥೆಗಳಿಂದ ಸಾಲ ಪಡೆಯುವ ಸಂದರ್ಭದಲ್ಲಿ ವಿಧಿಸುವ ಶೇಕಡ 7%ಗಿಂತ ಹೆಚ್ಚಿನ ಬಡ್ಡಿಯ ಬಾಬ್ತು ಹಣವನ್ನು ಮಾತ್ರ ಬಡ್ಡಿ ಸಹಾಯಧನ ನೀಡಬಹುದಾಗಿರುತ್ತದೆ. ಬಡ್ಡಿಯ ದರವು ಶೇಕಡ 12%ಗಿಂತ ಹೆಚ್ಚಿಗೆ ಇದ್ದಲ್ಲಿ ಬಡ್ಡಿ ಸಹಾಯಧನವು ಶೇಕಡ 5ಕ್ಕೆ ಸೀಮಿತವಾಗಿರುತ್ತದೆ. ಗರಿಷ್ಠ ಅವಧಿ 5 ವರ್ಷ ಇದ್ದು ಅರ್ಹ ಗ್ರಾಮೀಣ ಕೈಗಾರಿಕಾ ಘಟಕ ಅಥವಾ ಕುಶಲಕರ್ಮಿ ಪಟ್ಟಿಯನ್ನ ಹಣಕಾಸು ಸಂಸ್ಥೆಗಳಿಂದ ನಿಗದಿತ ನಮೂನೆಯಲ್ಲಿ ಹಾಗೂ ಅಗತ್ಯ ದಾಖಲಾತಿಗಳನ್ನು ಭರ್ತಿ ಮಾಡಿ ತಾಲೂಕುವಾರು ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಶಿವಪ್ಪ ನಾಯಕ ಕಚೇರಿ ಸಂಕೀರ್ಣ ನೆಹರು ರಸ್ತೆ ಶಿವಮೊಗ್ಗ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ ಅಥವಾ ಕಚೇರಿ ದೂರವಾಣಿ ಸಂಖ್ಯೆ 0818222236 ಅಥವಾ 9380561275 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ಕೊರತೆ ಸ್ವಲ್ಪ ಮಟ್ಟಿಗೆ ನೀಗಿದೆ. ಮುಂದಿನ ಎರಡು ವಾರದ ಮಳೆ ನೋಡಿಕೊಂಡು ಕೇಂದ್ರ ಸರ್ಕಾರದ ಮಾನದಂಡದ ಆಧಾರದ ಮೇಲೆ ಶಿವಮೊಗ್ಗ ಜಿಲ್ಲೆಯ ಭರಘೋಷಣೆ ನಿರ್ಧಾರ ಆಗಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಬರ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ಬೆಳೆ ಹಾನಿಗೀಡಾದ ರೈತರಿಗೆ ನ್ಯಾಯೋಚಿತವಾಗಿ ದೊರೆಯಬೇಕಾದ ಬೆಳೆ ಪರಿಹಾರ ದೊರೆಯಬೇಕು. ರೈತರಿಗೆ ಭರವಸೆ ಮೂಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಮಳೆ ಮಾಪನ ಕೇಂದ್ರಗಳನ್ನು ಕೂಡಲೇ ದುರಸ್ತಿ ಮಾಡಿಸಬೇಕು. ಕಳೆದ ವರ್ಷ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಾಗಿರುವ ತಪ್ಪಾದ ಅಂಕಿಅಂಶಗಳಿಂದಾಗಿ ಪ್ರಸಕ್ತ ಸಾಲಿನ ಬೆಳೆ ಹಾನಿ ಪರಿಹಾರ ದೊರೆಯುವಲ್ಲಿ ವ್ಯತ್ಯಾಸಗಳಾಗದಂತೆ ಗಮನಹರಿಸಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬಿದ್ದ ಮಳೆಯಿಂದಾಗಿ ಭಾರೀ ಪ್ರಮಾಣದ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿದೆ. ಈ ಕುರಿತು ವರದಿಯನ್ನು ತಯಾರಿಸಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ ಅವರು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸುವುದಾಗಿ ತಿಳಿಸಿದರು. ಸೊರಬ ತಾಲೂಕಿನಲ್ಲಿ ಶೇಕಡ 32% ಮಳೆ ಕೊರತೆ ಉಂಟಾಗಿದೆ. ಕೆರೆಕಟ್ಟೆಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ಮೆಕ್ಕೆಜೋಳ ಬಿತ್ತನೆಯಲ್ಲಿ ಹಿನ್ನಡೆಯಾಗಿದೆ. ಸಕಾಲದಲ್ಲಿ ಮಳೆ ಬಾರದ ಕಾರಣಕ್ಕೆ ನಿರೀಕ್ಷಿತ ಪ್ರಮಾಣದ ಇಳುವರಿ ಬರುವುದು ಕೂಡ ಕಷ್ಟವಾಗಿದೆ. ಭತ್ತ ನಾಟಿ ಪ್ರದೇಶವು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ತಹಶೀಲ್ದಾರ್ ಕೆ ಪುರಂದರ್, ಎಸ್ಪಿ ನಿಖಿಲ್, ಇಒ ಕೆ ಆರ್ ಶಶಿಧರ್ ಇತರರಿದ್ದರು. ಕ್ಷೇತ್ರದ ಜನತೆ ಬಂಗಾರಪ್ಪ ಅವರನ್ನು ರಾಷ್ಟ್ರಮಟ್ಟಕ್ಕೆ ಬೆಳೆಸಿದವರು. ರಾಜಕಾರಣಿಗಳನ್ನು ಸೃಷ್ಟಿಸುವ ಶಕ್ತಿ ಇರುವುದು ಜನತೆಗೆ ಎಂದು ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲ ಸಚಿವರಿಗೂ ತಮ್ಮ ಜಿಲ್ಲೆಗಳಲ್ಲಿನ ಬರ ವೀಕ್ಷಣೆಗೆ ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದೇವೆ. ನಾನು ಶಿಕ್ಷಣ ಮಂತ್ರಿಯಾಗಿ ಮಕ್ಕಳಿಗೆ ಪೂರಕವಾದ ಕಾರ್ಯಕ್ರಮ ಜಾರಿಗೆ ತಂದ ಖುಷಿ ಇದೆ. ವಿರೋಧಿಗಳ ಟೀಕೆಗಳಿಗೆ ನಾನು ಗಮನಹರಿಸುವುದಿಲ್ಲ. ನಾವು ಮಾಡುವ ಕೆಲಸಗಳು ಎಂದಿಗೂ ಶಾಶ್ವತವಾಗಿರುತ್ತದೆ. ಟೀಕೆಗಳು ಸಾಯುತ್ತವೆ ಎಂದು ತಿಳಿದುಕೊಂಡು ಕೆಲಸ ಮಾಡುತ್ತಿದ್ದೇನೆ ಎಂದರು. ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ 130 ಕೋಟಿ ರೂ ಬಂದಿದೆ. ರಸ್ತೆ, ಆರೋಗ್ಯ ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯಗಳು ನಡೆಯಬೇಕು. ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚು ಹಣ ತಂದು ಗಮನಾರ್ಹ ಬದಲಾವಣೆ ತರಲಾಗಿದೆ. 2028 ಚುನಾವಣೆಯನ್ನು ಅಭಿವೃದ್ಧಿ ಕೆಲಸದ ಮೇಲೆ ನಡೆಸೋಣ. ವಿಧಾನಸಭೆ ಅಧಿವೇಶನದ ನಂತರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿಗಳಿಗೆ ಭೇಟಿ ನೀಡಲಾಗುವುದು ಎಂದರು. ಛತ್ರದಹಳ್ಳಿ ಬಳಿ ಸಚಿವರನ್ನು ಅಭಿಮಾನಿಗಳು 100 ಕಾರುಗಳ ಮೂಲಕ ಮೆರವಣಿಗೆ ನಡೆಸಿದರು. ನಂತರ ಬಂಗಾರಧಾಮಕ್ಕೆ ತೆರಳಿ ಬಂಗಾರಪ್ಪ ಮತ್ತು ಶಕುಂತಲಮ್ಮ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಣ್ಣಪ್ಪ ಹಾಲಗಟ್ಟ, ಆನವಟ್ಟಿ ಬ್ಲಾಕ್ ಅಧ್ಯಕ್ಷ ಸದಾನಂದಗೌಡ, ತಹಶೀಲ್ದಾರ್ ಕೆ ಪುರಂದರ್, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಗಣಪತಿ, ಶಿವಮೂರ್ತಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಪಿ ರುದ್ರಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತಬಲಿ ಬಂಗಾರಪ್ಪ ಮತ್ತಿತರರಿದ್ದರು. ಮುಂದಿನ ವಿವರ. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಶಾಸಕ ಆರಗ ಜ್ಞಾನೇಂದ್ರ ಅವರನ್ನು ಒಳಗೊಂಡ ವಿನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅಕ್ರಮ ಅಡಿಕೆ ಆಮದು ಹಾಗೂ ಕಳ್ಳಸಾಗಣೆ ತಡೆಯುವ ನಿಟ್ಟಿನಲ್ಲಿ ಪ್ರಬಲ ಕಾನೂನು ರೂಪಿಸುವಂತೆ ಆಗ್ರಹಿಸಿತು. ಕಳ್ಳ ಮಾರ್ಗದಲ್ಲಿ ದೇಶದೊಳಕ್ಕೆ ಅಡಿಕೆ ಆಮದು ಆಗುತ್ತಿರುವುದು ಹಾಗೂ ಅಡಿಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿರುವ ಪರಿಣಾಮ ಪಾರಂಪರಿಕವಾಗಿ ಅಡಿಕೆ ಬೆಳೆಯುವ ಪ್ರದೇಶಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ. ಇದು ದೇಶದ ಅಡಿಕೆ ಮಾರುಕಟ್ಟೆಗೆ ಮಾರಕವಾಗಿದೆ ಎಂದು ನಿಯೋಗ ಮನವರಿಕೆ ಮಾಡಿತು. ಕರ್ನಾಟಕ ಸೇರಿ ಅಡಿಕೆ ಬೆಳೆಯುವ ರಾಜ್ಯಗಳ ಲಕ್ಷಾಂತರ ರೈತ ಕುಟುಂಬಗಳು ಅಡಿಕೆ ಅಕ್ರಮ ಆಮದಿನಿಂದ ಎದುರಿಸುವ ಸವಾಲು, ಸಂಕಷ್ಟಗಳ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಲಾಯಿತು. ಅಡಿಕೆಗೆ ತಗಲುತ್ತಿರುವ ರೋಗಗಳು, ಸಂಸ್ಕರಣಾ ವೆಚ್ಚ, ಕುಸಿಯುತ್ತಿರುವ ಉತ್ಪಾದನೆ, ಹೀಗೆ ಹಲವು ಸವಾಲುಗಳನ್ನು ರೈತರು ಎದುರಿಸುತ್ತಿದ್ದಾರೆ ಎಂದು ವಿವರಿಸಿದರು. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೋಟ ಶ್ರೀನಿವಾಸ್ ಪೂಜಾರಿ, ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ, ವ್ಯವಸ್ಥಾಪಕ ನಿರ್ದೇಶಕ ಸತ್ಯನಾರಾಯಣ್ ನಿಯೋಗದಲ್ಲಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರ ವಸತಿ ಘಟಕಗಳ ಮಾಲೀಕರು ಸಂಸ್ಥೆಗಳನ್ನು ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರವಾಸಿಗರ ಸುರಕ್ಷೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸೂಚಿಸಿದ್ದಾರೆ. ಮಕ್ಕಳ ಸಹಾಯವಾಣಿ, ರಾಷ್ಟ್ರೀಯ ಪ್ರವಾಸಿ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಕೇಂದ್ರದ ಟೋಲ್ ಫ್ರೀ ಸಂಖ್ಯೆ ಜತೆಗೆ ಸಮೀಪದ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರು, ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಸ್ಥಳೀಯ ಸಂಸ್ಥೆಯ ಸಂಪರ್ಕ ಮಾಹಿತಿ ಒಳಗೊಂಡ ಫಲಕ ಕಡ್ಡಾಯವಾಗಿ ಅಳವಡಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಪ್ರವಾಸಿಗರಿಗೆ ಅಗತ್ಯ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ.
ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಲ್ನಾಡ್ ಓಪನ್ ಗ್ರೂಪ್ ಇವರ ಸಂಯುಕ್ತಾಶ್ರಯದಲ್ಲಿ ಸಂಜೆ 4 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಗೀತಾ ಭಾರತಿ ಎಂಬ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ತಾಯಿ ಭಾರತಿಗೆ ಗೀತೆಗಳ ಮೂಲಕ ನಮನ ಸಲ್ಲಿಸುವ ಈ ಕಾರ್ಯಕ್ರಮವನ್ನು ಕಾರ್ಗಿಲ್ ಯುದ್ಧ ವೀರ ನಾಯಕ್ ದೀಪ್ ಚಂದ್ ಉದ್ಘಾಟಿಸಲಿದ್ದು, ನಗರದ ವಿವಿಧ ಶಾಲೆಗಳ 1,250ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ. ದೀಪ್ ಚಂದ್ ಅವರು ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ನಲ್ಲಿ ತಮ್ಮ 2 ಕಾಲುಗಳನ್ನ ಮತ್ತು 1 ಮುಂಗೈಯನ್ನ ಕಳೆದುಕೊಂಡಿದ್ದರೂ ಕೂಡ ದೃಢ ಮನಸ್ಸಿನಿಂದ ಎದೆಗುಂದದೆ ರಾಷ್ಟ್ರ ರಕ್ಷಣೆಗೆ ಮುಂದಾದವರು. ಇಂತಹ ವ್ಯಕ್ತಿಯು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜೇಶ್ ವಿ ಅವಲಕ್ಕಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ರುದ್ರೇಗೌಡ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತ ಡಾಕ್ಟರ್ ಪಿಆರ್ ಸಿಂಧ್ಯಾ, ಪ್ರಮುಖರಾದ ಮಹೇಶಪ್ಪ, ಶಕುಂತಲಾ ಚಂದ್ರಶೇಖರ್, ಚೂಡಾಮಣಿ, ಹೆಚ್ ಪರಮೇಶ್ವರಪ್ಪ, ಆರ್ ರಾಘವೇಂದ್ರ, ಡಾಕ್ಟರ್ ಅಮಿತ್ ಕುಮಾರ್, ಎಂ ಸುಜಾತ, ಶ್ರೀನಿವಾಸ್ ವರ್ಮಾ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಲ್ನಾಡ್ ಓಪನ್ ಗ್ರೂಪ್ನ ನಾಯಕರಾದ ರಾಜೇಶ್ ವಿ ಅವಲಕ್ಕಿ, ಸಿ ಚೇತನ್ ಕುಮಾರ್ ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದ ಫೀಡರ್ MF 1, 2 ಮತ್ತು 4 ರಲ್ಲಿ ಮೆಸ್ಕಾಂನಿಂದ ತುರ್ತು ಕಾಮಗಾರಿ ಇರುವುದರಿಂದ August 9 ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ರವರೆಗೆ ಮಲ್ಲಿಗೇನಹಳ್ಳಿ, ತ್ಯಾವರೆಕೊಪ್ಪ, ಮುದ್ದಿನಕೊಪ್ಪ, ಸಿದ್ಲೀಪುರ, ಆಲದೇವರ ಹೊಸೂರು, ವಿರುಪಿನಕೊಪ್ಪ, ಗಿರಿದೀಪಂ, ಲಯನ್ ಸಫಾರಿ, ಭೋವಿ ಕಾಲೋನಿ, ಸಾಗರ ಮುಖ್ಯ ರಸ್ತೆ, ಗಾಡಿಕೊಪ್ಪ, ಆಲ್ಕೊಳ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಮತ್ತು ಶಿವಮೊಗ್ಗ ನಗರ ಉಪವಿಭಾಗ 2 ರ ವ್ಯಾಪ್ತಿಯಲ್ಲಿ ಮೆಸ್ಕಾಂನಿಂದ ಕಾಮಗಾರಿ ನಡೆಯಲಿದ್ದು, ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ರವರೆಗೆ ಪಂಚವಟಿ ಕಾಲೋನಿ, ಬಿಹೆಚ್ ರಸ್ತೆ, ಅಶೋಕ ವೃತ್ತದಿಂದ ಎಎ ವೃತ್ತದವರೆಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸೇಕ್ರೆಡ್ ಹಾರ್ಟ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ವೃಕ್ಷಾರೋಹಣ ಮತ್ತು ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಶಾಲಾ ಆವರಣದಲ್ಲಿ ವಿವಿಧ ಜಾತಿಯ ಗಿಡವನ್ನು ನೆಟ್ಟರು. ತಾವು ನೆಟ್ಟ ಗಿಡವನ್ನು ಸಂರಕ್ಷಿಸಿ ಬೆಳೆಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ವಹಿಸುವುದಾಗಿ ಪ್ರತಿಜ್ಞೆ ಕೈಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ಲೀನಾ ಗೊನ್ಸ್ಲಿಸ್ಟ್, ಇತ್ತೀಚಿನ ದಿನಗಳಲ್ಲಿ ವಾಯುಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು. ಶಾಲಾ ಹಂತದಲ್ಲಿಯೇ ಮಕ್ಕಳಲ್ಲಿ ಪರಿಸರ ಪ್ರೇಮ, ಸ್ವಚ್ಛತೆಯ ಅಭ್ಯಾಸ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಬೆಳೆಸಿದರೆ ಅವರು ಭವಿಷ್ಯದಲ್ಲಿ ಉತ್ತಮ ಮತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ತಿಳಿಸಿದರು. ವೃಕ್ಷಾರೋಹಣದ ಜೊತೆಗೆ ಶಾಲಾ ಆವರಣ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಅನಿತಾ ಟೆಲ್ಲಿಸ್, ಸುಷ್ಮಾ, ಸಬೀನಾ ನಾಜ್, ಶಾಜಿಯಾ ಬಾನು ಹಾಗೂ ಸುನಿಲ್, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
0: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
10: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
11: ಪರಿಶುದ್ಧವಾದ ಹಾಲು?
12: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
13: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇವತ್ತು ಸಂಜೆ ಹೊತ್ತಿಗೆ ನಿಮ್ಮ ಮನೆ ತಲುಪುವ ಧಾವಂತದಲ್ಲಿರುವ ಅಥವಾ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇರುವ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಿಂದ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸೊ ಸ್ನೇಹಿತರೆ, ನಮ್ಮ ನಗರದ ರಸ್ತೆಗಳು, ಸಂಚಾರ ವ್ಯವಸ್ಥೆ ಸುಧಾರಣೆಯ ಜೊತೆ ಜೊತೆಗೆ ನಮ್ಮ ದೈನಂದಿನ ಬದುಕಿನ ಗೊಂದಲಗಳಿಗೂ ಒಂದು ಸರಿಯಾದ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಆಶಯ. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಹತ್ತಿರವಾಗಿರೋ, ದಿನನಿತ್ಯ ಹತ್ತಾರು ಚರ್ಚೆಗಳಿಗೆ ಕಾರಣವಾಗೋ ಒಂದು ಪ್ರಮುಖ ವಿಷಯದ ಕಡೆಗೆ ನಮ್ಮ ನಡಿಗೆಯನ್ನು ಇಡೋಣ. ಅದೇ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ. ಎಸ್, ನಮ್ಮ ಶಿವಮೊಗ್ಗದಂತಹ ಬೆಳೀತಾ ಇರುವಂತಹ ನಗರಗಳಲ್ಲಿ ಬಾಡಿಗೆ ಮನೆ ಹುಡುಕೋದು ಒಂದು ಸಾಹಸವಾದರೆ, ಒಳ್ಳೆಯ ಬಾಡಿಗೆದಾರರನ್ನು ಪಡೆಯೋದು ಮಾಲೀಕರಿಗೆ ಇನ್ನೊಂದು ದೊಡ್ಡ ಸವಾಲು ಅಂತಾನೆ ಹೇಳಬಹುದು. ಈ ಇಬ್ಬರ ನಡುವಿನ ಸಂಬಂಧ ಚೆನ್ನಾಗಿರ್ಬೇಕು ಅಂತಂದ್ರೆ ಕೇವಲ ನಂಬಿಕೆ ಅಷ್ಟೇ ಸಾಲದು ಸ್ನೇಹಿತರೆ. ಇಬ್ಬರಿಗೂ ಕಾನೂನಾತ್ಮಕವಾಗಿ ಏನೆಲ್ಲ ಹಕ್ಕುಗಳಿವೆ ಅನ್ನೋದು ಗೊತ್ತಿರಬೇಕು. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಸಾಮಾನ್ಯವಾಗಿ ಬರುವ ಗೊಂದಲಗಳೇನು, ಅದಕ್ಕೆ ಕಾನೂನಿನಲ್ಲಿರುವ ಪರಿಹಾರಗಳೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಸಾಮಾನ್ಯವಾಗಿ ಬರುವಂತಹ ಗೊಂದಲಗಳೇನು, ಅದಕ್ಕೆ ಕಾನೂನಿನಲ್ಲಿರುವ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಮನೆ ಬಾಡಿಗೆ ವಿಚಾರದಲ್ಲಿ ಮನೆ ಮಾಲೀಕರ ಮತ್ತು ಬಾಡಿಗೆದಾರರ ನಡುವೆ ಅನೇಕ ಗೊಂದಲಗಳು, ಜಗಳಗಳು ಮತ್ತು ಕಾನೂನು ಸಮಸ್ಯೆಗಳು ಹೆಚ್ಚುತ್ತಾ ಇದೆ. ಕೆಲವರು ಬಾಡಿಗೆದಾರರ ಹಕ್ಕುಗಳನ್ನು ಅರಿತಿಲ್ಲ, ಇನ್ನು ಕೆಲವರು ಮನೆ ಮಾಲೀಕರ ಹಕ್ಕುಗಳನ್ನು ಗೌರವಿಸುವುದಿಲ್ಲ. ಆದ್ದರಿಂದ ಇಬ್ಬರು ಕಾನೂನಿನ ಪ್ರಕಾರ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಮನೆ ಮಾಲೀಕರ ಹಕ್ಕುಗಳು ಯಾವುದು ಅಂತ ಹೇಳೋದಾದ್ರೆ, ಮನೆಗೆ ನಿಗದಿತ ದಿನಾಂಕಕ್ಕೆ ಬಾಡಿಗೆ ಪಡೆಯುವ ಹಕ್ಕು ಮನೆ ಮಾಲೀಕರಿಗೆ ಇರುತ್ತೆ. ಹಾಗೆ ಮನೆಯ ಆಸ್ತಿ ಹಾನಿಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬಾಡಿಗೆದಾರರ ಮೇಲಿರುತ್ತೆ. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿದರೆ ಮನೆ ಖಾಲಿ ಮಾಡಿಸುವ ಹಕ್ಕು ಮಾಲೀಕರಿಗೆ ಇರುತ್ತೆ. ಹಾಗೆ ಬಾಡಿಗೆ ಒಪ್ಪಂದ ಮುಗಿದ ನಂತರ ಮನೆ ವಾಪಸ್ ಪಡೆಯಬಹುದು. ಮನೆಯಲ್ಲಿನ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬಹುದು. ಹಾಗೆ ಬಾಡಿಗೆ ಹೆಚ್ಚಳವನ್ನು ಕಾನೂನುಬದ್ಧವಾಗಿ ಹಾಗೂ ಮುಂಚಿತ ಮಾಹಿತಿ ನೀಡಬಹುದಾಗಿದೆ. ಸೊ ಇದಿಷ್ಟು ಮನೆ ಮಾಲೀಕರ ಹಕ್ಕುಗಳು ಅಂತಾನೆ ಹೇಳ್ಬಹುದು. ಇನ್ನ ಬಾಡಿಗೆದಾರರ ಹಕ್ಕುಗಳು ಯಾವುದು ಅಂತ ಹೇಳೋದಾದ್ರೆ, ಬಾಡಿಗೆ ಕೊಟ್ಟಿದ್ದಾರೆ, ಯಾವುದೇ ಕಾರಣವಿಲ್ಲದೆ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ಒತ್ತಾಯಿಸಲು ಸಾಧ್ಯವಿರೋದಿಲ್ಲ. ಮನೆ ಮಾಲೀಕರು ಬಲವಂತವಾಗಿ ವಿದ್ಯುತ್, ನೀರು ಅಥವಾ ಇತರೆ ಮೂಲಭೂತ ಸೌಲಭ್ಯಗಳನ್ನ ಕಡಿತಗೊಳಿಸಲು ಸಾಧ್ಯವಿರೋದಿಲ್ಲ. ಹಾಗೆ ಮನೆಗೆ ಮುಂಚಿತ ಮಾಹಿತಿ ಇಲ್ಲದೆ ಮಾಲೀಕರು ಪ್ರವೇಶಿಸಲು ಸಾಧ್ಯವಿರೋದಿಲ್ಲ. ಹಾಗೆ ಠೇವಣಿ ಅಂದ್ರೆ ಡೆಪಾಸಿಟ್ ಹಣವನ್ನು ಅನ್ಯಾಯವಾಗಿ ತಡೆಹಿಡಿಯಲು ಸಾಧ್ಯವಿರೋದಿಲ್ಲ. ನಂತರ ಬಾಡಿಗೆ ಒಪ್ಪಂದದ ಪ್ರಕಾರ ಶಾಂತಿಯುತವಾಗಿ ವಾಸಿಸುವ ಹಕ್ಕು ಬಾಡಿಗೆದಾರರಿಗೆ ಇರುತ್ತೆ. ಇನ್ನ ಕಾನೂನು ಬಾಹಿರವಾಗಿ ಹೊರಹಾಕಿದರೆ ನ್ಯಾಯಾಲಯದ ಸಹಾಯ ಪಡೆಯಬಹುದು ಅಂತ ಹೇಳಬಹುದು. ಸೊ ಇದಿಷ್ಟು ಬಾಡಿಗೆದಾರರ ಹಕ್ಕುಗಳು ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ನ ಬಾಡಿಗೆ ಒಪ್ಪಂದ ಹೇಗಿರುತ್ತೆ, ಯಾಕೆ ಮುಖ್ಯ, ಹಾಗೆ ಠೇವಣಿ ಹಣ ಅಂದ್ರೆ ಡೆಪಾಸಿಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಾಡಿಗೆ ಒಪ್ಪಂದ ಯಾಕೆ ಮುಖ್ಯ ಅಂತ ನೀವು ಕೇಳಬಹುದು. ಎಸ್, ಅನೇಕ ಜನರು ಮಾತಿನ ಒಪ್ಪಂದದ ಮೇಲೆ ಮನೆ ಬಾಡಿಗೆಗೆ ಕೊಡ್ತಾರೆ ಅಥವಾ ತೆಗೆದುಕೊಳ್ತಾರೆ. ಆದ್ರೆ ನಂತರ ಜಗಳವಾದಾಗ ಸಾಕ್ಷಿ ಇಲ್ಲದ ಸಮಸ್ಯೆ ಬರುತ್ತೆ. ಆದ್ದರಿಂದ ಯಾವಾಗಲೂ ಲಿಖಿತ ಬಾಡಿಗೆ ಒಪ್ಪಂದ ಮಾಡಿಕೊಳ್ಳುವುದು ಉತ್ತಮ. ಒಪ್ಪಂದದಲ್ಲಿ ಸಾಮಾನ್ಯವಾಗಿ ಈ ವಿಷಯಗಳು ಇರಬೇಕಾಗುತ್ತೆ. ಯಾವುದಪ್ಪ ಅಂದ್ರೆ, ಬಾಡಿಗೆ ಮೊತ್ತ, ಠೇವಣಿ ಹಣ, ಒಪ್ಪಂದದ ಅವಧಿ, ವಿದ್ಯುತ್ ಅಥವಾ ನೀರಿನ ಬಿಲ್ ಜವಾಬ್ದಾರಿ, ಹಾಗೆ ಮನೆ ಖಾಲಿ ಮಾಡುವ ಮುಂಚಿತ ನೋಟಿಸ್ ಅವಧಿ, ಹಾಗೆ ಹಾನಿ ಪರಿಹಾರ ನಿಯಮಗಳು. ಸೊ ಇವಿಷ್ಟು ಬಾಡಿಗೆ ಒಪ್ಪಂದದಲ್ಲಿ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಇರಬೇಕಾದ ವಿಷಯ. ಹಾಗೆ ಇನ್ನ ಠೇವಣಿ ಹಣ, ಬಾಡಿಗೆದಾರರು ಅಡ್ವಾನ್ಸ್ ಅಥವಾ ಡೆಪಾಸಿಟ್ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯ. ಏನಪ್ಪಾ ಅಂದ್ರೆ, ಬಹಳ ಸಾರಿ ಮನೆ ಖಾಲಿ ಮಾಡಿದ ನಂತರ ಠೇವಣಿ ಹಣ ವಾಪಸ್ ಕೊಡದೆ ಸಮಸ್ಯೆಗಳು ಎದುರಾಗ್ತವೆ. ಮನೆಗೆ ದೊಡ್ಡ ಹಾನಿ ಆಗದಿದ್ದರೆ ಮತ್ತು ಬಾಕಿ ಬಾಡಿಗೆ ಇಲ್ಲದಿದ್ದರೆ ಠೇವಣಿ ಹಣವನ್ನು ವಾಪಸ್ ಕೊಡಬೇಕು. ಅನ್ಯಾಯವಾಗಿ ಹಣ ತಡೆ ಹಿಡಿದರೆ ಕಾನೂನು ಸಹಾಯ ಪಡೆಯಬಹುದು. ಠೇವಣಿ ನ್ಯಾಯಯುತವಾಗಿ ವಾಪಸ್ ಪಡೆಯುವುದು ನಿಮ್ಮ ಹಕ್ಕು ಅಂತಾನೆ ಹೇಳಬಹುದು. ಇದು ಬಾಡಿಗೆದಾರರಿಗೆ ಅನ್ವಯಿಸುತ್ತೆ. ಹಾಗೆ ಸ್ನೇಹಿತರೆ, ಇನ್ನ ಮನೆ ಮಾಲೀಕರು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ಹೇಳೋದಾದ್ರೆ, ಬಾಡಿಗೆದಾರರನ್ನು ಬೆದರಿಸುವುದು, ಅಕ್ರಮವಾಗಿ ಮನೆಗೆ ನುಗ್ಗುವುದು, ವಿದ್ಯುತ್ ಅಥವಾ ನೀರು ಕಡಿತಗೊಳಿಸುವುದು, ಹಾಗೆ ಒಪ್ಪಂದ ಇಲ್ಲದೆ ಬಾಡಿಗೆ ಹೆಚ್ಚಿಸುವುದು, ಬಲವಂತವಾಗಿ ಸಾಮಾನು ಹೊರಗೆ ಹಾಕುವುದು, ಇವೆಲ್ಲವೂ ಮನೆ ಮಾಲೀಕರು ಯಾವುದೇ ಕಾರಣಕ್ಕೂ ಮಾಡಬಾರದು. ಇನ್ನ ಬಾಡಿಗೆದಾರರು ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ಹೇಳೋದಾದ್ರೆ, ಬಾಡಿಗೆ ಪಾವತಿಸದೆ ವಿಳಂಬ ಮಾಡುವುದು, ಮನೆಗೆ ಹಾನಿ ಮಾಡುವುದು, ಅಕ್ರಮ ಚಟುವಟಿಕೆ ನಡೆಸುವುದು, ಪರ್ಮಿಷನ್ ಇಲ್ಲದೆ ಮನೆ ಬೇರೆಯವರಿಗೆ ನೀಡುವುದು, ಹಾಗೆ ಅಕ್ಕಪಕ್ಕದವರಿಗೆ ತೊಂದರೆ ಕೊಡುವುದು, ಇವುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿರುವುದಿಲ್ಲ. ಹಾಗಾದ್ರೆ ವಿವಾದ ಬಂದರೆ ಏನ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ದಲ್ಲಿ ಮೊದಲು ಶಾಂತಿಯುತವಾಗಿ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡಿ. ಅದು ಸಾಧ್ಯವಾಗದೇ ಇದ್ದಾಗ ಪೊಲೀಸ್ ಠಾಣೆ ಅಥವಾ ವಕೀಲರ ಸಲಹೆ, ಸಿವಿಲ್ ಕೋರ್ಟ್ ಅಥವಾ ಬಾಡಿಗೆ ನಿಯಂತ್ರಣ ಕಾನೂನುಗಳ ಸಹಾಯ ಪಡೆಯಬಹುದು. ಸೊ ಒಂದು ಮುಖ್ಯ ಸಲಹೆ ಸ್ನೇಹಿತರೆ, ಮನೆ ಬಾಡಿಗೆ ಸಂಬಂಧದಲ್ಲಿ ಇಬ್ಬರು ಕಾನೂನಿನ ಪ್ರಕಾರ ನಡೆದುಕೊಂಡರೆ ಅನೇಕ ಸಮಸ್ಯೆಗಳು ತಪ್ಪಿಸಬಹುದು. ಮನೆ ಮಾಲೀಕರು ಮಾನವೀಯತೆ ಮತ್ತು ಕಾನೂನು ಪಾಲಿಸಬೇಕು. ಬಾಡಿಗೆದಾರರು ಸಮಯಕ್ಕೆ ಬಾಡಿಗೆ ಪಾವತಿಸಿ ಮನೆಗೆ ಗೌರವ ಕೊಡಬೇಕು. ಉತ್ತಮ ಸಂಬಂಧ ಸೃಷ್ಟಿ ಒಪ್ಪಂದ ಮತ್ತು ಕಾನೂನು ಅರಿವು, ಇದೇ ಸುರಕ್ಷಿತ ಬಾಡಿಗೆ ಜೀವನದ ಮೂಲ. ಕಾನೂನು ಅರಿವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೊನೆಯದಾಗಿ, ಮನೆ ಮಾಲೀಕರು ಮತ್ತು ಬಾಡಿಗೆದಾರರು ರೈಲು ಹಳಿಯ ಎರಡು ಕಂಬಿಗಳ ಹಾಗೆ. ಇಬ್ಬರ ನಡುವೆ ಸರಿಯಾದ ತಿಳುವಳಿಕೆ ಮತ್ತು ಗೌರವ ಇದ್ದರೆ ಬದುಕು ಸುಗಮ ಅಂತಾನೆ ಹೇಳಬಹುದು. ಹಾಗಾದ್ರೆ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಜಾಪನೀಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-0962-79. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಪ್ರಕೃತಿ ಅಚ್ಚರಿಗಳನ್ನ ನಾವು ನೋಡ್ತಾ ಹೋದ್ರೆ ಎಷ್ಟೊಂದು ಸಿಗುತ್ತೆ. ಅಂತಹದ್ರಲ್ಲಿ ನಾವು ನೋಡೋ ಹಾಗೆ ಕಣ್ಣಿಗೆ ಕಾಣುವಂತಹ ಮಿಂಚು, ಗುಡುಗು, ಸಿಡಿಲು, ಬೆಟ್ಟ, ಗುಡ್ಡ, ಹಾಗೆ ನದಿ, ಸರೋವರಗಳು, ಸಮುದ್ರಗಳು, ಈ ಥರದ ಎಷ್ಟೊಂದು ಅಚ್ಚರಿಯ ವಿಚಾರಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅಂತಹದ್ರಲ್ಲಿ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಈಗ ನಾವು ಹಬ್ಬ ಹರಿದಿನಗಳೆಲ್ಲ ಮಾಡಿದಾಗ ಹಬ್ಬಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ದೀಪಾವಳಿಯಂತಹ ಸಂದರ್ಭಗಳಲ್ಲಿ ಪಟಾಕಿ ಸದ್ದುಗಳನ್ನು ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ನಾವು ಹಚ್ಚಿ ಸಿಡಿಯುವಂತಹ ಪಟಾಕಿ ಸದ್ದನ್ನು ಕೇಳೋದಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ. ಆದರೂ ಕೂಡ ಕೆಲವೊಂದಷ್ಟು ಜನ ಅದರ ಕ್ರೇಜಿಂದ ಪಟಾಕಿಗಳನ್ನು ಬಳಕೆ ಮಾಡ್ತಾರೆ. ಆದರೆ ಪ್ರಕೃತಿಯ ವಿಕೋಪದಿಂದ ಆಗುವಂತಹ ಸದ್ದುಗಳನ್ನು ಅಥವಾ ಬದಲಾವಣೆಗಳನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತ ಕೇಳ್ತಾ ಇದ್ರೆ, ಇವತ್ತು ಮಿಂಚು ಗುಡುಗು ಸಿಡಿಲುಗಳ ಸದ್ದು ಯಾವಾಗಲೂ ಕೇಳುವಂತಹ ಒಂದು ಸ್ಥಳದ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಸ್ಥಳಗಳು ಅಥವಾ ಪ್ರದೇಶಗಳು ನಮ್ಮ ಜಗತ್ತಿನಲ್ಲಿ ಇದೆಯಾ ಅಂತ ನೀವು ಕೇಳೋದಾದರೆ, ಹೌದು, ಈ ರೀತಿ ಗುಡುಗು ಸಿಡಿಲು ಮಿಂಚು ಇರುವಂತಹ ಪ್ರದೇಶಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದು ಯಾವ್ದಾವುದು ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಸೊ ಈಗ ದೀಪಾವಳಿ ಹಬ್ಬ ಅಂತಂದರೆ ನಮಗೆಲ್ಲರಿಗೂ ಖುಷಿನೇ ಇದಿರುತ್ತೆ. ಆ್ಯಂಡ್ ದೀಪಾವಳಿ ಹಬ್ಬದಲ್ಲಿ ನಮಗೆಲ್ಲ ಕೇಳುವಂಥದ್ದು ಜೋರು ಜೋರಾದಂತಹ ಪಟಾಕಿ ಸದ್ದು. ಆದರೆ ನಮ್ಮ ಭೂಪ್ರದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ಒಂದು ಪಟಾಕಿ ಸದ್ದು ಕೇಳದೆ ಇದ್ದರೂ ಕೂಡ ಪ್ರಕೃತಿಯಿಂದ ಆಗುವಂತಹ, ಪ್ರಕೃತಿಯ ವಿಕೋಪದಲ್ಲಿ ಆಗುವಂತಹ ಏನು ಗುಡುಗು ಸಿಡಿಲು ಅನ್ನುವಂತಹ ಶಬ್ದಗಳೇನಿದೆ, ಸೊ ಈ ರೀತಿಯ ಸದ್ದುಗಳನ್ನು ಕೇಳೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈ ಒಂದು ಪ್ರದೇಶಗಳು ಯಾವಾಗಲೂ ಕೂಡ ದೀಪಾವಳಿ ರೀತಿನಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಅಲ್ಲಿ ಯಾವಾಗಲೂ ಕೂಡ ಮಿಂಚು ಗುಡುಗು ಸಿಡಿಲು ಇದ್ದೇ ಇರುತ್ತೆ. ಆ್ಯಂಡ್ ಅಂತಹ ಪ್ರದೇಶಗಳು ಎಲ್ಲಿದೆಯಪ್ಪ ಅಂಥೇಳಿ ನೀವು ಕೇಳ್ತಾ ಇದ್ದರೆ, ಆ ಪ್ರದೇಶಗಳ ಬಗ್ಗೆ ಇವತ್ತು ನಾನು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದು ಎಲ್ಲೆಲ್ಲಿದೆ ಮತ್ತು ಯಾಕೆ ಅಲ್ಲಿ ಈ ಒಂದು ಮಿಂಚು ಗುಡುಗು ಸಿಡಿಲೆಲ್ಲ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ವಿಷಯದ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಳ್ಬೋದು, ಎಲ್ಲಿ ಇದೆ ಏನಿದೆ ಮತ್ತು ಹೇಗಾಗುತ್ತೆ ಅಂಥೇಳಿ. ಅದರ ಜೊತೆಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನೋಡಿ, ಈಗ ದಕ್ಷಿಣ ಅಮೆರಿಕದ ಉತ್ತರದ ಅಂಚಿನಲ್ಲಿ ನಾವು ನೋಡ್ತೀವಿ ಅಂತಂದರೆ ಅಲ್ಲಿ ವೆನಿಜುಲಾ ಎನ್ನುವಂತಹ ಒಂದು ದೇಶ ಇದೆ. ಇದರ ಪೂರ್ತಿ ಹೆಸರನ್ನು ನಾವು ನೋಡ್ತೀವಿ ಅಂತಂದರೆ ಬೊಲಿವೇರಿಯನ್ ರಿಪಬ್ಲಿಕ್ ಆಫ್ ವೆನಿಜುಲಾ ಅಂತ ಹೇಳಿ ಹೇಳ್ತಾರೆ. ಇದರ ಪಶ್ಚಿಮ ಭಾಗದಲ್ಲಿ ನಾವು ನೋಡ್ತೀವಿ ಅಂದರೆ ಕೊಲಂಬಿಯಾ ಎನ್ನುವಂತಹ ದೇಶ ಇದೆ. ಈ ಒಂದು ದೇಶಗಳ ಹೆಸರನ್ನು ನೀವು ಕೇಳಿರ್ತೀರಾ, ಕೊಲಂಬಿಯಾ ಆಗಿರ್ಬೋದು, ಹಾಗೆ ವೆನಿಜುಲಾ ಆಗಿರ್ಬೋದು ಕೇಳಿರ್ತೀರಾ. ಆ್ಯಂಡ್ ಕೊಲಂಬಿಯಾದ ಉತ್ತರ ಭಾಗದಲ್ಲಿ ಕ್ಯಾಂಟಾಟುಂಬಾ ಎನ್ನುವಂತಹ ಒಂದು ನದಿ ಹುಟ್ಟುತ್ತೆ. ಓಕೆನಾ, ಕೊಲಂಬಿಯಾದಿಂದ ಪೂರ್ವ ಅಭಿಮುಖವಾಗಿ 340 ಕಿಲೋಮೀಟರ್ನಷ್ಟು ಈ ಒಂದು ನದಿ ಹರಿದು ವೆನಿಜುಲಾ ಎನ್ನುವ ದೇಶದ ಮರಕೈಬೋ ಎನ್ನುವಂತಹ ಸರೋವರದ ಒಳಗೆ ಹರಿಯುತ್ತೆ. ಈ ಕ್ಯಾಂಟಾಟುಂಬಾ ನದಿ ಏನಿದೆ, ಇದು ಸರೋವರವನ್ನು ಸೇರುವ ಸ್ಥಳದಲ್ಲಿ ಬಹಳಷ್ಟು ಜೌಗು ಪ್ರದೇಶ ಇದೆ. ಆ್ಯಂಡ್ ಈ ಸೀಮಿತವಾದಂತಹ ಜೌಗು ಪ್ರದೇಶದಲ್ಲಿ ವಿಶ್ವದಲ್ಲೇ ಬೇರೆಲ್ಲೂ ಕಂಡು ಬರದೇ ಇರುವಂತಹ ಒಂದು ಅದ್ಭುತವನ್ನು ಇಲ್ಲಿ ಕಾಣಬಹುದು. ಏನಂತಂದರೆ, ಅದೇ ನಾನು ಆಗಲೇ ಹೇಳಿದೆ, ಪ್ರಾಕೃತಿಕವಾಗಿ ದೀಪಾವಳಿ ಹಬ್ಬ ಇಲ್ಲಿ ನಡೀತಾ ಇರುತ್ತೆ ಅಂಥೇಳಿ. ಹೌದು, ನಿಜಕ್ಕೂ ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳ್ಬೋದು. ಮರಕೈಬೋ ಎನ್ನುವಂತಹ ಈ ಒಂದು ಜೌಗು ಪ್ರದೇಶದ ಮೇಲೆ ಸುಮಾರು 5 ಕಿಲೋಮೀಟರ್ನಷ್ಟು ಎತ್ತರದಲ್ಲಿ ದಟ್ಟಣೆಯಾದಂತಹ ಒಂದು ಕಪ್ಪು ಮೋಡಗಳು ರೂಪುಗೊಳ್ತವೆ. ಆ್ಯಂಡ್ ಕತ್ತಲಾದ ಮೇಲೆ ಸುಮಾರು 10 ಗಂಟೆಗಳವರೆಗೆ ನಿರಂತರವಾಗಿ ಮಿಂಚು ಗುಡುಗು ಸಿಡಿಲು ಈ ಒಂದು ಸ್ಥಳದಲ್ಲಿ ಕಾಣಿಸ್ಕೊಳ್ಳುತ್ತೆ. 1 ಗಂಟೆಯ ಅವಧಿಯಲ್ಲಿ ಸುಮಾರು 280 ಸಲ ಈ ಒಂದು ಮಿಂಚು ಗುಡುಗು ಸಿಡಿಲು ಕಂಡು ಬರುತ್ತೆ ಅಂತ ಹೇಳಿ ಒಂದು ಉಲ್ಲೇಖ ಇದೆ. ಹಾಗೆ ಪ್ರತಿ ಸೆಕೆಂಡ್ಗೆ ಕನಿಷ್ಠ 3 ಮಿಂಚುಗಳಾದರೂ ಹೊಡಿತವೆ ಅಂತಲೇ ಹೇಳ್ಬೋದು. ಆ ಒಂದು ಪ್ಲೇಸ್ ಹೇಗಿರುತ್ತೆ, ಎಷ್ಟು ಪವರ್ಫುಲ್ ಆದಂತಹ ಬೆಳಕಲ್ಲಿ ಬೀಳ್ತಾ ಇರ್ಬೋದಲ್ವಾ. ನಾವೆಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಗುಡುಗು ಸಿಡಿಲು ಜೋರಾಗಿ ಬಂತು ಅಂದ್ರೇ ಅಲ್ಲಾಡೋಗ್ಬಿಡ್ತೀವಿ, ಅಷ್ಟೊಂದು ಭಯ ಆಗುತ್ತೆ. ಇಂತಹ ಪ್ರದೇಶಗಳಲ್ಲಿ ಜನ ಹೇಗೆ ವಾಸ ಮಾಡ್ತಾರೆ, ಮತ್ತು ಆ ಒಂದು ಪ್ರದೇಶದಲ್ಲಿ ಆಗುವಂತಹ ಈ ಒಂದು ಗುಡುಗು ಸಿಡಿಲು ಮಿಂಚಿನ ವೇಗ ಏನಿರುತ್ತೆ ಅದು ತುಂಬಾ ಹಾರಿಬಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು 3 ಸೆಕೆಂಡ್ಗೂ ಕೂಡ ಟೈಮ್ ಕೊಡದೇ ಇರೋ ರೀತಿಯಲ್ಲಿ ಮಿಂಚು ಗುಡುಗು ಬಡಿತಾ ಇರುತ್ತೆ ಇಲ್ಲಿ. ಸೊ ಇಂತಹ ಪ್ರದೇಶಗಳು ತುಂಬಾ ವಿಸ್ಮಯಕಾರಿಯನ್ನು ಹೊಂದಿದೆ. ಆ್ಯಂಡ್ ಪ್ರಕೃತಿ ಎಷ್ಟೊಂದು ವಿಚಿತ್ರಗಳನ್ನು ನಮಗೆ ತೋರಿಸುತ್ತೆ ಅಲ್ವಾ. ಸೊ ಹಾಗಾದರೆ ಇದರ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇನ್ನಷ್ಟು ತಿಳಿಸೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನೀವು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೇನಾದ್ರೂ ಈ ಒಂದು ಮಿಂಚು ಗುಡುಗು ಸಿಡಿಲು ಇರುವಂತಹ ಈ ರೀತಿಯ ಸ್ಥಳಗಳಿಗೆ ಕರ್ಕೊಂಡು ಹೋಗಿಬಿಟ್ರೆ ನೀವು ಹೆಂಗೆ ಇರ್ತೀರಾ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ, ನಾವು ಜಗತ್ತಿನಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ಸುತ್ತಾಡ್ತೀವಿ ಅಂತಂದರೆ ಎಲ್ಲ ಕಡೆಗಳಲ್ಲಿ ಕೂಡ ಒಂದೊಂದು ಡಿಫ್ರೆನ್ಸಸ್ನ ಗಮನಿಸ್ಬೋದು. ಆ್ಯಂಡ್ ಪ್ರಕೃತಿಯ ವಿಕೋಪಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ, ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಅಂತಹದರಲ್ಲಿ ನಾವೀಗ ನಮ್ಮ ಸುತ್ತಮುತ್ತ ಎಲ್ಲರೂ ಮಳೆ ಬಂತು ಅಥವಾ ಗುಡುಗು ಸಿಡಿಲಾಯಿತು ಅಂತ ಅಂದರೆ ಸ್ವಲ್ಪ ಭಯ ಬೀಳ್ತೀವಿ. ಆದರೆ ಈ ಒಂದು ಪ್ರದೇಶದಲ್ಲಿ ಎಷ್ಟೊಂದು ಗುಡುಗು ಸಿಡಲು ಆಗುತ್ತೆ ಅಂದರೆ ನಾವು ಅದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿ ಸೆಕೆಂಡ್ಗೆ ಕನಿಷ್ಠ 3 ಸರಿ ಆದರೂ ಮಿಂಚು ಹೊಡೆಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಬೆಳಕು ಅಥವಾ ಈ ಒಂದು ಸದ್ದು ಇರುವಂತಹ ಜಾಗ ಯಾವುದು ಅಂತ ಕೇಳ್ತಾ ಇದ್ರೆ ಅದು ವೆನಿಜುಲಾ ಅಂತ ಹೇಳ್ಬೋದು. ಈ ದೇಶದಲ್ಲಿ ಈ ಒಂದು ವಿಚಿತ್ರ ಕಾಣಿಸ್ಕೊಳ್ಳುತ್ತೆ ನೋಡಿ. ಇಲ್ಲಿ ಬರುವಂತಹ ನದಿಯಾಗಿರ್ಬೋದು, ಹಾಗೆ ನಾವಿಲ್ಲಿ ನೋಡುವಂತಹ ಈ ಒಂದು ಮಿಂಚು ಗುಡುಗು ಸಿಡಿಲು ಆಗಿರ್ಬೋದು ತುಂಬಾ ವಿಸ್ಮಯಕಾರಿ ವಿಚಾರಗಳನ್ನ ಇಟ್ಕೊಂಡಿದೆ ಅಂತ ಹೇಳ್ಬೋದು. ನಾನಾಗಲೇ ಹೇಳಿದೆ, ಮರಕೈಬೋ ಅನ್ನುವಂತಹ ಒಂದು ಜವಗು ಪ್ರದೇಶದ ಮೇಲೆ ಸುಮಾರು 5 ಕಿಲೋಮೀಟರ್ ಎತ್ತರದಲ್ಲಿ ದಟ್ಟಣೆಯಾದಂತಹ ಒಂದು ಕಪ್ಪು ಮೋಡಗಳು ರೂಪುಗೊಳ್ಳುತ್ತವೆ. ಅದಾದ ನಂತರದಲ್ಲಿ ಕತ್ತಲಾದ ಮೇಲೆ ಸುಮಾರು 10 ಗಂಟೆಗಳವರೆಗೆ ನಿರಂತರವಾಗಿ ಮಿಂಚು ಗುಡುಗು ಸಿಡಿಲು ಇಲ್ಲಿ ಬಡಿಯುತ್ತೆ. ಆ್ಯಂಡ್ 1 ಗಂಟೆಗೆ ಸುಮಾರು 280 ಸಲ ಈ ಒಂದು ಮಿಂಚು ಗುಡುಗು ಸಿಡಿಲು ಕಂಡು ಬರುತ್ತೆ. ಅಂದರೆ ನಾನಾಗಲೇ ಹೇಳಿದಾಗೆ ಪ್ರತಿ ಸೆಕೆಂಡ್ಗೆ ಕನಿಷ್ಠ 3 ಮಿಂಚಾದರೂ ಕಾಣಿಸ್ಕೊಳ್ಳುತ್ತೆ. ಹೀಗೆ 1-2 ದಿನ ಅಷ್ಟೇ ಅಲ್ಲದೆ ವರ್ಷದ 140-160 ರಾತ್ರಿಗಳಲ್ಲಿ ಈ ಒಂದು ಮಿಂಚು ಗುಡುಗು ಸಿಡಿಲುಗಳು ಕಂಡು ಬರುತ್ತೆ. ಅಂದರೆ ನೀವು ಅಸ್ಯೂಮ್ ಮಾಡ್ಕೊಳ್ಳೋದಾದ್ರು, ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರು ಹೇಗೆ ಅಲ್ವಾ? ಸೊ ಎಷ್ಟೊಂದು ಹಾರಿಬಲ್ ಆಗಿರುತ್ತೆ ಆ ಒಂದು ಪ್ಲೇಸ್ ಅಂತಂದರೆ. ಹಾಗಾದರೆ ಈ ದೃಶ್ಯನ ಒಂದು ಸಾರಿನೂ ಕೂಡ ನಮಗೆ ಕಲ್ಪಿಸ್ಕೊಂಡು ನೋಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯವೂ ಕೂಡ ದೀಪಾವಳಿ ಹಬ್ಬದ ಆಚರಣೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ನಿತ್ಯ ದೀಪಾವಳಿಯ ಬಗ್ಗೆ 16ನೇ ಶತಮಾನದಿಂದಲೂ ಕೂಡ ದಾಖಲೆಗಳು ಸಿಗ್ತವೆ. ಮತ್ತು ಈ ಮರಕೈವೋ ಎನ್ನುವಂತಹ ಈ ಒಂದು ಸೀಮಿತವಾದಂತಹ ಜವಗು ಪ್ರದೇಶದಲ್ಲಿ ಮಾತ್ರ ಇಷ್ಟೊಂದು ಗುಡುಗು ಸಿಡಿಲು ಕಾಣಿಸ್ಕೊಳ್ಳುವಂಥದ್ದು. ಹಾಗಾದರೆ ಇಲ್ಲೇ ಯಾಕೆ ಈ ಒಂದು ಗುಡುಗು ಸಿಡಿಲು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಏನು ರೀಸನ್ ಇರ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಬಹಳಷ್ಟು ರೀತಿಯ ರೀಸನ್ಗಳನ್ನ ಕೊಡ್ತಾ ಹೋಗ್ತಾರೆ. ಈ ಪ್ರದೇಶದಲ್ಲಿ ಶೀತಲವಾಗಿ ಹಾಗೆ ಉಷ್ಣ ಮಾರುತಗಳು ನಿರಂತರವಾಗಿ ಸಂಧಿಸ್ತಾ ಇರ್ತವಂತೆ. ಈ ಪ್ರದೇಶದಲ್ಲಿ ಬಂಡೆಗಳಲ್ಲಿ ಯುರೇನಿಯಂ ಎನ್ನುವಂತಹ ಧಾತು ಬಹಳಷ್ಟಿದೆ. ಇದು ಜವಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮೀಥೇನ್ ಅನಿಲ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಹಾಗೆಯೇ ತೈಲ ನಿಕ್ಷೇಪವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿಯೇ ಇದೆಲ್ಲ ಸೇರಿದ ಮೇಲೆ ದೀಪಾವಳಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ನಿತ್ಯವೂ ಕೂಡ ದೀಪಾವಳಿಗೆ ಕಾರಣ ಏನಂತಂದರೆ ಈ ಒಂದು ಮೀಥೇನ್ ಅನಿಲ, ಹಾಗೆ ಈ ಒಂದು ಪ್ರದೇಶದಲ್ಲಿರುವಂತಹ ಬಂಡೆಗಳಲ್ಲಿ ಯುರೇನಿಯಂ ಧಾತು ಕಾಣಿಸ್ಕೊಳ್ಳುವಂಥದ್ದು. ಇದೆರಡೂ ಕೂಡ ಈ ಒಂದು ಗುಡುಗು ಮಿಂಚು ಸಿಡಿಲಿಗೆ ಕಾರಣ ಆಗುತ್ತೆ. ಮತ್ತು ಇದರಲ್ಲಿರುವಂತಹ ಬೇರೆ ಬೇರೆ ಅಂಶಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇದ್ರ ಬಗ್ಗೆ ನಿಮಗೇನಾದ್ರು ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಹೇಗೆ ಅಂದ್ರೆ ನಮ್ಮ ಸಂಖ್ಯೆ 9686869606 0967 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದ್ರ ಮೂಲಕ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯನ ಹೇಳಬೇಕು ಅಂತ ಅಂದರೆ ಈಗ ನಾವು ನಮ್ಮ ಪ್ರಕೃತಿಯನ್ನು ಹೇಗೆ ನೋಡ್ಕೊಳ್ತಿದ್ದೀವಿ ಅಂತ ನಮಗೆಲ್ಲ ಗೊತ್ತೇ ಇದೆ. ಎಷ್ಟೊಂದು ಗಿಡ ಮರಗಳನ್ನ ಕಾಡನ್ನ ನಾಶ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೀತಿಯಲ್ಲಿ ಪ್ರಕೃತಿಯಿಂದ ಉಂಟಾಗುವಂತಹ ಒಂದು ವಿಸ್ಮಯ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಕ್ಕೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ಹಾಳು ಮಾಡ್ತಾ ಇದ್ದೀವಿ ಪ್ರಕೃತಿಯನ್ನು. ಪ್ರಕೃತಿಯಿಂದ ಆಗ್ತದಂತಹ ಈ ಒಂದು ಅದ್ಭುತಗಳನ್ನು ಕ್ರಮೇಣವಾಗಿ ನಾವು ನೋಡೋದಕ್ಕೆ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ನಾವು ಪ್ರಕೃತಿಯನ್ನು ಉಳಿಸೋದಕ್ಕೆ, ಹಾಗೆ ಪ್ರಕೃತಿಯ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು, ಹಾಗೆ ಪರಿಸರವನ್ನು ಸ್ವಚ್ಛಂದವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದು ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ನಾವು ನಿನ್ನೆಯ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿರುವಂತಹ ಮಹಾರಾಜ ಗೃಹ ವೈಭವದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಶಾಪಿನ ಮಾಲೀಕರಾಗಿರುವಂತಹ ಗಣೇಶ್ ಪ್ರಸಾದ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ 36 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಖಂಡಿತವಾಗ್ಲೂ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಗಣೇಶ್ ಪ್ರಸಾದ್ ಅವರ ಬಿಸ್ನೆಸ್ ಜರ್ನಿಯನ್ನ ಮುಂದುವರೆಸೋಣ. ಸರ್, ನಮಸ್ತೆ, ಮತ್ತೊಮ್ಮೆ ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮಲ್ಲಿ ಎಂಪ್ಲಾಯೀಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ. ಹೀಗಿರುವಾಗ ಒಂದು ಬಿಸ್ನೆಸ್ ಅನ್ನುವಾಗ ಅಲ್ಲಿ ಕಸ್ಟಮರ್ ಹಾಗೆ ಎಂಪ್ಲಾಯೀಸ್ ಇಬ್ರು ಕೂಡ ತುಂಬಾ ಮುಖ್ಯ ಆಗ್ತಾರೆ ಆಯ್ತಾ. ನೀವು ಇವರಿಬ್ರನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ?
9: ಇಲ್ಲಿ ನಿಮಗೆ ನಮ್ಮ ಸ್ಟೋರಿನ ಒಳಗುಟ್ಟು ಏನಪ್ಪ ಅಂದರೆ, ಇಲ್ಲಿ ಯಾರೂ ಎಂಪ್ಲಾಯೀಸ್ ಇಲ್ಲ ನಮ್ಮ ಆಫೀಸಲ್ಲಿ, ಎಲ್ಲರೂ ಓನರ್ಸೇ. ಎಲ್ಲರೂ ಓನರ್ಶಿಪ್ ತೊಗೊಂಡೇ ಕೆಲಸ ಮಾಡ್ತಾರೆ. ಇಲ್ಲಿ ನಾವು ಒಂದು ವಾರ ಇಲ್ಲದೆ ಹೋದ್ರೂ ನಮಗಿಂತ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ, ನಮಗಿಂತ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನೇ ನಮ್ಮ ಸ್ಟೋರಲ್ಲಿ ಕೆಲಸದವರು ಅನ್ನೋ ಪದನೇ ನಾವು ಉಪಯೋಗಿಸಲ್ಲ. ಎಲ್ಲ ನಾವೊಂದು ಕುಟುಂಬದವ್ರು ಇದ್ದಂಗೆ. ಹೌದು ಹೌದು ಹೌದು, ಪ್ರತಿ ಒಂದು ಎಲ್ಲಿ ತನಕ ಅಂದರೆ, ಈಗ ನಮ್ಮ ಅಂಗಡಿ ಬೆಳಗ್ಗೆ ಕಸ ಗುಡಿಸಿ ವರ್ಸೋಳು ಬಂದಿಲ್ಲ, ರಜಾ ಹಾಕಿದ್ಲು ಫಾರ್ ಸಮ್ ರೀಸನ್ ಅಂದರೆ, ನಮ್ಮ ಮ್ಯಾನೇಜರು ನಮ್ಮ ಅಕೌಂಟೆಂಟ್ ಒಬ್ಬರು ಗುಡಿಸ್ತಾರೆ, ಒಬ್ಬರು ವರ್ಸ್ತಾರೆ, ಒಬ್ಬರು ದೇವ್ರಿಗೆ ದೀಪ ಹಚ್ತಾರೆ, ಹೂವು ಇಡ್ತಾರೆ. ಆ ಮಟ್ಟದ ಒಂದು ಡೆಡಿಕೇಶನ್ನು ತಾದಾತ್ಮ್ಯತೆಯಿಂದ ಕೆಲಸ ಮಾಡ್ತಾರೆ. ಅವರೂ ಕೂಡ ನಾವೇನೋ ಇಲ್ಲಿ ಕೆಲಸಕ್ಕೆ ಬರ್ತಿದ್ದೀವಿ ಅಂತ ಯಾರೂ ಬರೋಲ್ಲ. ನಮ್ಮ ಅಂಗಡಿ ನಮ್ಮ ಮಹಾರಾಜ ಗೃಹವೈಭವ ಅಂತಲೇ ಬರ್ತಾರೆ. ಇದೇ ನಮ್ಮ ಸ್ಟೋರಿನ ಒಳಗುಂಟು.
8: ಸರ್, ಹಾಗಿದ್ರೆ ಕಾಂಪಿಟೇಷನ್ ಹೇಗಿದೆ? ಈಗ ನೀವೇ ನೋಡ್ತಿರ್ಬೋದು, ಹೋಮ್ ಇಂಟೀರಿಯರ್ಸ್ಗೆ ಅಂತಲೇ ಶಿವಮೊಗ್ಗದಲ್ಲಿ ಸಾಕಷ್ಟು ಶಾಪ್ಸ್ಗಳಿದೆ, ಬೇರೆ ಬೇರೆ ಶಾಪ್ಸ್ಗಳೆಲ್ಲ ಇದೆ. ಹೀಗೆಲ್ಲ ಇರುವಾಗ ಕಾಂಪಿಟೇಷನ್ ಅನ್ನೋದು ಹೇಗಿದೆ ಸರ್?
9: ಮೇಡಮ್, ಕಾಂಪಿಟೇಷನ್ನು ಎಲ್ಲ ಫೀಲ್ಡಲ್ಲೂ ಇದೆ. ಒಬ್ಬನ ಪಾನಿಪುರಿ ಮಾಡೋನಿಗೂ ಇವತ್ತು ಕಾಂಪಿಟೇಷನ್ ಇದೆ, ತರಕಾರಿ ಮಾಡೋನಿಗೂ ಕಾಂಪಿಟೇಷನ್ ಇದೆ, ನಮಗೂ ಕಾಂಪಿಟೇಷನ್ ಇದೆ. ಬೇರೆ ಕಾಂಪಿಟೇಷನ್ಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ನಮಗೆ ಗಾಡ್ ರೇಜ್ ಅನ್ನೋದೊಂದು ಬ್ರ್ಯಾಂಡ್ ಇದೆಯಲ್ಲ, ಈ ಬ್ರ್ಯಾಂಡೇ ನಮಗೆ ಶ್ರೀರಕ್ಷೆ. ನಾನು ಹಾಗಾಗಿ 2006 ನಾನು ಗಡ್ರೇಜ್ ಬ್ರ್ಯಾಂಡಿಗೆ ಎಂಟ್ರ್ ಆಗಿದ್ದು, ಅದು ಹೋಮ್ ಅಪ್ಲೈನ್ಸಸ್ ಡಿಸ್ಟ್ರಿಬ್ಯೂಷನ್. ಇವತ್ತಿಗೆ 20 ಆಯಿತು, ಆಗಸ್ಟ್ 15, 2006 ನಾನು ಇದಕ್ಕೆ ಎಂಟ್ರ್ ಆಗಿದ್ದು. ಆ ಬ್ರ್ಯಾಂಡೇ ನಮಗೆ ಶ್ರೀರಕ್ಷೆ. ಗಾಡ್ರೇಜ್ ಬ್ರ್ಯಾಂಡ್ ಮುಂದೆ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಂಬನ್ನಿ, ಜನ ಗಾಡ್ರೇಜ್ ಅಂತಿದ್ದಂಗೆ ಅವ್ರಿಗೆ ಮೈಂಡಲ್ಲಿ ಒಂದು ಸ್ಟ್ರೈಕ್ ಆಗುತ್ತೆ, ಓ ಗಾಡ್ರೇಜ್ ಅಂತ. ಅದೇ ನಮ್ಮ ಶ್ರೀರಕ್ಷೆ. ಆದರೆ ಅದು ಒಂದೇ ಸಾಲಲ್ಲ, ಜೊತೆಗೆ ನಾವು ಗಳಿಸಿರ್ತಕ್ಕಂಥ ಹೆಸರು, ನಾವು ಇಷ್ಟು ವರ್ಷ ಕಸ್ಟಮರ್ಗಳ ಜೊತೆ ನಡ್ಕೊಂಬಂದಿರೋ ದಾರಿ, ಅವರು ನಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿ, ಪ್ರತಿಯೊಂದು ನನ್ನ ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರೂ ನಮ್ಮನ್ನು ಕಂಡ ಒಂದು ವಿಶೇಷ ಪ್ರೀತಿ. ಏ, ಅಲ್ಲಿ ಹೋಗು. ನಾವು ಬಹಳ ಎಥಿಕ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ, ಅದು ಎಲ್ಲರಿಗೂ ತುಂಬ ಲೈಕ್ ಆಗುತ್ತೆ.
10: ಹಾಗೆ ಗಣೇಶ್ ಪ್ರಸಾದ್ ಅವರೇ, ನಿಮ್ಮ ಒಂದು 36 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ, ಈ ಒಂದು ಜರ್ನಿಯಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು BA ಗ್ರ್ಯಾಜುಯೇಟ್ ಆಗಿದ್ರು ಕೂಡ ವ್ಯಾಪಾರಕ್ಕೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು?
9: ಇಲ್ಲ, ಅಂತೂ ಬೇಕಾದಷ್ಟು ಸಲ ಅನಿಸಿದೆ. ಆ ಥರ ಏನು ಒಂದು ಸಲ ಅನ್ನಿಸ್ತು, ಎರಡು ಸಲ ಅನ್ನಿಸ್ತು ಅಂತಿಲ್ಲ. ನಂಗೆ ಭಾಳ ಜೀವನದಲ್ಲಿ ತೃಪ್ತಿ ಇದೆ. ನಾನು ಏನೋ ಭಾಳ ಏನೋ ಮೌಂಟ್ ಎವರೆಸ್ಟ್ ಏರಿ ಏನೋ ಸಾಧನೆ ಮಾಡಿ ರಾಷ್ಟ್ರಪತಿ ತಗೊಂಡಿದ್ದೀನಿ, ಆ ಥರ ಭಾವನೆ ನನಗೇನು ಬೇಕಾಗಿಲ್ಲ. ಆತ್ಮತೃಪ್ತಿ ಇದೆ ನನಗೆ. ನಾನು ಏನು ಜೀವನದಲ್ಲಿ 10-6 ಜನಕ್ಕೆ ಕೆಲಸ ಕೊಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಗಳಿಸ್ಬೇಕು, ಒಬ್ಬ ಸಜ್ಜನ ವ್ಯಕ್ತಿಯಾಗಿ ಬಾಳಬೇಕು ಅಂತಿದ್ದೆ. ಅಷ್ಟು ನಾನು ಸಂಪಾದನೆ ಮಾಡಿ, ಅದಕ್ಕಿಂತ ನನಗೆ ಇನ್ನೇನು ಆಸೆನೂ ಇಲ್ಲ, ಬೇಡವೂ ಬೇಡ ನಮಗೆ.
10: ಹಾಗೆ ಎಲ್ಲ ಬಿಸ್ನೆಸ್ಸು ಕೂಡ ತುಂಬ ಈಸಿಯಾಗಿ ಹೋಗಲ್ಲ ಸರ್. ನೀವು ಹೇಳ್ದ ಹಾಗೇ ಅಪ್ಸ್ ಆ್ಯಂಡ್ ಡೌನ್ ಎಲ್ಲವೂ ಕೂಡ ಇರುತ್ತೆ. ಈಗ ನೀವು ಹೇಳ್ದಂಗೆ ತುಂಬ ಖುಷಿ ಪಡೋ ವಿಷಯ ಅಂದರೆ ನೀವೀಗ ತೃಪ್ತಿ ಸಿಕ್ಕಿದೆ ನಿಮಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಅಂತ ಹೇಳಿದ್ರಿ. ಹಾಗೆ ಈ 36 ವರ್ಷದಲ್ಲಿ ಯಾವಾಗಲೂ ತುಂಬ ಸವಾಲಾಯಿತು, ತುಂಬ ಚಾಲೆಂಜಿಂಗ್ ಆಯಿತು ಅಂತ ಸಿಚುವೇಶನ್ನು, ಬಿಸ್ನೆಸ್ ನಡೆಸೋಕ್ಕೂ ಕಷ್ಟ ಆಯಿತು ಅಂತ ಯಾವ್ದಾದ್ರು ಸಿಚುವೇಶನ್ಸ್ ಇದೆಯಾ ಸರ್?
9: ಬಂದಿದೆ.
10: ಹ್ಯಾಂಡಲ್ ಮಾಡಿದ್ದೀರಾ?
9: ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಾನು 1,00,000 ರೂಪಾಯಿ ಹೊರಗಡೆ ಔಟ್ಸ್ಟ್ಯಾಂಡಿಂಗ್ ಇರೋದು, ಎನಿ ಟೈಮ್ 2 ಕೋಟಿ ಇರೋದು. ಅಯ್ಯೋ, ಒಂದೊಂದು ಸಲ ಯೋಚನೆ ಆಗ್ಬಿಡೋದು, ಏನಪ್ಪ 2 ಕೋಟಿ ಇದೆ, ಹಬ್ಬದ ಸೀಸನಲ್ಲಿ 2.5 ಕೋಟಿ ಆಗ್ಬಿಡೋದು, ಇವ್ರು ಏನು ಯಾರು ದುಡ್ಡು ಕೊಡದೆ ಹೋದ್ರೆ ಏನು ಮಾಡೋದು, ನಾವೆಲ್ಲ ಬೀದಿ ಫಲ ಆಗ್ಬಿಡ್ತೀವೇನಪ್ಪ ಅಂತ ಭಯನೂ ಆಗೋದು ಒಂದೊಂದು ಸಲ. ಆದರೆ ಎಲ್ಲ ಗುರುಗಳು ಇಟ್ಕೊ ಅವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ನಮಗೊಂದು ನಮ್ಮ ಪ್ರಾಮಾಣಿಕತೆ, ನಮ್ಮ ಡೆಡಿಕೇಶನ್ ಬಗ್ಗೆ ನಮಗೆ ನಮ್ಮ ಆತ್ಮಸಾಕ್ಷಿಗ ನೋಡುವಂಗೆ ನಡೆಯೋದ್ರಿಂದ ಆ ಗುರುಗಳು ಭಗವಂತ ನಮ್ಮ ಕೈ ಬಿಡಲ್ಲ ಅನ್ನೋದು ನಮಗೆ 100% ಗೊತ್ತು. ಅದರ ಒಂದು ಆತ್ಮಸ್ಥೈರ್ಯ, ಆತ್ಮಬಲ, ಅವರ ಶ್ರೀರಕ್ಷೆ, ಮಹಾರಾಜರ ಶ್ರೀರಕ್ಷೆ ನಮ್ಮನ್ನು ನಡೆಸ್ಕೊಂಬಂದಿದೆ. ಹೆಂಗೆ ನಡ್ಕೊಂಬಂದಿದ್ದೀವಿ ನಮ್ಗೆ ಗೊತ್ತಿಲ್ಲ, ಮುಂದೆ ಹೆಂಗೆ ನಡೀತೀವಿ ನಮ್ಗೆ ಗೊತ್ತಿಲ್ಲ. ಆದರೆ ನಮಗೇನು ಅನ್ಯಾಯ ಆಗಲ್ಲ. ಯಾವುದೋ ಒಂದು ತಿಂಗಳು ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಲಾಸ್ ಆಗಿರ್ಬೋದು, ಅದನ್ನು ಮತ್ತೆ ತಕ್ಷಣ ಸರಿದೂಗಿಸ್ಕೊತೀವಿ. ಸರಿದೂಗಿಸ್ತೀವಿ ಅಂದರೆ ಅವರು ಗುರುಗಳು ಸರಿದೂಗಿಸ್ತಾರೆ. ಆದ್ದರಿಂದ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಎದೆ ಗುಂದಬಾರ್ದು. ಮುಖ್ಯವಾಗಿ ಮನುಷ್ಯನಿಗೆ ಇರಬೇಕೇನು ಗೊತ್ತಾ, ಇವತ್ತೇನೋ ದೊಡ್ಡ ಸಂಪಾದನೆ ಮಾಡಿದ್ವಿ, ಭಾಳ ಸಂತೋಷ ಪಡಬಾರ್ದು. ಇವತ್ತೇನೋ ಲಾಸ್ ಆಯಿತು, ದುಃಖ ಪಡಬಾರ್ದು. ಹಾಗಿದ್ದಾಗ ನಾವು ಒಳ್ಳೆ ಬಿಸ್ನೆಸ್ ಮನ್ ಆಗೋಕ್ಕೆ ಬಹಳ ಸಹಕಾರಿಯಾಗುತ್ತೆ. ಆ ಒಂದು ಮನೋಬುದ್ಧಿ ಇರಬೇಕು ಮನುಷ್ಯನಿಗೆ.
10: ಖಂಡಿತ ಸರ್, ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂದ್ರೆ ಮುಂದೆ ಒಂದು ಗುರಿ ಇರಬೇಕಂತೆ, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕಂತೆ. ಸೊ ನಿಮ್ಮ ಈ ಒಂದು ಯಶಸ್ಸಿನ ಪಯಣದಲ್ಲಿ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಒಟ್ಟಿಗಿದೆ, ಅದು ತುಂಬಾ ಖುಷಿಯಾಗುತ್ತೆ. ಹಾಗಿದ್ರೆ ಕೇಳುಗರೆ, ಗಣೇಶ್ ಪ್ರಸಾದ್ ಸರ್ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಹಾಗೆ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಇಂಟೀರಿಯರ್ ಡಿಸೈನ್, ಅದರಲ್ಲೂ ಮನೆ ಎನ್ನುವಾಗ ಮನೆಯಲ್ಲಿ ಅಡುಗೆ ಮನೆ, ಮನೆಯ ಒಂದು ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು. ಮನೆಯಲ್ಲಿರುವಂತಹ ಎಲ್ಲರಿಗೂ ಆಹಾರವನ್ನ ನೀಡುವಂತಹ ಒಂದು ಪುಣ್ಯ ಸ್ಥಳ ಅಂತ ಕೂಡ ಹೇಳ್ಬೋದು. ಹೀಗಿರುವಾಗ ಈ ಒಂದು ಅಡುಗೆ ಮನೆ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಅಥವಾ ಮಾಡ್ಯುಲರ್ ಕಿಚನ್ ಆಗಿರ್ಬೋದು, ಜೊತೆಗೆ ಕಸ್ಟಮೈಸ್ಡ್ ಲಾಕರ್ಸ್ ಇರ್ಬೋದು, ಈ ಎಲ್ಲಾ ಸರ್ವಿಸ್ ಒಂದೇ ಕಡೆ ಸಿಗೋದು ಅಂದ್ರೆ ಅದು ನಮ್ಮ ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿರುವಂತಹ ಮಹಾರಾಜ ಗೃಹ ವೈಭವ. ಇದರ ಮಾಲೀಕರಾಗಿರುವಂತಹ ಗಣೇಶ್ ಪ್ರಸಾದ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಗಣೇಶ್ ಪ್ರಸಾದ್ ಅವರೇ, ಈಗ ಈ ಒಂದು ಸಮಾಜದಲ್ಲಿ ನಾವು ಸಮಾಜದಿಂದ ಏನ್ ಪಡ್ಕೊಂಡಿದೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಟ್ಟಿದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ ಆಯ್ತಾ. ನೀವು ಈ ಒಂದು ಸಮಾಜ ಸೇವೆ ಅಂತ ಏನಾದ್ರೂ ಮಾಡ್ತೀರಾ ಸರ್, ಅಥವಾ ನೀವಾಯ್ತು ನಿಮ್ಮ ಬಿಸ್ನೆಸ್ ಆಯ್ತು ಅಂತ ಇಷ್ಟಕ್ಕೆ ಸೀಮಿತವಾಗ್ಬಿಟ್ಟಿದ್ದೀರಾ?
3: ಮಾಡ್ತೀವಿ, ಅದನ್ನೆಲ್ಲ ಹಿಂಗೆ ಹಿಂಗೆ ಹೇಳಿ ಏನು ಎಲ್ಲೂ ಮಾಡೋದಿಲ್ಲ. ನಮಗೆ ಏನು ಗುರುಗಳ ಸೇವೆ ಮಾಡಬೇಕು ಅದನ್ನು ನಾವು ನಿಷ್ಕಲ್ಮಶ ಭಾವದಿಂದ 24 ಗಂಟೆ ಮಾಡ್ತೀವಿ. ಬರೀ ಇದೇ ಅದೇ ಅಂತಲ್ಲ, ನಾವು ಏನೇ ದುಡಿಮೆ ಮಾಡಿದ್ರು ಅದು ಸದ್ವಿನಿಯೋಗಕ್ಕೆ ಹೊರತು ನಮ್ಮ ಸ್ವಂತಕ್ಕೆ 1% ಉಪಯೋಗಿಸಿದರೆ ಭಾಳ ದೊಡ್ಡದು. ಯಾಕೆಂದ್ರೆ ನಮ್ಗೆ ಇನ್ನೇನು ಆಗಬೇಕಾಗಿಲ್ಲ. ನಮ್ಮ ಹೆಣ್ಮಕ್ಳು ಮದುವೆ ಆಯಿತು, ಇರೋಕ್ಕೊಂದು ಸ್ವಂತ ಮನೆ ಇದೆ, ನಮ್ಮ ಮನೆಯವರು ನಾನು ತೃಪ್ತಿಯಾಗಿ ಜೀವನ ನಡೆಸ್ತಿದ್ದೀವಿ. ಏನು ಸಂಪಾದನೆ ಮಾಡಿಟ್ಟು ನಾವು ಹೋಗ್ತಾ ಏನು DD ಮಾಡಿಸ್ಕೊಂಡು ಹೋಗಲ್ಲ ಅನ್ನೋ ಗಟ್ಟಿ ವಿಚಾರಧಾರೆ ಮನಸ್ಸೊಳಗಿದೆ. ಅದರಿಂದ ಇಲ್ಲಿ ಏನು ಸಂಪಾದನೆ ಮಾಡ್ತೀವಿ? ಸಮಾಜದಿಂದ ಇರ್ಬೋದು, ಗುರುಬಲದಿಂದ ಇರ್ಬೋದು, ದೈವ ಬಲದಿಂದ ಇರ್ಬೋದು, ನಾವೇನು ಸಂಪಾದನೆ ಮಾಡ್ತೀವಿ ಅದನ್ನು ಇಲ್ಲೇ ವಿನಿಯೋಗ ಮಾಡಬೇಕು. ಅದೇ ನಮ್ಮ ಮುಂದಿನ ಜನ್ಮಕ್ಕೆ ಒಂದು ಮಾರ್ಗ ಆಗುತ್ತೆ. ನಾವು ಸುಮ್ಮನೆ ಕೂಡಿಟ್ಟು ಅದನ್ನು ಯಾರೋ ಮಾಡಿದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಆ ತಪ್ಪು ಕಲ್ಪನೆ ನಮ್ಗೆ ಇಲ್ಲೂ ಇಲ್ಲ. ನಮ್ಮ ಗುರುಗಳಿಂದ ನಮ್ಗೆ ಅದೆಲ್ಲ ತಿಳುವಳಿಕೆ ಉಂಟಾಗಿರೋದ್ರಿಂದ ನಾವು ಸಾಕಷ್ಟು ಸಮಾಜದ ಕೆಲಸ ಅನ್ನೋಕ್ಕಿಂತ ಗುರುಗಳ ಕೆಲಸ ಮುಖ್ಯವಾಗಿ ನಮಗೆ ಆಗಬೇಕಾಗಿರೋದು. ಪ್ಲಸ್ ಯಾರೇ ಇಲ್ಲಿ ನಮ್ಮ ಬಾಗಿಲಿಗೆ ಬಂದು ಕಷ್ಟ ಅಂತ ಬಂದರೆ ನಾವು ಯಾರಿಗೂ ಹಾಗೆ ವಾಪಸ್ ಕಳಿಸಲ್ಲ. ಅದು ಮುಂಚೆಯಿಂದನೂ ನಮ್ಮ ತಂದೆ ತಾಯಿ ಕಾಲದಿಂದನೂ ನಾವು ಅದೇ ರೀತಿ ನಡ್ಕೊಂಡು ಬಂದಿದ್ದೀವಿ.
2: ಹಾಗೆ ನೀವೊಬ್ಬರು 36 ವರ್ಷ ಅನುಭವ ಇರುವಂತಹ ಬಿಸ್ನೆಸ್ ಮನ್ ಆಗಿದ್ದು, ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಬರೀ ಇದೇ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಅವರು ಒಂದಿಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದ್ರೆ ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
3: ಮುಖ್ಯವಾಗಿ ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ಈಗ ಅವ್ರ ಜೊತೆ ಇರೋರು ಯಾರೋ ಏನೋ ಒಂದು ಮಾಡಿದ್ರು, ನಾನು ಮಾಡೋಣ ಹಂಗೆ ಮಾಡಬಾರ್ದು. ಮುಖ್ಯವಾಗಿ ಅವ್ರ ಜೀವನದಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಸ್ಫುರಣೆ ಇರಬೇಕು. ನಾನು ಏನಾಗಬೇಕು, ನಾನು ಯಾವ ಬಿಸ್ನೆಸ್ ಮಾಡಬಲ್ಲೆ? ಈಗ ಯಾರಿಗೋ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ, ಆದರೆ ಆರ್ಥಿಕ ಸಂಪನ್ಮೂಲ ಮನೆ ಕಡೆಯಿಂದ ಅಷ್ಟಿರಲ್ಲ, ತಂದೆ ತಾಯಿಗಳಿಂದ ಇರ್ಬೋದು ಯಾರಿಂದ ಅಷ್ಟಿರಲ್ಲ. ನಾವು ಸುಮ್ಮನೆ ಏನೋ ಒಂದು ಆಸೆ ಇಟ್ಕೊಂಡು ಅವ್ರಿಗೆಲ್ಲ ಹಿಂಸೆ ಮಾಡಿ ಅವ್ರಿಗೆಲ್ಲ ಸಾಲ ಮಾಡಿಸಿ ಹಾಗೆಲ್ಲ ಮಾಡ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದರಿಂದ ನಾವು ಮಾಡೋ ನಮಗೆ ಅಪೇಕ್ಷೆ

0: ಬೇರೆ ಕಂಪ್ನಿ ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗಿ ಅದರಲ್ಲೊಂದಿಷ್ಟು ಕೂಡಿಟ್ಕೊಳ್ರಿ, ಒಂದು 5-6 ವರ್ಷ 10 ವರ್ಷ ಮಾಡಿ, ಆಮೇಲೆ ಮತ್ತೆ ಬಿಸ್ನೆಸ್ ಮಾಡಿ. ಅದರೇನು ತಪ್ಪೇನಿಲ್ಲ. ಇವತ್ತೇನೋ ಮನಸ್ಸಿಗೆ ಬಂತು ಇವತ್ತೇ ಮಾಡಬೇಕು ಅಂತಿಲ್ಲ. ಆಮೇಲೆ ಈಚೆಗೆ ಏನಾಗಿದೆ, ಇವತ್ತೊಂದು ಬಿಸ್ನೆಸ್ ಶುರು ಮಾಡಿದ್ರೆ ಇನ್ನು 5 ವರ್ಷಕ್ಕೆ ಅದು ಔಟ್ಡೇಟೆಡ್ ಆಗಿಬಿಡುತ್ತೆ. ಆ ಥರ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತೀವಿ. ಆದ್ದರಿಂದ ಹುಷಾರಾಗಿ ಹೆಜ್ಜೆ ಇಡಿ ಅಂತ ಹೇಳ್ತೀನಿ ನಾನು ಯುವಕರಿಗೆ. ಇವತ್ತೇನೋ ಕಂಪ್ಯೂಟರ್ ಬಿಸ್ನೆಸ್ ಮಾಡ್ತಿರ್ತಾರೆ, ಈ AI ಬಂದಿರೋದ್ರಿಂದ ಕಂಪ್ಯೂಟ್ರು ಸಾಫ್ಟ್ವೇರ್ ಎಲ್ಲ ಈಗ ಹೋಗ್ಬಿಡುತ್ತೆ ಇನ್ನೊಂದು 4-5 ವರ್ಷಕ್ಕೆ. ಹಾಗೆ ಹುಷಾರಾಗಿ ಬಹಳ ಮುಂದಾಲೋಚನೆ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿ ಅನ್ನೋದು ನಾನು ಅವರಿಗೆ ಸಲಹೆ ಕೊಡ್ತೀನಿ.
1: ಖಂಡಿತವಾಗ್ಲು ತುಂಬ ಒಳ್ಳೆಯ ಕಿವಿ ಮಾತನ್ನು ನೀಡಿದ್ರಿ. ಹಾಗೆ ನಿಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಹೋಮ್ ಡೆಕೋರ್ಸ್ ಆಗಿರ್ಬೋದು ಅಥವಾ ಕಸ್ಟಮೈಸ್ಡ್ ವಾಲ್ ರಬ್ಸು ಜೊತೆಗೆ ಮಾಡ್ಯುಲೇಟೆಡ್ ಕಿಚನ್ಸ್ಗಳು ಎಲ್ಲವೂ ಕೂಡ ಇದ್ರೂ ಕೂಡ ಜನ ಯಾಕೆ ನಮ್ಮ ಶಿವಮೊಗ್ಗದ ಮಹಾರಾಜ ಗೃಹ ವೈಭವಕ್ಕೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಸರ್?
0: ಮೇಡಮ್, ಮೊದಲನೇದಾಗಿ ನಮ್ಮದು ಗಾಡ್ರೇಜ್ ಬ್ರ್ಯಾಂಡು, ಎರಡನೇದಾಗಿ ನಮ್ಮದು 15 ವರ್ಷ ಗ್ಯಾರಂಟಿ ವಾರಂಟಿ ಇದೆ. ಅದು ಅಲ್ಲದಲೇ ನಾವು ಕೂಡ ಪ್ರತಿ ಕಸ್ಟಮರ್ಗೂ ಎಕ್ಸ್ಟ್ರಾ ಕೇರ್ ತಗೋತೀವಿ. ಕೇರ್ ತೊಗೊಂಡು ಇವತ್ತೇನೋ ಒಂದು ಕಿಚನ್ ಫಿಟ್ ಮಾಡಿದ್ವಿ, ಮುಗೀತು, ಗೃಹಪ್ರವೇಶ ಆಯಿತು, ಮತ್ತೊಂದು ವಾರ ಬಿಟ್ಟು ಗೃಹಪ್ರವೇಶ ಆದಮೇಲೆ ಫೋನ್ ಮಾಡ್ತೀವಿ, ಗೃಹಪ್ರವೇಶ ಎಲ್ಲ ಮುಗೀತಾ, ನೆಂಟರೆಲ್ಲ ಹೋದ, ಹಾಂ ಈಗ ನಾವು ಬಂದು ಇನ್ನೊಂದ್ಸಲ ರೀಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಈ ಮಟ್ಟದ ಕೇರ್ ತಗೋತೀವಿ ನಾವು. ಅದು ಅವ್ರಿಗೆಲ್ಲ ಬಹಳ ಮನಸ್ಸಿಗೆ ಮುದ ಕೊಡೋವಂಥದ್ದು. ದುಡ್ಡು ಒಂದೇ ಅಲ್ಲ, ಅವ್ರು ದುಡ್ಡು ಕೊಟ್ಟಿರ್ತಾರೆ, ನಾವು ಕಿಚನ್ ಕೊಡ್ತೀವಿ, ಫಿಟ್ ಮಾಡ್ತೀವಿ, ಒಂದು ಬೊಕ್ಕೆ ಕೊಡ್ತೀವಿ, ಬಂದುಬಿಡ್ತೀವಿ, ಅದು ಮುಖ್ಯ ಅಲ್ಲ ನಮಗೆ. ನಾವು ಮತ್ತೆ ಅವರಿಗೆ ಕೇಳ್ತೀವಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಗಳು ಯಾರೇ ಫ್ರೀ ಇದ್ರೂ, ಯಾವತ್ತಾರ ಫ್ರೀ ಇದ್ದರೆ ನಾವೊಂದು ಲಿಸ್ಟ್ ಮಾಡಿಟ್ಟಿರ್ತೀವಿ ಹಳೆ ಕಿಚನ್ ಅವ್ರದ್ದೆಲ್ಲ. ಅವತ್ತು ಅವ್ರನ್ನ ಸುಮ್ಮನೆ ಕೂರಿಸಲ್ಲ ನಾವು. ಆ ಹಳೆ ಕಿಚನ್ಗೆ ಫೋನ್ ಮಾಡಿ, ಸರ್ ಏನಾದ್ರೂ ಕಂಪ್ಲೇಂಟ್ ಇದೆಯಾ, ಏನೂ ಇಲ್ಲದೆ ಹೋದ್ರೂ ನಾವು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೋಗಿ ಎಲ್ಲ ವ್ಯಾಕ್ಯೂಮ್ ಮಾಡಿಬಿಟ್ಟು ಒಂದ್ಸಲ ಎಲ್ಲ ಹಾಕಿ ತೆಗೆದು ಸ್ಲೋ ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಕೆಲಸ ಮಾಡ್ತಿದ್ಯಾ ನೋಡಿ ಒಂದು ಸೈನ್ ಹಾಕಿಸ್ಕೊಂಡು ಬರ್ತಾರೆ. ಅದೆಲ್ಲ ಕಸ್ಟಮರ್ಸಿಗೆ ತುಂಬ ಖುಷಿ. ನಮ್ದು ಹೇಳಿದ್ನಲ್ಲ, ನಾವು ಮಾರೋದ್ರಲ್ಲಿ ಎಷ್ಟು ಮಾರ್ತೀವೋ ಅದರ 10 ಪಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆ ಗಮನ ಕೊಡ್ತೀವಿ. ಹಾಗಾಗಿ ಜನ ನಮ್ಮ ಹತ್ರ ಬರ.
1: ನಿಜ ಸರ್. ಹಾಗೆ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ, ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್?
0: ಇಲ್ಲ, ತುಂಬ ಚೆನ್ನಾಗಿ ನೀವು ಇನ್ಸ್ಟೆಂಟಾಗಿ ಇಷ್ಟೊಂದು ಪ್ರಶ್ನೆ ಕೇಳಿದ್ರಿ. ನೀವು ಭಾಳ ಬುದ್ಧಿವಂತ ಇದ್ದೀರಾ, ಅದರಲ್ಲಿ ಏನು ಅನುಮಾನ ಇಲ್ಲ. ದೇವರು ನಿಮಗೂ ಒಳ್ಳೇದು ಮಾಡಲಿ, ಇನ್ನೂ ನಿಮ್ಗೆ ಒಳ್ಳೆ ಫ್ಯೂಚರ್ ಸಿಗಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಭಾಳ ಸಂತೋಷ ಆಯಿತು.
1: ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ 36 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
0: ನಮಸ್ಕಾರ, ಧನ್ಯವಾದಗಳು ನಿಮಗೂ ಕೂಡ.
1: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಗಣೇಶ್ ಪ್ರಸಾದ್ ಅವರು ಅವರ 36 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಅವರು ಹೇಳ್ತಾ ಇದ್ರು ಒಂದು ಬಿಸ್ನೆಸ್ಸಲ್ಲಿ ಹೇಗೆಲ್ಲ ಇರುತ್ತೆ, ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಎಲ್ಲವೂ ಇರುತ್ತೆ, ಖುಷಿ ಪಡೋ ಸಮಯನೂ ಇರುತ್ತೆ, ಹಾಗೆ ಚಾಲೆಂಜಿಂಗ್ ಟೈಮ್ ಕೂಡ ಇರುತ್ತೆ ಅಂತ. ಇನ್ನು ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರು. ಹಾಗೆಯೇ ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಕೂಡ ಒಳ್ಳೆಯ ಕಿವಿ ಮಾತನ್ನು ನೀಡಿದ್ರು ಅಲ್ವಾ? ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ಕೇಳುಗರೆ ನಿಮಗೂ ಕೂಡ ನಿಮ್ಮ ಮನೆಯ ಅಡಿಗೆ ಮನೆಯನ್ನು ರಿನೋವೇಟಿವ್ ಮಾಡಿಸ್ತಾ ಇದ್ರು ಅಂತಾನು, ಅಥವಾ ಒಂದು ಒಳ್ಳೆ ಲಾಕರ್ ಬೇಕು ಅಂತಾನು, ಅಥವಾ ಒಂದು ಅಡಿಗೆ ಮನೆಯ ಅಂದವನ್ನು ಹೆಚ್ಚು ಮಾಡಲಿಕ್ಕೆ ಹೋಮ್ ಇಂಟೀರಿಯರ್ ಮಾಡಿಸ್ಬೇಕು ಅಂತಿದ್ರೆ, ಖಂಡಿತವಾಗ್ಲೂ ನಮ್ಮ ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿರುವಂತಹ ಮಹಾರಾಜ ಗೃಹ ವೈಭವಕ್ಕೆ ಒಮ್ಮೆ ಭೇಟಿ ನೀಡಿ. ಓಕೆನಾ? ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ನಾನು ನಿಮ್ಮ RJ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ

ಅದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡು ನಂತರ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಳ್ತಾರೆ. ಸೊ ಸೇರಿಕೊಂಡ ನಂತರದಲ್ಲಿ ಇವರು ಬಹಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಮೂಲತಃ ಕೃಷಿಯ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಯ ಬಗ್ಗೆನೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸೊ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಜೊತೆಯಲ್ಲಿ ಕೃಷಿಯ ಕಡೆಗೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ, ಸೊ ಇವರಿಗಿದ್ದಂತಹ ಕೃಷಿಯ ಮೇಲಿನ ಆಸಕ್ತಿ, ಸೊ ಇವರ ತಂದೆಯವರು ಕೂಡ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವರು ಮಾಡ್ತಾ ಇದ್ದಂತಹ ಕೃಷಿಯಲ್ಲಿ ಸೊ ಬೆಳೆಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿಯ ಲಾಭಗಳು ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಹಣ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಇವರು ಕೃಷಿನಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ತಮ್ಮ ಪಣವನ್ನು ತೊಟ್ಟು ಸೊ ಕೃಷಿಗೆ ಬರ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಕೃಷಿಯ ಕಡೆಗೆ ಬಂದು ಕೃಷಿಯಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕುವಂಥದ್ದು, ಸೊಪ್ಪುಗಳನ್ನು ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆನಂತರ ಅವರು ಒಂದು ಕೃಷಿನಲ್ಲಿ ಉಪಾಯವನ್ನು ಕಂಡುಕೊಂಡು ಸೊ ಸೀಸನ್ ಆಗಿ ಬರುವಂತಹ ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಕೋದ್ರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವರಿಗಿರುವಂತಹ 60 ಎಕರೆಯ ಕೃಷಿ ಭೂಮಿನಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳನ್ನು ಮಾಡ್ತಾ ಇದರೊಂದಿಗೆ ಹಣ್ಣಿನ ಗಿಡಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಅನ್ನೋದು ಇವರ ಮಾತಾಗಿದೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ಉತ್ತಮವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಮತ್ತು ಪ್ರತಿ ಸೀಸನ್ಗೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ನೋಡ್ಬೋದು, ಈಗ ತರಕಾರಿಗಳಂತ ಬಂದರೆ ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ತರಕಾರಿಗಳು ಅಷ್ಟೇ ಅಲ್ಲದೆ ಸೊಪ್ಪುಗಳನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಇವರು ಬೆಳೆಸಿರುವಂತಹ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ, ಅರವೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳೆಸಿ ಮಾರಾಟವನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ರೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಮತ್ತೆ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದು ಇವರು ಮಾಡ್ತಾ ಇರುವಂತಹ ಕೃಷಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲೇ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹೇಗೆ ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಯಿತು, ಮತ್ತು ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದರೆ, ಮತ್ತು ಆ ಬೆಳೆಗಳಿಗೆ ಯಾವ ರೀತಿ ಪೂರಕವಾಗಿ ಕೃಷಿ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸ್ಕೊಡೋಕೆ ಇರುವಂತಹ ಇವರು ಕೋಲಾರ ಜಿಲ್ಲೆಯವರು. ಸೊ ಇವರು ಶಾಂತಮೂರ್ತಿ, ಮೊದಲಿಗೆ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿಯ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ, ನಾಡಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ಕೃಷಿಯ ಬಗ್ಗೆ ಕೋಲಾರದ ಶಾಂತಮೂರ್ತಿ ಅವರು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ತಮ್ಮ ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಕೃಷಿಯ ಕಡೆಗೆ ಬಂದು ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ, ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಕೃಷಿಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿ ಸ್ಫೂರ್ತಿಯಾಗಿರುತ್ತೆ. ಯಾಕೆಂತಂದರೆ ಇವರ ತಂದೆಯವರು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಹಲವಾರು ಬಾರಿ ಅದರಲ್ಲಿ ಲಾಸ್ನ ಕಾಣ್ತಾರೆ. ಅಂದರೆ ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೆದ ನಂತರದಲ್ಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಸಿಗೋದಿಲ್ಲ, ಕೆಲವೊಂದ್ಸರಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅವರ ಭೂಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಇರಲ್ಲ ಅಥವಾ ಆದಾಯ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವರು ಕೃಷಿನಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅಥವಾ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ ಕೃಷಿ ಭೂಮಿನಲ್ಲಿ ಬಂದು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ನಂತರ ಕೃಷಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇವರು ಕಂಡುಕೊಂಡಿರುವಂತಹ ಈ ಉಪಾಯ ಏನಿದೆ, ಇವರ ಕೃಷಿನಲ್ಲಿ ಇದುವರೆಗೂ ಕೂಡ ಲಾಸ್ ಅನ್ನೋದನ್ನು ಕಂಡೇ ಇಲ್ಲ, ಹೆಚ್ಚಿನವಾದಂತಹ ಲಾಭವನ್ನೇ ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸೀಸನಲ್ ಆಗಿ ಸಿಗುವಂತಹ ತರಕಾರಿ ಹಣ್ಣುಗಳನ್ನು ಅಥವಾ ಸೊಪ್ಪುಗಳನ್ನು ಬೆಳೆದು ಇವರು ಆದಾಯವನ್ನು ಗಳಿಸ್ತಾ ಇರೋದು ಮತ್ತು ಲಾಭವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗಾದರೆ ನೀವು ಇದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀರಾ ಅಂತಂದರೆ ನೀವು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ತೀರಾ ಮತ್ತು ಬೆಳೆಗಳಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಭೂಮಿಗೆ ತಕ್ಕ ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ, ನೀವು ಕೂಡ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ತಪ್ಪದೇ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಯ್ಸ್ ಮೆಸೇಜ್ನ ಅಥವಾ ಮೆಸೇಜ್ನ ಕೂಡ ಮಾಡಿ ನೀವು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609769 ಈ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯವರು ಶಾಂತಮೂರ್ತಿ. ಸೊ ಬನ್ನಿ ಹಾಗಿದ್ರೆ ಇವರ ಜೊತೆಯಲ್ಲಿ ಮಾತಾಡೋಣ. ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಸೊ ಲಾಸ್ ಆಗ್ತಾ ಇದ್ದಂತಹ ಇವರ ಕೃಷಿ ಭೂಮಿ ಈಗ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವ್ರ ಹತ್ರಕ್ಕೆ ಮಾತಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೋದಾ, ಹೇಗೆ ನಿಮ್ಮ ಕೃಷಿಯ ಜೀವನ ಆರಂಭ ಆಯಿತು ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಾನು BE MTech ಮಾಡಿ ಒಂದು 10-12 ವರ್ಷವರೆಗೂ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮದು ಜಮೀನಿತ್ತು 60 ಎಕರೆ. ಸೊ ಒಂದು ಕೃಷಿಯಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಬಂದು ಲಾಸ್ಟ್ 3 ಇಯರ್ಸಿಂದ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಗೊಂಡು ಸೊ ಇದರಲ್ಲಿ ಏನಾಗುತ್ತೆ ಅಂತಂದು ನಮ್ಮ ತಂದೆಯವರು ಮಾಡುವಾಗ ಎಲ್ಲನೂ ಬಂದು ಎಲ್ಲರೂ ಹಾಕಿ ಬಿತ್ತನೆ ಎಲ್ಲರೂ ಹಾಕಿ ತರಕಾರಿ ಎಲ್ಲ ಹಾಕಿ ಲಾಸು ಲಾಭ ಬಂತಾಯಿತು. ಆಮೇಲೆ ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದೆ, ಯಾವಾಗ ಯಾವಂಥ ಸೀಸನ್ನಲ್ಲಿ ಏನು ಕ್ರಾಪ್ ಹಾಕಬೇಕು, ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಯಾವಂಗೆ ದುಡ್ಡು ಮಾಡೋದಂತ ಯೋಚನೆ ಮಾಡಿ ಪ್ಲ್ಯಾನಿಂಗು ಪ್ರಾಸೆಸ್ಸು ಮುಂಚೆನೇ ಮಾಡಿಕೊಂಡು ಆಮೇಲೆ ಒಂದೊಂದು ಬೆಳೆನೂ ಹಾಕ್ತಾಯಿದ್ದೀನಿ. ನಾನು ಮಿನಿಮಮ್ ಎವ್ರಿ ಸೀಸನ್ ಅಂದರೆ 3 ತಿಂಗಳ ಪೀರಿಯಡಲ್ಲಿ ಒಂದೊಂದು ಕ್ರಾಪ್ ತೆಗಿತೀವಿ ವೆಜಿಟೇಬಲ್ಸು, ಎವ್ರಿ ಸೀಸನ್ಗೆ 20 ಎಕರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಇನ್ನು 20 ಎಕರೆಗೆ ಹಾರ್ವೆಸ್ಟಿಂಗ್ ಮಾಡೋದು, ಇನ್ನು 20 ಎಕರೆಗೆ ನೆಕ್ಸ್ಟ್ ಸೋವಿಂಗ್ ಮಾಡೋ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ 2.5 ಇಯರಿಂದ ನಾನು ಯಾವುದೊಂದು

0: ಬೆಳೆಯಿಂದ ನನ್ನ ಕೈಯಿಂದ ದುಡ್ಡು ಅದು ಹೋಗಿಲ್ಲ, ಅಷ್ಟೊಂದು ಲಾಭ ಮಾಡಿದ್ದೀವಿ. ನಾನೇನು ಹೇಳೋದಂದರೆ ರೈತರಿಗೆಲ್ಲರಿಗೂ, ಯಾರೋ ಏನೋ ಮಾಡ್ತಾರೆ, ಇವತ್ತು ಟೊಮೊಟೊ ರೇಟ್ನ ಟೊಮೊಟೊ ಹಾಕಬೇಕು, ಕ್ಯಾರೆಟ್ ರೇಟ್ ಕ್ಯಾರೆಟ್ ಹಾಕಬೇಕು, ಆ ಥರ ಮಾಡಬಾರ್ದು. ಸೊ ಯಾವಾಗ ಹಬ್ಬ ಬರುತ್ತೆ, ಯಾವಾಗ ತಿಂಗಳಲ್ಲಿ ಮುಹೂರ್ತಗಳು ಜಾಸ್ತಿ ಇರುತ್ತೆ, ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಕ್ರಾಪ್ ಪೀರಿಯಡ್ ಎಷ್ಟು, 60 ಡೇಸಾ 90 ಡೇಸಾ ಅಂತ ಮಾಡ್ಕೊಂಡು ಅದಕ್ಕೆ ತಕ್ಕಂತಾಗಿ ಡೇ ಒನ್ನಿಂದ ಕೌಂಟ್ ಮಾಡಿಕೊಂಡು ಅದನ್ನು ದಾಸ್ಯದಿಂದ ನೋಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ರೈತರು ಲಾಸ್ ಅನ್ನೋದು ನೋಡಿದಿರ ಬೆಳೆ ಚೆನ್ನಾಗಿ ಮಾಡ್ಬೋದು.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಅವರು ಮಾತಾಡ್ತಾ ಇದ್ರು. ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಏನಿದೆ, ಇದರಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೆಸ್ತಾ ಇದ್ದಾರೆ. ಸೊ ತರಕಾರಿ ಸೊಪ್ಪುಗಳ ಜೊತೆನಲ್ಲಿ ಇವ್ರೇನು ಮಾಡ್ತೀರ ಅಂತಂದರೆ, ಅವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು, ಜೊತೆಗೆ ಇವರಿಗೆ ಎಲ್ಲಿ ಲಾಸ್ ಆಗಿತ್ತು, ಲಾಭ ಬಂದಿತ್ತು, ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಿ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತಾಗಿದೆ. ಇದರ ಜೊತೆಯಲ್ಲಿ ಇವರು ಮುಖ್ಯವಾಗಿ ಅಳವಡಿಸ್ಕೊಂಡಿರುವಂಥದ್ದು ಅಂದರೆ, ಸೊ ಸೀಸನಲ್ ಆಗಿ ಯಾವ ರೀತಿಯ ತರಕಾರಿಗಳನ್ನ ಯಾವ ರೀತಿಯ ಸೊಪ್ಪುಗಳನ್ನ ಬೆಳಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರೋದು ಇವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ, ಮತ್ತು ಉತ್ತಮವಾದಂತಹ ಲಾಭವನ್ನು ಕೂಡ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವರ ಕೃಷಿನಲ್ಲಿ ಮಾಡ್ತಿರುವಂತಹ ತರಕಾರಿಗಳೇನೇನು, ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಶಾಂತಮೂರ್ತಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರಕಾರಿ ಬೆಳೆಗಳ ಜೊತೆಯಲ್ಲಿ ಸೊಪ್ಪುಗಳನ್ನು ಬೆಳೆದು ಸೊ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ಕೋಲಾರದ ಶಾಂತಮೂರ್ತಿ ಅವರು. ಸೊ ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ತಮ್ಮ ಆಸೆಯಂತೆ ಕೃಷಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಸೊ ಕೃಷಿನಲ್ಲಿ ಕೂಡ ಉತ್ತಮವಾದಂತಹ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಹೇಗೆ ಆದಾಯ ಗಳಿಸ್ತಾ ಇದ್ದಾರೆ, ಮತ್ತೆ ಅವರು ಮಾಡ್ತಿರುವಂತಹ ಕೃಷಿನಲ್ಲಿ ಇರುವಂತಹ ಪದ್ಧತಿಗಳೇನೇನು, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಶಾಂತಮೂರ್ತಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಸೊ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡಿದ್ರಾ ಅಂತೇಳಿ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ತರಕಾರಿಗಳನ್ನ ಮಾಡಿದ್ರ, ಮತ್ತೆ ಪ್ರಮುಖವಾಗಿ ಯಾವ ತರಕಾರಿನ ಮಾಡಿದ್ರ, ಮತ್ತೆ ಸೀಸನ್ ವೈಸ್ ತರಕಾರಿಗಳನ್ನ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಹೇಗೆ ಯಾವ್ಯಾವ ತರಕಾರಿಗಳನ್ನ ಬೆಳಿತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಎರಡು ಟೈಪ್ ಆಫ್ ಕ್ಯಾರೆಟ್ ಸೀಸನ್ ಇದೆ ನಮಗೆ, ಒಂದು ವಿಂಟರ್ ಸೀಸನ್, ಇನ್ನೊಂದು ಸಮ್ಮರ್ ಸೀಸನ್. ವಿಂಟರ್ ಸೀಸನಲ್ಲಿ ನವಂಬರ್ ಆರ್ ಡಿಸೆಂಬರಲ್ಲಿ ಸೋಯಿಂಗ್ ಮಾಡ್ಕೊತೀವಿ, ಸಮ್ಮರ್ ಸೀಸನಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್, ದೀಸ್ ಟು ಸೀಸನಲ್ಲಿ ಮಾಡ್ಕೊತೀವಿ. ಸೊ ವಿಂಟರ್ ಸೀಸನಲ್ಲಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಮೇಯ್ನ್ ಬೇಸ್ ಥಿಂಕ್ ಮಾಡ್ತೀವಿ. ಸೊ ರೈನಿ ಸೀಸನ್ ಏನಾದರೂ ಡಿಸೆಂಬರಲ್ಲಿ ರೈನ್ ಚೆನ್ನಾಗಿದ್ದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇರುತ್ತೆ ಫೆಬ್ರವರಿ ಮಾರ್ಚಲ್ಲೆಲ್ಲನೂ. ಸೊ ಆಫ್ಟರ್ ದಟ್ ಸಮ್ಮರ್ ಸೀಸನಲ್ಲಿ ಮಾರ್ತೀವಿ. ಸಮ್ಮರ್ ಸೀಸನ್ ನಮ್ಗೆ ಅನುಕೂಲ, ವಾತಾವರಣ ತುಂಬ ಅನುಕೂಲ ಆಗಿರ್ತದೆ. 30 degrees ಆ 32 degrees ಡೇ ಟೈಮಲ್ಲಿ, 19-20 degrees ನೈಟ್ ಟೈಮಲ್ಲಿ ಇರುತ್ತೆ. ಸೊ ಜರ್ಮಿನೇಷನ್ ಸೂಪರಾಗಿ ಬರ್ತದೆ ಈ ಕಡೆ ಎಲ್ಲನೂ. ಆಫ್ಟರ್ ಸೇವಿಂಗ್ ಫಸ್ಟ್ ಡೇ ಟು 6th day ನೋಡಿಬಿಟ್ಟು, 6th day ಹರ್ಬಿಸೈಡ್ ಹೊಡೆದು 10th or 12th day ಫುಲ್ ಜರ್ಮಿನೇಷನ್ ಬಂದಿದೆ ಅಂತ ನೋಡಿಬಿಟ್ಟು ಆಮೇಲೆ ಕ್ರಾಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಫ್ಟರ್ 25th day ಮತ್ತೆ ನಾವು ಕಳೆ ತೆಗೆಯೋಕ್ಕೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಆಫ್ಟರ್ 30 days ಸ್ವಲ್ಪ ಲೈಟಾಗಿ ಫರ್ಟಿಲೈಸರ್ಲ್ಲಿ ಕೊಡ್ತೀವಿ. ನೋ ಹೆವಿ ಫರ್ಟಿಲೈಸರ್ ವಿ ವಿಲ್ ಯೂಸ್ ಫಾರ್ ದಿಸ್ ಕ್ಯಾರೆಟ್. 60 days ಆದಮೇಲೆ ನಾವು ಈ ಥರ ಕಿತ್ತು ನೋಡ್ತೀವಿ. ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಕ್ಯಾರೆಟ್, ಸೊ ಏನಾದರೂ ರೋಗ ಬಂದಿದೆಯಾ, ಬೋರೋನ್ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಫ್ಟರ್ 10 days ಅದಕ್ಕೆ ಏನು ಬೇಕೋ ಎಲ್ಲನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋವಿಂಗ್ 70 days ನಾವು ಒಳ್ಳೆ ರೇಟ್ಗೆ ಕೊಟ್ಟಿದ್ವಿ ಇದುವರೆಗೂ.
2: ಓಕೆ ಸರ್, ಹಾಗಾದರೆ ಈಗ ಕ್ಯಾರೆಟ್ಗೆ ಖರ್ಚೆಲ್ಲ ಹೇಗೆ ಬರುತ್ತೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಕ್ಯಾರೆಟ್ಗೆ 1 acre $50,000 $50,000-$60,000 ಖರ್ಚು ಬರ್ತದೆ. ಆಫ್ಟರ್ 70 days ಆದಮೇಲೆ ನಾವು ಮಿನಿಮಮ್ 200-250 bags ತೊಗೊತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ಮಿನಿಮಮ್ 30 rupees ಮ್ಯಾಕ್ಸಿಮಮ್ 70 rupees ಕ್ಯಾರೆಟ್ ಮಾರಿದ್ದೀವಿ. ವಿಂಟರ್ ಸೀಸನಲ್ಲಿ ಮಿನಿಮಮ್ 20-40 rupees ಮಾಡಿದ್ದೀವಿ. ಸೊ ವಿಂಟರ್ ಸೀಸನಲ್ಲಿ ಖರ್ಚು ಭಾಳ ಕಡಿಮೆ ಇರುತ್ತೆ, ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲನೂ ಕಡಿಮೆ ಯೂಸ್ ಮಾಡ್ತೀವಿ. ಓನ್ಲಿ ಸಮ್ಮರ್ ಸೀಸನ್ ಮಾಡಿದ್ರೆ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಸೊ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಂದರೆ 34 degrees ಹೊರತು ಇರುತ್ತೆ ನಮ್ಮ ಏರಿಯಾದಲ್ಲಿ. ಕ್ಯಾರೆಟಲ್ಲಿ ಒಳ್ಳೆ ಲಾಭ ನೋಡಿದ್ದಾರೆ ಇಲ್ಲಿ ರೈತರೆಲ್ಲನು. ಮಿನಿಮಮ್ 1 acre 200,000 ಮಾಡಿದ್ದಾರೆ, ಮ್ಯಾಕ್ಸಿಮಮ್ 1,200,000 ಹೋಗಿದೆ ನಮ್ಮ ಕಡೆ. ಸೊ ಲಾಸ್ಟ್ ಇಯರ್ ಒಳ್ಳೆ ಸಮ್ಮರ್ ಸೀಸನಲ್ಲಿ 6-7 lakhs ನಮ್ಮ ವಠಾರದಲ್ಲಿ ಮಾಡಿದ್ದಾರೆ. ಸೊ ನಾವು ಈ ಸಲ ಒಂದು 3 crops, 3 seasonಲ್ಲಿ ಹಾಕಿದ್ದೀವಿ.
2: ಓಕೆ, ಸೊ ಹಾಗೆ ಸರ್, ಈಗ ಬೇರೆ ಯಾವ ತರಕಾರಿಗಳನ್ನ ಮಾಡಿದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
3: ಬೂದುಗುಂಬಳ ಮಾಡ್ತೀವಿ. ಸೊ ನಾವು ಎವ್ರಿ ಇಯರ್ ಒಂದು ಸೈಕಲ್ ಒಂದು ಕ್ರಾಪ್ ಹಾಕಿ ಹಾಕಿರ್ತೀವಿ. ಹೋಗ್ರೂ ಇದು ಲಾಂಗ್ ಟರ್ಮ್ ಕ್ರಾಪ್, ಅಂದರೆ 5-6 weeks ನಾವು ಹಾರ್ವೆಸ್ಟಿಂಗ್ ಪೀರಿಯಡ್ ಇಟ್ಕೋಬೋದು. ಸೊ ಇವಾಗ ನವಂಬರಲ್ಲಿ ನಾವು ಸೋಯಿಂಗ್ ಮಾಡ್ಕೊತೀವಿ, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಮಾಡ್ತೀವಿ. ಸೊ ಯಾಕೆ ನವಂಬರಲ್ಲೇ ಮಾಡಬೇಕು, ಯಾಕೆ ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ, ನಾರ್ತ್ ದಿಲ್ಲಿ ಆ ಕಡೆ ಎಲ್ಲ ಬಂದು ಇದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಏಪ್ರಿಲ್ ಮೇ ಎಲ್ಲೆಲ್ಲ ಬಂದು ಫುಲ್ ಡಿಮ್ಯಾಂಡ್ ಇರುತ್ತೆ. ಮಿನಿಮಮ್ ರೇಟ್ 10 rupees ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ 20 rupees ಮಾಡಿದ್ವಿ. 1 acre 25-30 tons ವರೆಗೂ ನಾವು ಬೆಳೆ ತೆಗೆದಿದ್ದೀವಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ, ಸೊ ನವಂಬರಲ್ಲಿ ಕೊಟ್ಟರೆ ವಿಂಟರ್ ಸೀಸನ್ನಲ್ಲಿ ಬೆಳೆ ಭಾರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ನವಂಬರ್ ಡಿಸೆಂಬರ್ ಜನವರಿ ಎಲ್ಲ 3 weeks ವಿಂಟರ್ ಇರುತ್ತೆ. ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಆಫ್ಟರ್ ಫೆಬ್ರವರಿಗೆ ಬಂದು ಒಂದು ಮೀಡಿಯಮಲ್ಲಿ 5-10 ಕೆಜಿಸ್ ಕಾಯಿ ಬರುವಾಗ ಸ್ವಲ್ಪ ಮಾತ್ರ ನಾವು ತುಂಬ ಭಾರಿ ಕಡಿಮೆ ಖರ್ಚೆಲ್ಲನು ಒಂದು 15-20,000 ರೂಪಾಯಿ ಬರುತ್ತೆ ಒಂದು ಎಕರೆಗೆ. ಟನ್ನೇಜ್ ನೋಡಿದ್ರೆ ನಾವು 25-31 ಮಾಡ್ಬೋದು. ಸ್ವಲ್ಪ ಭೂಮಿಗೆ ಸ್ವಲ್ಪ ತಾಕತ್ತು ಗೊಬ್ಬರ ಅದೆಲ್ಲ ಹೊಡ್ಸಿಕ್ಕಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರೆ ಸಾಕು. ಆಮೇಲೆ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ ಅಲ್ಲಿ ತುಂಬ ಕಡಿಮೆ ನಮಗೆ ಇಲ್ಲೆಲ್ಲ ಯೂಸ್ ಮಾಡ್ತದೆ. ಆಮೇಲೆ ಆ ಟೈಮಲ್ಲಿ ಸೀಸನ್ಗೆ ಬಂದರೆ ಒಂದು ದಿವಸ ಗಾಡಿ ಬರ್ತದೆ, ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಡ್ತೀವಿ. ಸೊ ಅದು ಮಿಸ್ ಆದ್ರೇನು ನಮಗೆ ಮದುವೆ ಮುಹೂರ್ತಗಳೆಲ್ಲ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇದು ಒಳ್ಳೆ ಸೇಲ್ಸ್ ಇರುತ್ತೆ. ಸೊ 10 ರೂಪಾಯಿ ಅಂತೂ ಬಿಡೋದೇ ಇಲ್ಲ ನಮ್ಮ ಕಡೆ. ನಾವು ಎವ್ರಿ ಇಯರ್ ನನ್ನ ತೋಟದಲ್ಲಿ ಈ ಸಲ 6-7 ಎಕರೆವರೆಗೆ ಹಾಕಿದ್ದೆ. ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಮಾಡಿದ್ದೀನಿ. ಸೊ ಮಿನಿಮಮ್ 25 ಟನ್ಸ್ ತೆಗಿಬೋದು ಈ ಕ್ರಾಪಲ್ಲಿ. ಫ್ರೂಟ್ ವೆಯ್ಟ್ ನೋಡಿದ್ರೆ 10 ಕೆಜಿಸಿಂದ 40 ಕೆಜಿಸ್ವರೆಗೂ ನಾವು ಬೆಳೆದಿದ್ದೀವಿ. ಸೊ ಇದು ಒಳ್ಳೆ ಕ್ರಾಪು. ಸೀಸನ್ ಬಂದು ನವಂಬರ್ ಟು ಮಾರ್ಚ್, ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ರೆಡಿ. ರೇಟ್ ಹೆಂಗಿರುತ್ತೆ ನೋಡ್ಕೊಂಡು 1 ತಿಂಗಳು ಕೂಡ ನಾವು ಲೇಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಖಂಡಿತ ಇದ್ರಿಗೆ ಬೆಳೆ ಸಿಗುತ್ತೆ. ಸೊ ಡೆಲ್ಲಿಯವರು ಆ ಕಡೆಯಿಂದ ವ್ಯಾಪಾರ ಮಾಡೋರು ಬಂದು ಇಲ್ಲಿ ತಗೊಂಡೋಗ್ತಾರೆ.
2: ಓಕೆ, ಸೂಪರ್ ಸರ್. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಹಾಗೆ ನೀವು ಹೇಳಿದಿರುವಂತಹ ಈಗ ಏನು ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಬೆಳೆದು ಸೊ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಈಗಿನ ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗೆ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಪದ್ಧತಿ ಏನಿದೆ ಮತ್ತು ಇದರಲ್ಲಿ ವಾತಾವರಣವನ್ನು ನೋಡಿಕೊಂಡು ನೀವು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲಿ ಕೂಡ ತರಕಾರಿಯಿಂದ ಹೇಗೆ ಲಾಭವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರದ ಶಾಂತಮೂರ್ತಿ ಅವರ ಜೊತೆನಲ್ಲಿ. ಸೊ ಅವ್ರು ಮಾಡ್ತಿರುವಂತಹ ಈ ತರಕಾರಿ ಮತ್ತು ಸೊಪ್ಪುಗಳು ಏನಿದೆ, ಸೊ ಈ ಬೆಳೆಗಳಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೀವು ಕೂಡ ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಾವು ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರದ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅವರು ಮಾಡ್ತಾ ಇರುವಂತಹ ಈ ಕೃಷಿನಲ್ಲಿ ಹೇಗೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಅವುಗಳಿಂದ ಯಾವ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಈ ರೀತಿ ತರಕಾರಿಗಳನ್ನ ಬೆಳೀತಿದ್ದೀವಿ ಅಂತಂದಾಗ ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತೆ ಹವಾಮಾನಕ್ಕೆ ತಕ್ಕಂತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ಇವರು ನಮಗೆ ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಗಲೇ ಹೇಳಿದಾಗೆ ಕ್ಯಾರೆಟ್ನಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ಮಾಡಬೇಕಾಗತ್ತೆ, ಮತ್ತೆ ಕ್ಯಾರೆಟ್ನ ಬೆಳೆಯಿಂದ ಸೊ ಹೇಗೆ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೂದುಗುಂಬಳದ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸೊಪ್ಪುಗಳನ್ನ ಕೂಡ ಅವರ ಹೊಲದಲ್ಲಿ ಬೆಳೆದಿರುವಂಥದ್ದನ್ನು ಗಮನಿಸ್ಬೋದು. ಸೊ ಅವರು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಹೀಗೆ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಅವರ ತೋಟದಲ್ಲಿ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಅವುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಅವುಗಳು ಹಾಳಾಗದೇ ಇರೋ ರೀತಿಯಲ್ಲಿ ಹೇಗೆ ನಾವು ಬೆಳೆನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಂತಮೂರ್ತಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ತರಕಾರಿಗಳ ಜೊತೆಯಲ್ಲಿ ಸೊಪ್ಪನ ಕೂಡ ಬೆಳೀತಾ ಇದ್ರಿ ಅಂತ ಹೇಳಿ. ಹಾಗಾದರೆ ಈಗ ಯಾವ ರೀತಿಯ ಸೊಪ್ಪನ್ನು ನೀವು ನಿಮ್ಮ ಹೊಲದಲ್ಲಿ ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ತೀರಾ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪೋಷಣೆಯನ್ನು ನೀಡಬೇಕಾಗತ್ತೆ, ಮತ್ತು ಹೇಗೆ ಆ ಸೊಪ್ಪನ್ನು ಬೆಳೆಯನ್ನು ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ನಾನು ಇವಾಗ ನಿಮಗೆ ಕೊತ್ತಂಬರಿ ಬೆಳೆ ಹೆಂಗೆ ಬೆಳೆಯೋದು, ಹೆಂಗೆ ಹಾರ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ. ಮೇಜರ್ ಕ್ರಾಪ್ ಸಮ್ಮರಲ್ಲಿ ನಾವು ಇದನ್ನೇ ಹಾಕೋದು. ಇದರಲ್ಲಿಂದ ಲಾಭ ಏನಂದ್ರೆ ಭಾಳ ಭಾಳ ಕಡಿಮೆ, ಖರ್ಚಂತೂ ಭಾಳ ಭಾಳ ಕಡಿಮೆ, ಲಾಭ ಅಂತೂ ಜಾಸ್ತಿ ಇರುತ್ತೆ ನಮಗೆ. ಸೊ ಹೆಂಗೆ ಮಾಡ್ತೀವಿ ಅಂದರೆ, ಇದು ಮಾರ್ಚ್ 25ರಿಂದ ಏಪ್ರಿಲ್ 25ಗೆ ಮೇಜರ್ ಪೀರಿಯಡ್ ನಮಗೆ, ಸೋವಿಂಗ್ ಪೀರಿಯಡ್ ಅಂದರೆ ಬಿತ್ತನೆ ಮಾಡೋ ಕಾಲ ನಮಗೆ. ಸೊ ನಾವು ಒಂದು ತಿಂಗಳಿಂದನೇ ಈ ನೆಲನ ಚೆನ್ನಾಗಿ, ಕೆಂಪು ನೆಲಗಳಿದ್ರೆ ಚೆನ್ನಾಗಿ ಬರ್ತದೆ. ಸೊ ಲ್ಯಾಂಡಿನ ಪ್ರಿಪ್ರೇಷನ್ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು ಮಾರ್ಚ್ 20 ಆ ಟೈಮಲ್ಲಿ ನೋಡಿಬಿಟ್ಟು, ಸೊ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ 1 ಎಕರೆಗೆ 20 ಕೆಜಿ ಯೂಸ್ ಮಾಡ್ತೀವಿ ಸೀಡ್, 20 ಕೆಜಿ ಕೊತ್ತಂಬರಿ ಸೀಡ್ ಯೂಸ್ ಮಾಡ್ಕೊತು. ಆಮೇಲೆ ಅವತ್ತು ಮಾತ್ರ 1 ಮೂಟೆ DAP ಹಾಕೊತು. ಸೊ ಎಲ್ಲನೂ ನಾವು ಎತ್ತುಗಳಲ್ಲೇ ಚೆಲ್ಲಿಬಿಟ್ಟು ಸಾಲೆ ಮಾಡ್ಕೊಂಡು, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಟ್ರೆಂಚಿಂಗ್ ಇದ್ದರೆ ಟ್ರೆಂಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ 8 ಫೀಟ್ಗೊಂದು ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪೇಸಿಂಗ್ ಮಾಡ್ಕೊಂಡು, ಯಾವತ್ತು ಸೋವಿಂಗ್ ಮಾಡ್ತೀವೋ ಬೀಜ ಅವತ್ತೇ ನೀರು ಬಾಕು. ಮೇಜರ್ ಫಸ್ಟ್ ಥಿಂಗ್ ಬಂದು ಅದೇ, ಒಂದು ದಿವಸ ಕೂಡ ಡೇ ಲೇಟ್ ಮಾಡಬಹುದು, ಯಾಕಂದರೆ ಟೆಂಪರೇಚರ್ ಅವಾಗ ಜಾಸ್ತಿ ಇರುತ್ತೆ, 30-35 ಡಿಗ್ರಿವರೆಗೂ ಇರುತ್ತೆ. ಸೊ ಎಷ್ಟಾಗುತ್ತೆ ಅವತ್ತು ಅರ್ಧ ಎಕರೆ ಇಲ್ಲ ಒಂದು ಎಕರೆ ಮಾಡ್ಕೊಂಡು ಅವತ್ತೇ ವಾಟ್ರ್ ತುಂಬ ಕೊಟ್ಬಿಡಬೇಕು. 15 ಡೇಸ್ ಆದಮೇಲೆ ಸ್ವಲ್ಪ ಒಂದು ಎಕರೆಗೆ 15-20 ಕೆಜಿ ಯೂರಿಯಾ ಚೆಲ್ತೀವಿ. 20-25 ಡೇಸ್ ಆದಮೇಲೆ ಕಳೆ ಏನಾದರೂ ಇನ್ನೂ ಇದ್ದರೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ತೆಗೆದುಬಿಟ್ಟು 25 ಡೇಸ್ ಆದಮೇಲೆ ಮತ್ತೆ 24-24 R16-16 ಈ ಥರ ಫರ್ಟಿಲೈಸರ್ ಒಂದು ಎಕರೆಗೆ ಒಂದು ಮೂಟೆ ಕೊಟ್ಬಿಟ್ಟು 30 ಡೇಸ್ವರೆಗೂ ದ ಹೈಟ್ ಬಂದು ಒಂದು ಮೀಡಿಯಮ್ ಇಷ್ಟಿರುತ್ತೆ. 35-40 ಡೇಸ್ ಆರ್ 45 ಡೇಸಲ್ಲಿ ಮೇಜರಾಗಿ ಒಂದೇ ಸಲ ಇಷ್ಟು ಬೆಳೆಯಿರುತ್ತೆ. ಸೊ ಇಲ್ಲಿ ನಾವು ಸಮ್ಮರ್ ಸೀಸನ್ ಮಾಡೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ, ಇಳಿ ನಮ್ಮ ಡಿಸ್ಟಿಕಲ್ಲಿ ಎಲ್ಲ ಕಡೆಯೂ ಟೆಂಪ್ರೇಚರ್ ನಮಗಿಂತ ಜಾಸ್ತಿ ಇರುತ್ತೆ, 40-45 ಡಿಗ್ರಿ ಇರುತ್ತೆ. ಸೊ ಅಲ್ಲೆಲ್ಲ ಆ ಟೆಂಪ್ರೇಚರ್ ಜರ್ಮಿನೇಷನ್ ಇರಲ್ಲ, ಅದರಿಂದ ಅದು ಆ ಟೈಮಲ್ಲಿ ವ್ಯಾಪಾರಿಗಳೆಲ್ಲರೂ ಮೇ 2nd ವೀಕಿಂದ ಜೂನ್ ಲಾಸ್ಟ್ವರೆಗೂ 90% ವ್ಯಾಪಾರ ಎಲ್ಲ ನಮ್ಮ ತಾಲೂಕಲ್ಲೇ ಇರ್ತಾರೆ. ಸೊ ಇಲ್ಲಿ ಭಾರಿ ದುಡ್ಡು ಮಾಡಿದ್ದೀವಿ ನಾವೆಲ್ಲನೂ, 1 ಎಕರೆಗೆ 2 ಲಕ್ಷ ಮಿನಿಮಮ್ ಆ ಟೈಮಲ್ಲಿ ಸಮ್ಮರ್ ಸೀಸನ್ಗೆ. ಸೊ ಇದೊಂದು ಒಳ್ಳೆ ಕ್ರಾಪ್ ಚೂಸ್ ಮಾಡ್ಬೋದು. ಬಟ್ ಟೆಂಪರೇಚರ್ ಬಂದು ನೈಟ್ ಟೈಮಲ್ಲಿ 19-20 ಇರಬೇಕು, ಡೇ ಟೈಮಲ್ಲಿ 32-34 ಇರಬೇಕು ಬೇಸಿಗೆ ಕಾಲದಲ್ಲಿ. ಮತ್ತು ಮಿಕ್ಕಿದ ಕಾಲದಲ್ಲಿ ವಿಂಟರ್ ರೈನಿ ಸೀಸನ್ ಎಲ್ಲ ಕಡೆಯೂ ಎಲ್ಲ ಕ್ಲೈಮೇಟು ಚೆನ್ನಾಗಿರುತ್ತೆ ಬರುತ್ತೆ. ಬಟ್ ಮೇಜರ್ ನಮಗೆ ಇಲ್ಲಿ ಬಂದು March 20th April 20th ಸೋವಿಂಗ್ ಪೀರಿಯಡು, ಹಾರ್ವೆಸ್ಟಿಂಗ್ ಪೀರಿಯಡು ಫ್ರಮ್ ದ ಸೋವಿಂಗ್ ಡೇಟ್ ಟು 40 ಡೇಸ್.
3: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆಳೆಯನ್ನು ಕೂಡ ಮಾಡಿದಿರ ಅಂತ ಹೇಳಿದ್ರಿ. ಸೊ ಹೇಗೆ ಅದರ ನಿರ್ವಹಣೆ ಹೇಗಿರುತ್ತೆ, ಮತ್ತು ಯಾವ ಸೀಸನಲ್ಲಿ ಅದನ್ನು ಬೆಳಿತೀರಾ, ಹೇಗೆ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದು ಸರ್.
4: ಸೊ ಇಲ್ಲಿ ಬೀಟ್ರೂಟು ವರ್ಷ ಪೂರ ನಾವು ಇಲ್ಲಿ ಬೀಟ್ರೂಟ್ ಬೆಳೀತಾ ಇರ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಸಮ್ಮರ್ ಸೀಸನ್ನು ವಿಂಟರ್ ಸೀಸನ್ನಲ್ಲಿ ಬೀಟ್ರೂಟ್ ಹಾಕ್ಕೊತಾ ಇರ್ತೀವಿ. ಸೊ ಇದು ಬೀಟ್ರೂಟು ಅದೇ ಥರ ಸೀಡ್ ಚೆನ್ನಾಗಿರೋ ಸೀಡ್ ಚೂಸ್ ಮಾಡಿದ್ರೆ ಇಲ್ಲಿ ಬೆಳೆ ತುಂಬ ಚೆನ್ನಾಗಿರ್ತದೆ. ಕೆಂಪು ಭೂಮಿ ಇದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಸಲ ನಾನೊಂದು 8 ಎಕರೆಯಿಂದ 10 ಎಕರೆಗೆ ಮಾಡಿದ್ದೆ. ಇದು ಖರ್ಚು ಅಂದ್ರೆ ನೋಡಿದ್ರೆ ಭಾಳ ಭಾಳ ಕಡಿಮೆ. ಸೀಡ್ ರೇಟು ಸ್ವಲ್ಪ, ಫರ್ಟಿಲೈಸರು, ಹರ್ಬಿಸೈಡ್ ಇಷ್ಟು ಯೂಸ್ ಮಾಡಬೇಕಿರೋದು. ಸೊ ಎಷ್ಟು ಬರುತ್ತೆ ಅಂದರೆ ಎಕರೆಗೆಲ್ಲನೂ 1-25,000 ಬರ್ತದೆ. ನಾನು 1 ಎಕರೆಗೆ ಮಿನಿಮಮ್ 1.5 ಲಕ್ಷ, ಮ್ಯಾಕ್ಸಿಮಮ್ 3.5 ಲಕ್ಷವರೆಗೆ ಕೊಟ್ಟಿದ್ದೀನಿ. ಸೊ ಇದು ಟೈಮ್ ಪೀರಿಯಡ್ ಬಂದು 50-60 ಡೇಸಲ್ಲೇ ಬಂದುಬಿಡುತ್ತೆ. ಸೊ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಫ್ಟರ್ 40 ಡೇಸ್ ಆದಮೇಲೆ 3 ಡೇಸ್ ಬಿಟ್ಟು 4 ಡೇಸ್ ಬಿಟ್ಟು ನೀರು ಕಡಿಮೆ ಇದ್ರೂ ನಡೀತದೆ. ಸೊ ಒಳ್ಳೆ ಕ್ರಾಪು ಈಗ ಚೂಸ್ ಮಾಡ್ಬೋದು ನೀವು ಬೀಟ್ರೂಟು. ಸೊ ಸೀಸನ್ ಬಂದು ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಮೇಜರ್ ಚೆನ್ನಾಗಿ ಬೆಳಿಬೋದು ಇದನ್ನು. ರೈನಿ ಸೀಸನಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡೆಯೋಂಗಿರುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಪ್ಲ್ಯಾನಿಂಗು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋಗಿ ಹಾರ್ವೆಸ್ಟಿಂಗ್ ವರ್ಕ್ ನೋಡಿಬಿಟ್ಟು, ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೆ ಒಂದು 10 ದಿವಸ ಹಿಂಗೋ ಹಂಗೋ ರೇಟ್ ನೋಡಿಕೊಂಡು ಹಾರ್ವೆಸ್ಟಿಂಗ್ ಪೀರಿಯಡ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ರೈತರಿಗೂ ನಾನೊಂದು ಖುಷಿಯಿಂದ ಹೇಳ್ತಾ ಇದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅವ್ರು ಹಾಕಿದ್ರೆ ನಾವು ಹಾಕೋದಂಗಿಲ್ಲ, ಏನು ಇವಾಗ ಹಾಕಿದ್ರೆ ಏನು ಯಾವ ಕಾಲದಲ್ಲಿ ಬರ್ತದೆ, ಅವಾಗ ಏನು ರೇಟ್ ಇರುತ್ತೆ ಎಲ್ಲ ಒಂದು ಖುಷಿಯಿಂದ ನಾಲ್ಕು ಗೊತ್ತಿರೋರನ್ನ ಕೇಳಿ ಮಾಡಿ.
3: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗೆ ನಿಮ್ಮ ಕಡೆಗೆ ಬರ್ತಾ ಇರುವಂತಹ ಈ ಬೆಳೆಗಳು ಯಾವ ಹವಾಮಾನದಲ್ಲಿ ಬರಬೇಕಾಗುತ್ತೆ, ಎಷ್ಟು ಟೆಂಪ್ರೇಚರ್ ಇರಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಒಂದು ಬೆಳೆಯನ್ನು ಮಾಡ್ತಿರೋದು ಉತ್ತಮವಾಗಿ ಇಳುವರಿ ಬರೋದಕ್ಕೆ ಮತ್ತು ಉತ್ತಮವಾದಂತಹ ಆದಾಯ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗೆ ಯಾರೇ ರೈತರು ಈ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಇದ್ದಾಗ, ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಮಾಡ್ತಿದ್ದೀರಿ ಅಂತಂದಾಗ, ಸೊ ಅವುಗಳನ್ನು ಯಾವ ರೀತಿಯಲ್ಲಿ ಯಾವ ಸೀಸನಲ್ಲಿ ನಾಟಿ ಮಾಡಬೇಕಾಗತ್ತೆ, ಮತ್ತು ಅಥವಾ ಯಾವ ಸೀಸನಲ್ಲಿ ಅವುಗಳನ್ನು ಬೆಳೆಸಬೇಕಾಗತ್ತೆ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ ನಂತರದಲ್ಲಿ ಈ ಒಂದು ಕೃಷಿನಲ್ಲಿ ಮುಂದುವರೆದ್ರೆ ಉತ್ತಮವಾದಂತಹ ಆದಾಯ, ಇಳುವರಿ ಎಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕೋಲಾರದ ಶಾಂತಮೂರ್ತಿ ಅವರು ಕೂಡ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತರಕಾರಿಗಳನ್ನ ಈ ರೀತಿಯಲ್ಲಿ ಬೆಳಿಬೇಕು ಅಂತ ಇದ್ದರೆ, ಸೊ ಈ ರೀತಿಯ ಒಂದಷ್ಟು ಅಂಶಗಳನ್ನ ಗೊತ್ತಿರುವಂಥ ತಿಳ್ಕೊಂಡು ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನೀವು ಕೂಡ ಏನು ವಿಜ್ಞಾನಿಗಳ ಜೊತೆಯಲ್ಲಿ ಮಾತನಾಡಿ ವಿಚಾರಗಳನ್ನ ತಿಳ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಹಾಗೆ ಮತ್ತೊಮ್ಮೆ ನಮ್ಮ ಶಾಂತಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂಥ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿತ್ತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಅಥವಾ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಕಣ್ಸೆಳೆವ ಮಿಂಚು ಏನಿದರ ಸಂಚು, ದೇವರಿಗೆ ಇಷ್ಟವಾಗದ ಕೆಲಸಗಳನ್ನು ಮನುಷ್ಯ ಮಾಡಿದರೆ ಗುಡುಗು ಸಿಡಿಲು ಮಿಂಚು ಧಾರಾಕಾರವಾದ ಮಳೆ ಸುರಿಯುತ್ತವೆ ಎಂದು ಮಲಾಯ ದೇಶದ ಸೆಮನ್ ಬುಡಕಟ್ಟು ಜನ ಇಂದಿಗೂ ಮಾತನಾಡಿಕೊಳ್ಳುತ್ತಾರೆ. ಅಂದರೆ ದೇವರು ಕೋಪಗೊಂಡರೆ ದೇವರನ್ನು ಸಂತೃಪ್ತಗೊಳಿಸಲು ಅವರು ತಮ್ಮ ಕಾಲಿನ ರಕ್ತವನ್ನು ತೆಗೆದು ಗಾಳಿಯಲ್ಲಿ ತೂರುತ್ತಾರೆ. ಆಫ್ರಿಕಾ ದೇಶದಲ್ಲಿ ಸಿಡಿಲು ಬೆಳೆದು ಸತ್ತವರನ್ನು ಅಪವಿತ್ರವೆಂದು ಭಾವಿಸಿ ಸಮಾಧಿ ಮಾಡದೆ ಹುತ್ತದ ಬಳಿ ಎಸೆಯುತ್ತಾರೆ. ಅಂದರೆ ಈ ಮಿಂಚಿನ ಜೊತೆಗೆ, ಸಿಡಿಲಿನ ಜೊತೆಗೆ ಅನೇಕ ಮೌಢ್ಯಗಳು ಕೂಡ ತುಂಬಿಕೊಂಡಿವೆ. ಹಾಗಾದರೆ ಏನಿದು ಮಿಂಚು? ಆಕಾಶದಲ್ಲಿ ಇಂದ್ರ ರಥ ಓಡಿಸುವಾಗ ಕುದುರೆಗಳು ನಿಧಾನವಾಗಿ ಚಲಿಸಿದರೆ ಇಂದ್ರ ಕುದುರೆಗಳಿಗೆ ಚಾಟಿ ಏಟು ಹಾಕುತ್ತಾನಂತೆ. ಘರ್ಷಣೆಯಿಂದ ಚಾಟಿಯಿಂದ ಬೆಂಕಿ ಸಿಡಿಯುತ್ತದೆಯಂತೆ. ಆ ಬೆಂಕಿಯೇ ಮಿಂಚು ಎಂದು ಭಾರತೀಯರ ನಂಬಿಕೆ. ಬೆಂಕಿಯ ಘರ್ಷಣೆಯ ಜೊತೆಗೆ ಗುಡುಗುಡು ಸದ್ದು ಕೂಡ ಕೇಳಿಬರುತ್ತದೆ.

ಅದುವೇ ಗುಡುಗು ಎನ್ನುತ್ತಾರೆ. ಮಕ್ಕಳು ರೊಟ್ಟಿ ತಿನ್ನಲು ಹಠ ಮಾಡಿದಾಗ ಉತ್ತರ ಕರ್ನಾಟಕದ ತಾಯಿಯಂದಿರು ಹಳ್ಳಿ ಮನೆಗಳಲ್ಲಿ ಗುಡುಗುಡು ಮುತ್ಯ ಬಂದಾನೆ, ಬೆಣ್ಣೀರು ರೊಟ್ಟಿ ತಿಂದಾನೆ ಎಂದು ಹಾಡು ಹೇಳಿ ರಮಿಸಿ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದರಂತೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಕಪ್ಪು ರಾಶಿ ಮೋಡಗಳು ಕವಲು ಕವಲಾಗಿ ಮಿಂಚಿನ ರೂಪದಲ್ಲಿ ಝಳಪಿಸುವುದನ್ನು ನಾವು ನೋಡಿದ್ದೇವೆ. ಕಣ್ಣು ಕೋರೈಸುವ ಬೆಳಕು ನೋಡಿ ನಾವು ಹೆದರಿದ್ದೇವೆ. ಮಿಂಚಿಗೆ ಸಂಸ್ಕೃತದಲ್ಲಿ 12 ಹೆಸರುಗಳಿವೆ: ವಿದ್ಯುತ್, ತಡಿತ್, ಕ್ಷಣದ, ಚಂಚಲ, ಚಪಲ, ಶಂಪ, ರನಿ, ಶತಹೃದ, ಸೌದಾಮಿನಿ, ಐರಾವತಿ, ದ್ಯುತಿ ಮತ್ತು ಕ್ಷಣಪ್ರಭ. ಇವು ಸಂಸ್ಕೃತದ ಹೆಸರುಗಳು. ಇಂಗ್ಲಿಷ್ನಲ್ಲಿ ಮಾತ್ರ ಒಂದೇ ಒಂದು ಹೆಸರು: ಲೈಟನಿಂಗ್. ಮೋಡದಿಂದ ಚಿಮ್ಮುವ ಕೋಲ್ಮಿಂಚಿನ ವೇಗ ಗಂಟೆಗೆ 160,000 ಕಿಲೋಮೀಟರ್ ದೂರ ಎಂದರೆ ನಮಗೆ ಅಚ್ಚರಿಯಾಗುತ್ತದೆ. ಮಿಂಚುಗಳು ಕವಲು ಕವಲಾಗಿ, ಕೋಲಾಗಿ, ಬಿಳಿಯಾಗಿ ದೇಹದ ನರಮಂಡಲದಂತೆ ಗೋಚರಿಸಿ ಕ್ಷಣ ಮಾತ್ರದಲ್ಲಿ ಮರೆಯಾಗುತ್ತವೆ. ಕ್ಯಾಮರಾದಲ್ಲಿ ಮಿಂಚನ್ನು ಕ್ಲಿಕ್ ಮಾಡುವಷ್ಟರಲ್ಲಿ ಅದು ಮಾಯವಾಗಿ ಬಿಟ್ಟಿರುತ್ತದೆ, ಅಷ್ಟು ವೇಗ ಅದಕ್ಕೆ. ಮಿಂಚು ಚೋಟುದ್ದ ಇದ್ದರೂ ಅದರ ವ್ಯಾಪ್ತಿ 15-16 ಕಿಲೋಮೀಟರ್ ವಿಸ್ತಾರವಾಗಿರುತ್ತದೆ. ನಾವು ಅನೇಕ 16 ಕಿಲೋಮೀಟರ್ ವಿಸ್ತಾರವಾಗಿರುತ್ತದೆ. ನಾವು ಅನೇಕ ಉಪಮೆಗಳನ್ನು ಈ ಮಿಂಚಿಗೆ ಕೊಡುತ್ತೇವೆ. ಕಳ್ಳರು ಮಿಂಚಿನಂತೆ ಬಂದು ಮಾಯವಾದರು, ಸಾವಿನ ಸುದ್ದಿ ಸಿಡಿಲಿನಂತೆ ಬಡಿಯಿತು, ಪ್ರಧಾನಮಂತ್ರಿ ಗುಡುಗಿದರು, ಇದು ಕೂಡ ಗುಡುಗಿಗೆ ಒಂದು ಉಪಮೆ. ಇಂಥ ಅನೇಕ ಮಾತುಗಳು ನಮ್ಮ ನಿತ್ಯದ ವ್ಯವಹಾರಗಳಲ್ಲಿ ಬಳಕೆಯಾಗುತ್ತವೆ. ಅಂದರೆ ಗುಡುಗು, ಸಿಡಿಲು, ಮಿಂಚು ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರುವ ವಿದ್ಯಮಾನಗಳು. ಮಳೆಗಾಲದ ದಿನಗಳಲ್ಲಿ ಮೋಡಗಳಲ್ಲಿ ಈ ಗುಡುಗು, ಸಿಡಿಲು, ಮಿಂಚು ಉದ್ಭವವಾಗುತ್ತವೆ. ಹಾಗಾದರೆ ಅವುಗಳು ನಿರ್ಮಾಣವಾಗಲು, ಸೃಷ್ಟಿಯಾಗಲು ಕಾರಣವೇನು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವೆಲ್ಲವೂ ವಾತಾವರಣದಲ್ಲಿರುತ್ತವೆ. ಪ್ರೋಟಾನ್, ನ್ಯೂಟ್ರಾನ್ ಅಂತಹ ಬೀಜಕಣಗಳ ಸುತ್ತಲೂ 100 ಎಲೆಕ್ಟ್ರಾನುಗಳು ಯಾವಾಗಲೂ ಸುತ್ತುತ್ತಿರುತ್ತವೆ. ಪ್ರೋಟಾನಿನಲ್ಲಿ ಧನವಿದ್ಯುದಂಶ ಇದ್ದರೆ ಎಲೆಕ್ಟ್ರಾನಿನಲ್ಲಿ ಋಣವಿದ್ಯುದಂಶವಿರುತ್ತದೆ. ನ್ಯೂಟ್ರಾನಿನಲ್ಲಿ ಮಾತ್ರ ವಿದ್ಯುದ್ರಹಿತ ಕಣಗಳಿರುತ್ತವೆ. ಇವು ಮೋಡದಲ್ಲಿರುವಾಗ ಅವು ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಸಂಚರಿಸುತ್ತಿರುತ್ತವೆ. ಒಮ್ಮೊಮ್ಮೆ ಘರ್ಷಣೆಯಾಗಿ ಮಿಂಚು ಉದ್ಭವವಾಗುತ್ತದೆ. ಸಾಮಾನ್ಯವಾಗಿ ವಾತಾವರಣದ ನೀರಿನ ಕಣಗಳು, ಮಂಜಿನ ಕಣಗಳು ಇಲ್ಲಿಯ ಋಣವಿದ್ಯುತ್ ಕಣಗಳಿಗೆ, ಧನವಿದ್ಯುತ್ ಕಣಗಳಿಗೆ ತೊಂದರೆ ಮಾಡುತ್ತವೆ. ಆಗ ಋಣವಿದ್ಯುತ್ ಕಣಗಳು ಧನವಿದ್ಯುತ್ ಕಣಗಳನ್ನು ಆಕರ್ಷಣೆ ಮಾಡಿದಾಗ ಬೆಂಕಿ ಉತ್ಪಾದನೆ ಆಗುತ್ತದೆ. ಬೆಂಕಿ ಉತ್ಪಾದನೆಯಾದರೆ ಅದನ್ನೇ ಮಿಂಚು ಎಂದು ಕರೆಯುತ್ತಾರೆ. ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ, ನಂತರ ಅದರ ಸಪ್ಪಳ ಗುಡುಗು ಕೇಳಿಸುತ್ತದೆ. ಮಿಂಚು ಉತ್ಪಾದನೆ ಆದಾಗ ಅದರಲ್ಲಿ 17,000 to 28,000 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವಿರುತ್ತದೆ. ಅಷ್ಟು ದೊಡ್ಡ ಉಷ್ಣಾಂಶವಿದ್ದರೆ ನಮ್ಮ ಅನೇಕ ವಿದ್ಯುಜ್ಜನಕಗಳು ಅದರಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತವೆ. ಅವುಗಳನ್ನು ಬಳಸಿಕೊಂಡು ಕೊಳ್ಳುವ ಹಾಗಿದ್ದರೆ ನಮಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಪ್ರಮೇಯವೇ ಇರುತ್ತಿರಲಿಲ್ಲ. ಏಕಕಾಲದಲ್ಲಿ ಸಂಭವಿಸುವ ಮಿಂಚು, ಗುಡುಗು, ಸಿಡಿಲು ಇವೆಲ್ಲವೂ ನಮಗೆ ಕೇಳಿಸುತ್ತವೆ. ಅವುಗಳೆಲ್ಲವೂ ಕೂಡ ಬೇರೆ ಬೇರೆ ದೃಷ್ಟಾಂತಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತವೆ. ಸಾಮಾನ್ಯವಾಗಿ ಮೊದಲು ಮಿಂಚು ಕಾಣಿಸುತ್ತದೆ, ನಂತರ ಗುಡುಗು ಕೇಳಿಸುತ್ತದೆ. ಅವೆರಡೂ ಏಕೆ ಏಕಕಾಲದಲ್ಲಿ ನಮಗೆ ಕೇಳಿಸಿ ಕಾಣಿಸುವುದಿಲ್ಲ ಎಂದರೆ, ಬೆಳಕಿನ ವೇಗ ಸೆಕೆಂಡಿಗೆ 300,000 ಕಿಲೋಮೀಟರ್ ಆದರೆ ಧ್ವನಿಯ ಸಪ್ಪಳ ಕೇವಲ ಸೆಕೆಂಡಿಗೆ 330 ಕಿಲೋಮೀಟರ್ ಮಾತ್ರ. ಹೀಗೆ ಮಿಂಚುಗಳು ಸಂಭವಿಸುತ್ತವೆ. ಮಿಂಚಿನ ಸಂದರ್ಭದಲ್ಲಿ ಗುಡುಗು, ಸಿಡಿಲುಗಳು ಕೂಡ ಸಂಭವಿಸುತ್ತವೆ. ಮಿಂಚು ಅತ್ಯಂತ ಅಪಾಯಕಾರಿ. ಮಳೆಗಾಲದ ದಿನಗಳಲ್ಲಿ ನಾವು ಗಿಡಮರಗಳ

0: ಕೆಳಗೆ ನಿಲ್ಲಬಾರದು. ಏಕೆಂದರೆ ಒಮ್ಮೊಮ್ಮೆ ಸಿಡಿಲು ಬಡಿದು ಗಿಡಮರಗಳು ಸುಟ್ಟು ಹೋಗುವ ಸಾಧ್ಯತೆ ಇದೆ. ಅನೇಕ ಸಾವಿನ ದಾಖಲೆಗಳು ಕೂಡ ನಮಗೆ ಸಿಗುತ್ತವೆ. ಇವುಗಳನ್ನು ಪರೀಕ್ಷಿಸಲು ಬೆಂಜಮಿನ್ ಫ್ರ್ಯಾಂಕ್ಲಿನ್ ಎಂಬ ವಿಜ್ಞಾನಿ ಗಾಳಿಪಟದ ಆಧಾರದ ಮೂಲಕ ಬೀಗದ ಕೈಯನ್ನು ದಾರದಿಂದ ಬಿಟ್ಟು ಗಾಳಿಪಟಕ್ಕೆ ಮಿಂಚನ್ನು ದಾಖಲೆ ಮಾಡುವ ಒಂದು ಪ್ರಯೋಗವನ್ನು ಮಾಡಿದ. ಆ ಪ್ರಯೋಗ ಮಾಡಿದ ಮೇಲೆ ಗೊತ್ತಾಯಿತು ಮಿಂಚಿನಲ್ಲಿ ಗಾಳಿಯಲ್ಲಿ ಮಿಂಚಿದೆ ಎಂಬುದು. ಹಾಗಾಗಿ ಅಂದಿನಿಂದ ಮಿಂಚಿನಿಂದ ರಕ್ಷಣೆ ಪಡೆಯಲು ಹಳ್ಳಿ ಮನೆಗಳಲ್ಲಿ ನಾವು ಮನೆ ಮುಂದೆ ಹಾರೆ ಗುದ್ದಲಿಗಳನ್ನು ಲೋಹದ ಚೂರುಗಳನ್ನು ನಾವು ಇಡುತ್ತೇವೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನೆಗಳ ಮೇಲೆ ಮಿಂಚು ವಾಹಕಗಳನ್ನು ಕೂಡ ಅಳವಡಿಸಿರುತ್ತೇವೆ. ಆದರೆ ಅದಕ್ಕಿಂತ ನಾವು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ, ಮಳೆಯ ಸಂದರ್ಭಗಳಲ್ಲಿ ಎಲ್ಲಾದರೂ ರಸ್ತೆಯಲ್ಲಿ ಓಡಾಡುತ್ತಿದ್ದರೆ ಆಗ ನಾವು ಸುರಕ್ಷೆಯಿಂದ ಇರಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಗಿಡಗಳ ಕೆಳಗಡೆ, ವಿದ್ಯುತ್ ಕಂಬದ ಬಳಿ, ತಂತಿಯ ಬೇಲಿಯ ಬಳಿ, ಬೆಟ್ಟದ ತುದಿಯಲ್ಲಿ ನಿಲ್ಲಬಾರದು. ಹಾಗೆಯೇ ಕೈಯಲ್ಲಿ ಯಾವುದೇ ಲೋಹದ ವಸ್ತುಗಳನ್ನು ಹಿಡಿದಿರಬಾರದು. ಟ್ರ್ಯಾಕ್ಟರ್ ಓಡಿಸಬಾರದು. ಮತ್ತು ಮನೆಯ ಅನೇಕ ಪ್ಲಗ್ಗಳನ್ನು, ನಾವು ಕಂಪ್ಯೂಟರ್ಗೆ ಟಿವಿಗೆ ಅಳವಡಿಸತಕ್ಕಂಥ ಎಲ್ಲ ಪ್ಲಗ್ಗಳನ್ನು ಕೂಡ ಕಿತ್ತು ಹಾಕಬೇಕು. ಏಕೆಂದರೆ ಮಿಂಚು ಗುಡುಗು ಸಿಡಿಲಿನ ಸಂದರ್ಭಗಳಲ್ಲಿ ಅನೇಕ ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗುವ ಸಾಧ್ಯತೆ ಇದೆ. ಮಿಂಚು ಅತ್ಯಂತ ಆಕರ್ಷಕವಾದರೂ ಕೂಡ ಅದರಿಂದ ಅಪಾಯಗಳು ಕೂಡ ಇದೆ. ಇದು ಕೂಡ ಮಳೆಗಾಲದ ಒಂದು ಪ್ರಮುಖವಾಗಿರುವ ವಿದ್ಯಮಾನ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಹಾಗೂ ಮಂಜುಳ ಅವರ ಒಂದು ಜೋಡಿಯ ಚಿತ್ರ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರಿಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರ ಒಂದು ಅಭಿನಯದ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಒಂದು ಗೀತೆ, ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರ ಒಂದು ಅಭಿನಯದ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮರ್ಯಾದೆ ಮಹಲು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಮನೆಯು ಚಿಕ್ಕದಾಗಿರಬೇಕು ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರ ಒಂದು ಅಭಿನಯದ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಮರ್ಯಾದೆ ಮಹಲು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕಾಳಿದಾಸ ಕಾಣದಂತ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣ ಅವರು ನಟಿಸಿರುವಂತಹ

0: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು ಅಭಿನಯಿಸಿದಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ದೇವತೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಎದೆಯು ಗುಟ್ಟಾದ ಮಾತು ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, MS ವಿಶ್ವನಾಥನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಮಕೃಷ್ಣ ಹಾಗೂ ಪವಿತ್ರ ಅವರ ಒಂದು ಜೋಡಿಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.
1: ಹಲೋ, ಮೋಹನ್ ಸ್ಪೀಕಿಂಗ್.
2: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
1: ಏನು?
2: ನೀನೇ ಗೆಸ್ ಮಾಡು.
1: ನಿಮ್ಮ ಮನೆ ನಾಯಿ ಮರಿಗಳು ಹಾಕ್ತಾ?
2: ನೋ ನೋ, ರಾಂಗ್. ಗೆಸ್ ಅಗೇನ್.
1: ಗೊತ್ತಾಗ್ಲಿಲ್ಲ, ಹೇಳು.
2: ಸಸ್ಪೆನ್ಸ್. ಹೇಳಲ್ಲ.
1: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ಅಸೆ ಪ್ಲೀಸ್ ಹೇಳು.
2: ಮುಂದಿನ ತಿಂಗಳು 30ನೇ ತಾರೀಕು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಧುರ ಸಂಗಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. 16 ಹರೆ ಬಂದಾಗ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ವರ್ಷ. ಇದು ಅಶೋಕ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಮಧುರ ಸಂಗಮ ಚಿತ್ರದ ಈ ಒಂದು ಮಧುರವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಸಂತೋಷ ಬಂದಾಗ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಮಕೃಷ್ಣ ಅವರ ಒಂದು ಅಭಿನಯ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅವಳ ಅಂತರಂಗ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮುಡಿದಿಹ ಮಲ್ಲಿಗೆಯು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈಗ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅರ್ಚನಾ ಚಿತ್ರದ ಒಂದು ಗೀತೆ, ಬೆಳ್ಳದಿಂಗಳು ನಗುತ್ತಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಮತ್ತು ಆರತಿ ಅವರ ಒಂದು ನಟನೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರ ಒಂದು ಅಭಿನಯದ ಕೆಲವೊಂದು ಗೀತೆಗಳು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮರ್ಯಾದೆ ಮಹಲ್ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಓಂಕಾರ ಗಣಪತಿಯೇ ನಿನಗೆ ವಂದನೆ. ಇದು ESP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ರಾಮಕೃಷ್ಣ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು ಅಭಿನಯಿಸಿದಂಥ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪ್ರಾಯ ಪ್ರಾಯ ಪ್ರಾಯ ಎನ್ನುವಂಥ ಒಂದು ಚಿತ್ರದ ಗೀತೆ ಭೂಮಿ ತಾಯಾಣೆ. ಇದು ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ರಾಮಕೃಷ್ಣ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರ ಒಂದು ಅಭಿನಯದ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ, ಯಾರ ಹೂವು ಯಾರ ಮುಡಿಗು ಎನ್ನುವಂತ ಒಂದು ಚಿತ್ರದ ಗೀತೆ ಸಾಕ್ತಾ ಇದ್ದೀನಿ. ಚೆಲುವಾದ ಹೂವೆ ಚೆಂಗುಲಾಬಿ ಹೂವೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಮ ಲಕ್ಷ್ಮಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಾತು ಚೆನ್ನ ಮೌನ ಚೆನ್ನ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು ಅಭಿನಯಿಸಿದಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅಮೃತ ಗಳಿಗೆ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಪಾರ್ವತಿ ಪರಶಿವನ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಮಕೃಷ್ಣ ಅವರ ಒಂದು ಅಭಿನಯದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಜಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ
1: ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ
2: ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ
3: ಚಿಟ್ಟ
0: ಗಣ್ಣು ಚದರದಂತೆ ಕಾಡುತ್ತಾನೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ರುದ್ರ ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ.
6: ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕಾಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಾಬಿ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅಂಜಾನ್ ಅವರ ಒಂದು ರಚನೆ, ಬಪ್ಪಿ ಲಹರಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮಿತಾಬ್ ಬಚ್ಚನ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುಕ್ ಗಯಾ ಆಸ್ಮಾನ್ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಂಕರ್ ಜೈ ಕಿಶನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1968 ತೆರೆ ಕಂಡಿರುವ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಾಮಿಕ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂತಹ ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸಂಜೀವ್ ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ದೋಸ್ತೋ ಅಭಿ ಆಪ್ಕೆ ಸಾಮ್ನೆ ಹಮಾರೆ ದೋಸ್ತ್ ಶ್ರೀ ದೇವೇಂದ್ರ ದತ್ ಅಪ್ನಾ ಗೀತ್ ಪೇಶ್ ಕರೆಂಗೇ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ಮ ಕರ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರ ಸುಲ್ತಾನ್ಪುರಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ್ ಲಖನ್ ಚಿತ್ರದ ಒಂದು ಗೀತೆ, ಮನೋಹರ್ ಉದಾಸ್ ಹಾಗೂ ಅನುರಾಧ ಪದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಶೋಲೆ ಎನ್ನುವಂತ ಒಂದು ಚಿತ್ರದ ಗೀತೆ ಇದು, ಆರ್ ಡಿ ಬರ್ಮನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತುಮಾರಿ ಕಸಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮುಕೇಶ್ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುದಾಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಜಿತೇಂದ್ರ ಹಾಗೂ ರೇಖಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏತ್ ದುಜೆ ಕೇಳಿಯೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ತೈ ಜಾ ತೈ ಕಿಟ್ಟ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಿಕಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅನುರಾಧ ಪೊದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಣಿ ಮಲ್ಲಿಕ್ ಅವರ ಒಂದು ಅಮೋಘವಾದಂತಹ ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದುಜಿ ಕೇಲಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾನ್ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವರ್ ಅವರ ಒಂದು ರಚನೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಅಮಿತಾಭ್ ಬಚ್ಚನ್ ಹಾಗೂ ಜೀನಾ ತಮನ್ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
7: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಪಾತ್ರಂ ವಿಭಕ್ತ್ಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ ಮುನಿಂ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ, ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ, ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಶಬ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆ ವಸಂತ

ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯನ್ನು ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ದುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ

0: ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ, ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ, ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ, ಹೋಗು ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ, ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ ಈಗೇನಾಗಿದೆ, ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು, ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ, ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು, ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ, ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರ್ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದರಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ಬೇಕಾ ಸ್ವಾಮಿ? ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಬಿಡಿದು ದರ್ಶನವ ನೀಡಿ ಅಭಯವನು

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸೊಂಟದವರೆಗೂ ಬಂದಿದೆ, ಸೊಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ ದೊಡ್ಡ

0: ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ಧಡಧಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ,
1: ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ. ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಾಣೋ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆಯೇ ಕಂದ, ನನಗೆ ಕಂಠಗರ್ಭಿಯಾದ ನಿನ್ನನ್ನು ನೋಡಿ ಎಂಬುದಾಗಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಹಟ್ಟನ ಮಾಯವಾಯಿತು. ಹಾರಿ ಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಅಲೆಲವೋ, ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿ. ಕಂಸ ಯೋಚನೆ ಮಾಡಿದ, ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ. ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡುವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾ

ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಳಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ. ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೆಯೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಬ್ಬರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು, ನೀನು ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತರಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ, ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನೆಂತಲೂ ಜಗದೊಡೆಯ ಕೃಷ್ಣನೆಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಳತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದೆಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ದೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟ್ಲು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆಗಡೆಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿ ನಿದ್ದಾನೋ ಏನೋಮ್ಮ? ಯಶೋಧಮ್ಮ ಕೇಳಿದ್ ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನ ಇದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ವೋ? ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳ ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ. ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ. ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ. ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದುಪ

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮಡುವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ. ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ. ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದನಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವದನುವನ್ನ ದುರುಳ. ಏನ್ ಮಾಡುತ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು. ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ್ಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ್ಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ. ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದನಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರೋದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನ್ ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಎತ್ತಿ ಕುಟ್ಟಿದರು. ಹುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆನಪುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ, 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
4: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.
8: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಶರಣರ ವಚನಗಳು ಅನುಭಾವದ ನುಡಿಗಳು. ಶರಣರ ಮಾತೆಂದರೆ ಜ್ಯೋತಿರ್ಲಿಂಗ. ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬರುತ್ತದೆ. ಶರಣರ ವಚನಗಳೆಂದರೆ ಮಂತ್ರಗಳು. ಮಂತ್ರಗಳು ಮನದೊಳಗಿನ ಮಹದ ಜ್ಞಾನವನ್ನು ಕಳೆಯುವ ದಿವ್ಯ ಜ್ಯೋತಿಗಳಾಗಿವೆ. ದಿನನಿತ್ಯವೂ ಇಷ್ಟಲಿಂಗಾರ್ಚನೆಯಲ್ಲಿ ಬಸವಾದಿ ಶರಣರ ವಚನ ಮಂತ್ರಗಳನ್ನು ಅಳವಡಿಸಿಕೊಳ್ಳುವ ಸದುದ್ದೇಶದಿಂದ ಸವದಿ ಚಿತ್ತರಗಿ ಸಂಸ್ಥಾನ ಇಲಕಲ್ಲ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಶಿವಯೋಗಿಗಳ ದಿವ್ಯಾನುಗ್ರಹದ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಅಶ್ವಿನಿ ಕ್ಯಾಸೆಟ್ ಅವರ ಸಹಕಾರದೊಂದಿಗೆ ತಮ್ಮೆಲ್ಲರಿಗಾಗಿ ಈ ಪ್ರಪ್ರಥಮ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಕೇಳಿ ವಚನ ಮಂತ್ರ ಸ್ತುತಿಯನ್ನು. ಧ್ವನಿ ನೀಡಿ ನಿರ್ಮಿಸಿದವರು ಯರಗಟ್ಟಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸ್ವಾಮಿಗಳು. ಸಹಕಾರ ಹಲಗೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮಿ ರೇಣುಕ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಾ.

ಸಕಲ ಬ್ರಹ್ಮವೆನಗೆ ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊದ್ದುಕೊಂಡು ಬಸವಣ್ಣನ ತೊಂತಿಕೊಂಡು ಬಸವಣ್ಣನ ಧರಿಸಿಕೊಂಡು ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು ಬಸವಾ ಬಸವಾ ಎನ್ನುತ್ತಿರ್ದೆನು ಕಾಣ

ಆದಿ ಬಸವಣ್ಣ ಅನಾದಿಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸ

ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಗ್ಮನ ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತಿಷ್ಠ ದಶಾಂಗುಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ಧ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ, ಚಿತ್ತ ಶುದ್ಧನ ಮಾಡಿದ ಬಸವಣ್ಣ, ಮಲತ್ರಯಂಗಳ ಹರಿದು ಶುದ್ಧ ತಾತ್ಪರ್ಯವ ನರುಹಿ ಮುಕ್ತನ ಮಾಡಿದ ಗುರು ಬಸವಣ್ಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನೆನ್ನ ಕಾರಣ ಧರೆಗೆ ಬಂದ.

ದೈವವಾ ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವಾ ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವಾ ಎಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ್ಯ.

ಸರಿಸಿದೆ ಅಯ್ಯ. ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ತಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿಸಲಹಯ್ಯ.

ಹರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ಸಮಂಧ ಬಂಜುವುದು ಜ್ಯೋತಿಗಯ್ಯ, ಕಾನನ ಬಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕ ಬಂಜುವುದು

ಬಲ್ಲಡೆ ಪಂಚಮ ಪುಷ್ಪ ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸಂಗೀತ ಗುರುಗಳಾದ ಶ್ರೀಯುತ ವಿದ್ವಾನ್ ಅರುಣ್ ಕುಮಾರ್ ಅವರ ಗಾಯನ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾರಾಯಣ ನಿನ್ನ ನಾಮವ, ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಡಾಕ್ಟರ್ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಮರಳು ಮಾಡಿಕೊಂಡೆ ಎನ್ನ ಮಾಯಾದೇವಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹರಿಯ ಭಜನೆ ಮಾಡು ಎನ್ನುವಂತಹ ಒಂದು ವಾದ್ಯರಾಜ ತೀರ್ಥರ ಈ ಒಂದು ಭಕ್ತಿ ಗೀತೆಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂಬಿದೆ ನಿನ್ನ ಪಾದ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಾಣ ಬಂದ ಮನೆಗೆ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.